ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 4 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ನವಮಿ, ಅಂದರೆ 2026 ಇಸವಿ ಮೇ ತಿಂಗಳ 25 ತಾರೀಖು ಸೋಮವಾರ. ಈಗ ಸಮಯ 5:58:44. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಚಿನ್ಮಯಿ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:01 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಘನತೆವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಜರುಗಲಿರುವ 2026 ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಮೂಡಿಬರಲಿದೆ. ಇನ್ನುಳಿದಂತೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಲಬುರಗಿಯ ಸುಂದರನಗರದ ಶ್ರೀಮತಿ ಅಂಬುಬಾಯ್ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯ್ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರಗಿ. 7:20 ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 8:45 9:30 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. ಈ ಬೆಳಗ್ಗೆ 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ. 10:30 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಕಥೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರನಾಮ ಎನ್ ಶ್ರೀನಾಥ್ ಅವರಿಂದ. 12:45 ನಮ್ಮ ಆರೋಗ್ಯ. ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಡಾಕ್ಟರ್ ಶಿಲ್ಪಾ ಹೆಗಡೆ ಅವರಿಂದ. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ವೀಣಾ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ರಖೇಲ್. External Affairs Minister Dr. S. Jaishankar has said that India and the United States have a strong interest in combating terrorism in all its forms and manifestations. Addressing the gathering at 250th Independence Day celebration of the United States in New Delhi yesterday, Dr. Jaishankar said that India and US must always be clear about zero tolerance for terrorism, and that is why their counter-terrorism cooperation is so important. He said that both nations have a common interest fast in de-risking the global economy and providing the world with more choices, mentioning the visit of U.S. Secretary of State and NSA Marco Rubio. Dr. Jaishankar said this visit highlights the significance of India-U.S. ties in contemporary times. He added that a year ago, Prime Minister Narendra Modi and U.S. President Donald Trump set out a pathway for the further development of both nations' enduring partnership. U.S. President Donald Trump dialed Secretary of State Marco Rubio during an event celebrating America's 250 years of independence at Bharat Mandapam in New Delhi yesterday. U.S. President described Prime Minister Narendra Modi as a friend and stated that ties between the two nations had never been closer. He even called himself a big fan of PM Modi. Mr. Trump said India can count on him 100%.
2: I just want to say hello to everybody. I love the Prime Minister. Modi is great. He's my friend. I just want to say a very good evening to everybody. It's morning here and it's evening there. And I just want to say you're great. And we've never been closer to India. And India can count on me 100% and our country.
1: U.S. President's remarks came amid Mr. Rubio's four-day visit to India. Mr. Rubio met Prime Minister Modi on Saturday, followed by his meetings with External Affairs Minister S. Jaishankar and National Security Advisor Ajit Doval yesterday. President Draupadi Murmu will present 66 Padma Awards at the first civil investiture ceremony for 2026 to be held in Rashtrapati Bhavan today. During the ceremony to be attended by Vice President C.P. Radhakrishnan, Prime Minister Narendra Modi and Union Home Minister Amit Shah, among others, the President will confer 2 Padma Vibhushan, 6 Padma Bhushan and 58 Padma Shri Awards. For the year 2026, the President has approved conferment of 131 Padma Awards, including 5 Padma Vibhushan, 30

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಶ್ರೀ ಬಾದನಾರಾಯಣ ದಾಸರ ರಚನೆ ನಂಜುಂಡ ನಮ್ಮ ಗುರು ನಂಜುಂಡ ನತಜನಪಾಲ ಭವಭಂಜನ ಕರುಣಾಲಬಾಲ ಹಾಡಿದ್ದಾರೆ ವಿದ್ಯಾಭೂಷಣರು.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ, ರಾಜ್ಯ ಹಲವು ಆದರೇನು ರಾಷ್ಟ್ರ ನಮಗೆ ಒಂದೇ, ಭಾಷೆ ಬೇರೆ ಆದರೂ ಭಾವ ಮಾತ್ರ ಒಂದೇ. ರಚನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.

ಇದುವರೆಗೂ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: டாக்டர் ரம்ஜான் தர்கா அவரின் சிந்தனை.
1: ಪರಿಯ ನೋಡ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಭವರೋಗವೆಂದರೆ ಐಹಿಕ ವಸ್ತುಗಳಲ್ಲೇ ತಲ್ಲೀನವಾಗುವುದು, ವಸ್ತು ಮೋಹಿಯಾಗಿಯೇ ಬದುಕುವುದು. ಇಡೀ ಮಾನವ ಕುಲಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನಗೆ ಮಾತ್ರ ಲಾಭವಾಗಬೇಕು ಎಂಬ ಮನೋಭಾವವನ್ನು ಹೊಂದುವುದು, ಅಂಥ ಲಾಭಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುವುದು, ಸ್ವಾರ್ಥವೇ ಜೀವನ ವಿಧಾನವಾಗುವುದು ಮತ್ತು ಹೆಣ್ಣು ವನ್ನು ಮಣ್ಣು ಎಂಬ ತೀವ್ರತೆಯಲ್ಲೇ ಬದುಕುವುದು. ಬಸವಣ್ಣನವರು ಇಂಥ ಭವರೋಗವನ್ನು ಕಳೆಯುವ ವಿಧಾನವನ್ನು ತಿಳಿಸುತ್ತಾರೆ. ಈ ಭವರೋಗದ ಕಾರಣವನ್ನು ಕಂಡುಹಿಡಿಯುವವರು ಗುರು. ಆತನ ಉಪದೇಶ ಮಂತ್ರ ವೈದ್ಯನ ಕೆಲಸ ಮಾಡುತ್ತದೆ, ಅಂದರೆ ಭವರೋಗದ ಮೂಲಗಳನ್ನು ತಿಳಿಸುತ್ತದೆ. ರೋಗದ ಮೂಲ ತಿಳಿಯದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗದು. ಹಾಗೆಯೇ ಭವರೋಗ ನಿವಾರಣೆಗೆ ಕಾರ್ಯೋನ್ಮುಖರಾಗುವ ಮೊದಲು ಜಂಗಮರು ಗುರುಪದೇಶವನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಜಂಗಮರು ಅಂದರೆ ಶರಣ ತತ್ವಗಳನ್ನು ಜನಮನದಲ್ಲಿ ಬೇರೂರುವಂತೆ ಪ್ರಚಾರ ಮಾಡುವವರು. ಇವರು ಗುರುಪದೇಶದ ಮೂಲಕ ಸಮತಾ ಸಮಾಜ ನಿರ್ಮಾಣಕ್ಕಾಗಿ ಇಡೀ ಬದುಕನ್ನು ಸವೆಸುವವರು. ಸಮಾಜದ ಹೊಲಸನ್ನು ತೊಳೆಯುವಲ್ಲಿ ಶರಣರ ವಚನಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅಂತೆಯೇ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಆದ್ದರಿಂದ ಸಮಾಜವನ್ನು ಸುಧಾರಿಸುವುದು ಎಂದರೆ ಸಮಾಜದೊಳಗಿನ ಜನರನ್ನು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಿಸುವುದು ಎಂಬುದನ್ನು ಬಸವಣ್ಣನವರು ಕಂಡುಹಿಡಿದರು. ಗುರುವಾದವನು ವ್ಯಕ್ತಿ ಮತ್ತು ಸಮಾಜದ ಸ್ವಚ್ಛತೆಯ ಮಂತ್ರಗಳನ್ನು ನುಡಿಯುತ್ತಾನೆ, ಜಂಗಮ ಅವುಗಳನ್ನು ಕಾರ್ಯಗತಗೊಳಿಸುತ್ತಾನೆ. ಹೀಗೆ ಪ್ರತಿಯೊಬ್ಬರೂ ತಮ್ಮನ್ನು ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುತ್ತಾ ಆತ್ಮಗೌರವದೊಂದಿಗೆ ಬದುಕುವಂಥ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಬಹುದೊಡ್ಡ ಗುರಿಯಾಗಿತ್ತು. ವಸ್ತು ಮೋಹದಿಂದ ಬರುವ ಭವರೋಗವನ್ನು ಹಚ್ಚಿಕೊಂಡ ಆತನಿಗೆ ಭವಿ ಎಂದು ಕರೆಯುತ್ತಾರೆ. ಭವರೋಗದಿಂದ ಮುಕ್ತನಾದವನೇ ಭಕ್ತ. ಭಕ್ತನು ವಸ್ತು ಮೋಹಿಯಾಗಿರುವುದಿಲ್ಲ, ಆದರೆ ಆತ ಪರವಸ್ತು ಮೋಹಿಯಾಗಿರುತ್ತಾನೆ. ಪರವಸ್ತು ಎಂದರೆ ಮೂಲ ಚೈತನ್ಯ ಸ್ವರೂಪನಾದ ದೇವರು. ಆ ದೇವರ ಸಂಕೇತವೇ ಲಿಂಗ. ಹೀಗೆ ಲಿಂಗ ಮೋಹಿಯಾದ ಭಕ್ತನು ವಸ್ತು ಮೋಹದಿಂದ ಹೊರಬಂದು ದಾಸೋಹಿಯಾಗುತ್ತಾನೆ. ದಾಸೋಹಿ ಎಂದರೆ ಜಗತ್ತಿನ ವಸ್ತುಗಳೆಲ್ಲ ಸಕಲ ಜೀವಾತ್ಮರಿಗೆ ಸೇರಿದವು ಎಂಬುದರಲ್ಲಿ ಅಚಲ ನಂಬಿಕೆಯುಳ್ಳವನು. ಕಾಯಕದಿಂದ ಪಡೆದದ್ದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುವವನು, ಅದನ್ನು ದೇವರ ಸ್ವತ್ತೆಂದು ಭಾವಿಸಿ ಹಿತಮಿತವಾಗಿ ಬಳಸುವವನು, ಸಮಾಜವೆಂಬುದು ದೇವರ ಕಾಣುವ ರೂಪ ಎಂದು ತಿಳಿದವನು, ಕಾಯಕದಿಂದ ಬಂದ ಹೆಚ್ಚಿನದನ್ನು ತನಗಾಗಿ ಕೂಡಿಸಿ ಇಡದೆ ದಾಸೋಹದ ಮೂಲಕ ಸಮಾಜವೆಂಬ ದೇವರಿಗೆ ಅರ್ಪಿಸುವವನು. ಹೀಗೆ ಸಕಲ ಜೀವಾತ್ಮರು ಆನಂದಮಯವಾಗಿರಲಿ ಎಂಬ ಆಶಯದೊಂದಿಗೆ ಕ್ರಿಯಾಶೀಲವಾಗಿ ಬದುಕುವವನು ಗುರುಪದೇಶವೆಂಬುದು ಮಂತ್ರವೈದ್ಯ ಇದ್ದ ಹಾಗೆ. ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದ ಮುಂತಾದ ಅಸಮಾನತೆಯ ರೋಗಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಗುರಿಯಾಗಿತ್ತು. ಅನುಭಾವವೆಂಬುದು ಮೂಲ ಚೈತನ್ಯದ ಅರಿವಿನಿಂದ ಉಂಟಾಗುವಂಥದ್ದು, ಅನುಭವವೆಂಬುದು ವಸ್ತುವಿನ ಪ್ರಜ್ಞೆಯಿಂದ ಬರುವಂಥದ್ದು. ಚೈತನ್ಯಮಯವಾದ ಅನುಭಾವದ ಜಗತ್ತಿನಲ್ಲಿ ಸರ್ವ ಸಮತ್ವ ಭಾವವಿರುತ್ತದೆ, ವಸ್ತುಮಯವಾದ ಅನುಭವ ಜಗತ್ತಿನಲ್ಲಿ ವಸ್ತು ಮೋಹವಿರುತ್ತದೆ. ವಸ್ತುವಿನಲ್ಲಿ ಕೂಡ ಚೈತನ್ಯವಿದೆ, ಆದ್ದರಿಂದ ವಸ್ತು ಜಗತ್ತಿನಲ್ಲಿ ಕೂಡ ಚೈತನ್ಯದ ಜಗತ್ತಿನ ಸರ್ವ ಸಮತ್ವ ಭಾವ ತರಲು ಸಾಧ್ಯ ಎಂಬುದು ಬಸವಾದಿ ಪ್ರಮಥರ ಅಚಲ ನಂಬಿಕೆಯಾಗಿದೆ.
0: ಇದುವರೆಗೂ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೇ ವಾಸುದೇವಾಯ ಧನ್ವಂತರಯೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾ ಟಿ ಶಿವಕುಮಾರ್.
4: ಸರ್ವಾಮಯ ವಿನಾಶನಾಯ.
5: ಕೇಳುಗರೆ, ಇಂದು ನಾವು ಒಂದೆರಡು ಔಷಧೀಯ ಗುಣವುಳ್ಳ ಆಹಾರ ತಯಾರಿಕೆಯನ್ನು ಇವತ್ತು ತಿಳ್ಕೊಳ್ಳೋಣ. ಹುಣಸೆ ಹುಳಿಯನ್ನು ನಾವು ನಿತ್ಯ ಬಳಸ್ತಾನೆ ಇರ್ತೇವೆ. ಇದನ್ನು ಆಯುರ್ವೇದದಲ್ಲಿ ಚಿಂಚ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಟ್ಯಾಮರಿಂಡಸ್ ಇಂಡಿಕಸ್ ಅಂತ. ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ ಸಹ ಇರುತ್ತೆ. ಆದ್ದರಿಂದ ನಿತ್ಯ ಹುಣಸೆ ಹುಳಿಯನ್ನು ಬಳಸೋದ್ರಿಂದ ಮೂಳೆಗಳು ಸದೃಢ ಆಗುತ್ತೆ. ಇದು ನಮ್ಮ ಆಹಾರದ ಭಾಗವಾಗಿದ್ದರೆ ಮೂಳೆಗಳು ಸದೃಢ ಆಗುತ್ತೆ. ಚರ್ಮದ ಕಾಯಿಲೆಗಳು ಹಾಗೂ ಅಲರ್ಜಿ ಇದ್ದವರಿಗೆ ಹುಳಿ ಪದಾರ್ಥ ಹೆಚ್ಚು ಸೇವಿಸಬಾರದು ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಹುಣಸೆ ಹುಳಿ ಒಂದು ಆರೋಗ್ಯಕರ ಪರ್ಯಾಯ ಆಗಿದೆ. ಹುಣಸೆ ಎಲೆಯನ್ನು ಬೆಲ್ಲದ ರಸದೊಂದಿಗೆ ಮಿಶ್ರಣ ಮಾಡಿ ಉಳುಕಿರುವ ಜಾಗಕ್ಕೆ ಹಚ್ಚುವಂಥ ಪದ್ಧತಿ ಜನಪದ ವೈದ್ಯದಲ್ಲೇ ಇದೆ. ಹುಣಸೆ ಹಣ್ಣಿನಂತೆ ಹುಣಸೆ ಚಿಗುರಿನಲ್ಲೂ ಸಹ ಔಷಧೀಯ ಗುಣ ಇದೆ. ಆದ ಕಾರಣ ಹುಣಸೆ ಚಿಗುರನ್ನು ನಾವು ಆಹಾರವಾಗಿಯೂ ಸಹ ಬಳಸಬಹುದು. ಹುಣಸೆ ಚಿಗುರಿನ ಸಾಂಬಾರ್ ಅತ್ಯಂತ ರುಚಿಕಟ್ಟಾಗಿರುತ್ತೆ. ಅದೇ ರೀತಿ ಹುಣಸೆ ಚಿಗುರಿನಲ್ಲಿ ತಂಬುಳಿಯನ್ನು ಸಹ ನಾವು ತಯಾರಿಸಬಹುದು. ಹಾಗಾದರೆ ಇದರ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ. ಜನವರಿಯಿಂದ ಏಪ್ರಿಲ್ವರೆಗೆ ಸಿಗುವಂತಹ ಹುಣಸೆ ಚಿಗುರನ್ನು ಸಂಗ್ರಹಿಸಿ ಚಿಕ್ಕ ಉರಿಯಲ್ಲಿ ಹುರಿದುಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ, ಕಾಳುಮೆಣಸು ಸೇರಿಸಿ ರುಬ್ಬಿಕೊಂಡು ಆ ಮಿಶ್ರಣಕ್ಕೆ ಮಜ್ಜಿಗೆ ಬೆರೆಸಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿಯ ತುಪ್ಪದ ಅಥವಾ ಕೊಬ್ಬರಿ ಎಣ್ಣೆಯ ಒಗ್ಗರಣೆ ನೀಡಿದರೆ ಹುಣಸೆ ಹುಳಿ ಸೇವನೆಗೆ ಸಿದ್ಧ. ಇದನ್ನು ಸೇವಿಸಿ ಆರೋಗ್ಯಕರ ಪ್ರಯೋಜನವನ್ನು ತಾವು ಪಡಿಬಹುದು. ಹಾಗೆ ಇನ್ನೊಂದು ಔಷಧೀಯ ಸಸ್ಯ ಅಂದರೆ ಹೊಂಬಾಳೆ. ತಾವೆಲ್ಲ ಹೊಂಬಾಳೆಯನ್ನು ನೋಡಿರ್ತೀರಾ. ತೆಂಗಿನ ಹೂವನ್ನು ಹೊಂಬಾಳೆ ಅಂತ ಕರೀತಾರೆ. ಇದನ್ನು ಪೂಜೆಗಳಿಗೆ ಬಳಸ್ತಾರೆ. ಇದೊಂದು ಪವಿತ್ರವಾದ ಹೂವು. ಇದನ್ನು ಆಯುರ್ವೇದದಲ್ಲಿ ನಾರಿಕೇಳ ಪುಷ್ಪ ಅಂತ ಕರೆದಿದ್ದಾರೆ. ಇದು ಪೋಷಕಾಂಶಗಳ ಆಗರ. ಬಾಣಂತಿಯರಲ್ಲಿ ಎದೆಹಾಲನ್ನು ಹೆಚ್ಚಿಸಿರುವ ಕಾರಣ ಅವರಲ್ಲಿ ಇದು ಅತ್ಯಂತ ಪಥ್ಯ ಆಗಿದೆ. ಗರ್ಭಧಾರಣೆಗೆ ಕೂಡ ಇದು ಸಹಕಾರಿಯಾಗುತ್ತೆ. ಸ್ತ್ರೀ ಮತ್ತು ಪುರುಷ ಬಂಜೆತನದಲ್ಲಿ ಈ ತೆಂಗಿನ ಹೂವು ಅಥವಾ ಹೊಂಬಾಳೆ ಸೂಕ್ತವಾದ ಮನೆಮದ್ದು. ತೆಂಗಿನ ಹೂವಿನಲ್ಲಿ ಶರೀರ ಪೋಷಿಸುವಂತಹ ಪೋಷಕಾಂಶಗಳಿದೆ. ಮೂತ್ರಕೋಶ ಶುದ್ಧಿಗೊಳಿಸುವಂತಹ ವಿಶೇಷವಾದ ಶಕ್ತಿ ಈ ಹೂವಿಗಿದೆ. ಹೊಂಬಾಳೆಯ ಈ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ಪಡೆಯಬೇಕಂದ್ರೆ ತೆಂಗಿನ ಹೂವಿನ ತಂಬುಳಿಯನ್ನು ತಯಾರಿಸಿ ಸೇವಿಸಬೇಕು. ತೆಂಗಿನ ಹೊಂಬಾಳೆಯನ್ನು ತೆಕ್ಕೊಂಡು ಅದರ ಮೊಗ್ಗುಗಳನ್ನು ಬೇರ್ಪಡಿಸ್ಕೋಬೇಕು. ಒಂದು ಹಿಡಿಯಷ್ಟು ಮೊಗ್ಗುಗಳನ್ನು ಬೇರ್ಪಡಿಸ್ಕೊಳ್ಳಿ. ನಂತರ ಶುದ್ಧವಾಗಿ ತೊಳೆದು ಸ್ವಲ್ಪ ಒಣಗಿಸಿ ಒಂದು ಹಿಡಿಯಷ್ಟು ಹೂವನ್ನು ತೆಕ್ಕೊಂಡು ಅದಕ್ಕೆ ಅರ್ಧ ಚಮಚ ಜೀರಿಗೆ, 6-7 ಕಾಳುಮೆಣಸನ್ನು ಸೇರಿಸಿ ಸಣ್ಣನ ಉರಿಯಲ್ಲಿ ಕೆಂಪಾಗುವಂತೆ ಹುರ್ಕೋಬೇಕು. ತಣ್ಣಗಾದ ನಂತರ 1/2 ಕಪ್ ತೆಂಗಿನ ತುರಿ, ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ಹೊಂಬಾಳೆಯ ತಂಬುಳಿ ಸೇವನೆಗೆ ಸಿದ್ಧ. ಇದು ಅತ್ಯಂತ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅತ್ಯಂತ ಸೂಕ್ತವಾದ ಪಥ್ಯ. ಇದನ್ನು ತಯಾರಿಸಿ ಸೇವಿಸಿ ಇದರ ಪ್ರಯೋಜನವನ್ನು ತಾವೆಲ್ಲ ಪಡೆಯಿರಿ.
3: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ 6:10 ಇಂದು 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ ಮಹಿಳಾ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೀರ್ತನಾ ವಿ. ನಾಲ್ಕು ಗಂಟೆ 45 ನಿಮಿಷಕ್ಕೆ ಹಿಂದಿ ಪಾಠ, ಪ್ರಸ್ತುತಿ ಕಿಶೋರ್ ಎಂ ಕಾಕಡೆ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಸಮಯ 6:40
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎನ್ ಕೆ ರಾಮಶೇಷನ್ ಪದಪರಿಚಯ
4: ಮೊದಲಿಗೆ ಎರಡು ಪದಗಳ ಅರ್ಥವನ್ನು ತಿಳಿಯೋಣ. ಒಂದು ಅನುತ್ತರ ಎಂಬುದು. ಅನುತ್ತರ ಎಂಬುವ ಪದ ಬಳಕೆ ಕಡಿಮೆಯೇ. ನಿರುತ್ತರ ಎಂಬುವ ಪದ ಬಳಕೆಯಲ್ಲಿ ಇದೆ. ಇಲ್ಲಿ ಅನ್ ಎಂಬ ನಿಷೇಧಾರ್ಥದಲ್ಲಿ ನಕಾರದ ಮುಂದೆ ಸ್ವರಾದಿ ಶಬ್ದ ಬಂದಾಗ ನಕಾರಕ್ಕೆ ಅನ್ ಆದೇಶ ಆಗುತ್ತದೆ. ಅನ್ ಅಂದರೆ ಇಲ್ಲ, ಅಲ್ಲ. ಹಾಗೆಯೇ ಈ ಅನುತ್ತರ ಎಂಬ ಪದ ನಿಘಂಟಿನ ಪ್ರಕಾರ ಒಳ್ಳೆಯ ಅಥವಾ ನಕಾರದ ಅರ್ಥಗಳನ್ನೂ ಪಡೆಯುತ್ತದೆ. ಸಂಸ್ಕೃತ ನಿಘಂಟಿನ ಲೇಖಕ ಆಪ್ಟೆ ಅವರು ಅನುತ್ತರ ಪದಕ್ಕೆ ಅನೇಕ ಅರ್ಥವನ್ನು ನೀಡುತ್ತಾರೆ. ಕನ್ನಡ ಕೋಶದಲ್ಲಿ ಅಷ್ಟು ಇಲ್ಲ. ನಾಯಕ, ಪ್ರಭು, ಒಂದು ಇಲಾಖೆಯ ಅಥವಾ ಸಂಸ್ಥೆಯ ಮುಖ್ಯಸ್ಥ, ಮುಖ್ಯವಾಗಿ ಪಾಳೆಗಾರ, ಕುಲ ಯಾ ಬಣದ ಮುಖ್ಯಸ್ಥ, ಶ್ರೇಷ್ಠ, ಅನುತ್ತರ ಎಂದರೆ ಉತ್ತರವಿಲ್ಲದ ಎಂದು ಆಗುತ್ತದೆ. ಮೌನ, ಅವನು ಅನುತ್ತರನಾದನು, ಉತ್ತರಿಸಲು ಅಸಮರ್ಥನಾದ ಎಂದೆಲ್ಲ ಅರ್ಥವಿದೆ. ಇದರ ಜೊತೆಗೆ ಅನುತ್ತಮ ಎಂಬ ಪದ ಬಳಕೆಯೂ ಉಂಟು. ಅನುತ್ತಮ ಎಂದಾಗ ಶ್ರೇಷ್ಠ, ಒಳ್ಳೆಯ, ಉತ್ಕೃಷ್ಟವಾದ. ಹಾಗೆಯೇ ಅನ್ ಪ್ಲಸ್ ಉತ್ತಮ, ಒಳ್ಳೆಯದಲ್ಲದ ಎಂಬುದೂ ಉಂಟು. ವಿಷ್ಣು ಸಹಸ್ರನಾಮದಲ್ಲಿ ಅನುತ್ತಮೋ ದುರಾಧರ್ಷಃ ಕೃತಜ್ಞ ಕೃತಿರಾತ್ಮವಾನ್, ಅರ್ಜುನ ನನಗಿಂತ ಶ್ರೇಷ್ಠತರವಾದ ಅನ್ಯ ವಸ್ತು ಬೇರೆ ಒಂದು ಇಲ್ಲ ಎಂಬುದು. ಹಾಗೆಯೇ ದುರಾಧರ್ಷ ಎಂದಾಗ ಅತಿಶಯ ಗಾಂಭೀರ್ಯದಿಂದ ಕಡಲಿನಂತೆ ತಿರಸ್ಕರಿಸಲು ಅಸಾಧ್ಯ ಆಗಿರುವವನು ಎಂಬುದು. ಈಗ ಎರಡನೆಯ ಪದ ಅಗಳು ಎಂಬುದಾಗಿ ಇದೆ. ಅಗಳು, ಅಗಳ್, ಅಗುಳು, ಅಗಳ್ತೆ, ಅಗಳಿತೆ ಎಂದೆಲ್ಲ ಪ್ರಯೋಗವುಳ್ಳ ಪದ ಇದು. ಅಗಳ್ ಅಗುಳು ಎಂದಾಗ ಮಿಸುಗು, ಅಲುಗಾಡು, ಅಗೆ ಅಂದರೆ ತೋಡು, ಅಗಲ ಎಂಬೆಲ್ಲ ಅರ್ಥ. ಅನ್ನದ ಅಗುಳು, ಅಗಳು ಎಂಬುದಾಗಿ. ಹೀಗೆ ಈ ಪದಕ್ಕೆ ಎರಡು ರೀತಿಯ ಅರ್ಥ. ಅದೇ ರೀತಿಯಲ್ಲಿ ಅಗಳ್ತೆ, ಅಗಳಿತೆ, ಅಗಳುತಾ ಎಂದಾಗ ಅನೇಕ ಕೋಟೆಗೆ ಹೊಂದಿಕೊಂಡಂತೆ ಆಳವಾದ ಕಂದಕವು ಇರುತ್ತದೆ. ಶತ್ರುಗಳು ಸಲೀಸಾಗಿ ಒಳನುಗ್ಗದ ಹಾಗೆ ಈ ಕಂದಕ ನೀರಿನಿಂದ ತುಂಬಿಸಿ ಮೊಸಳೆ ಮೊದಲಾದ ಜಲಚರಗಳನ್ನು ಬಿಟ್ಟು ಇರುವುದೂ ಇತ್ತು. ಕುಮಾರವ್ಯಾಸ ತನ್ನ ಸಭಾಪರ್ವತದಲ್ಲಿ ಒಂದು ಸಂಧಿಯಲ್ಲಿ ಬಡಗವಾನಿಲ ಕಿರಿದು ಅಗಳಿನ ಪಡಿ ಮೊಗವ ದಾಟಿದನು ಮಹಿಲದಲ್ಲಿ ಎಂದು ಘಟೋದ್ಗಜರ ಬಗ್ಗೆ ಹೇಳುತ್ತಾನೆ. ಹಾಗೆಯೇ ಅಗುಳು ಎಂದಾಗ ಬೇಯಿಸಿದ ಅಕ್ಕಿಯ ಒಂದು ಕಾಳು ಅಗುಳು ಎಂದು ಆಗುತ್ತದೆ. ಬಸವಣ್ಣನವರ ವಚನದ ಒಂದು ಸಾಲು ನೆನಪಾಗುತ್ತದೆ, ಕಾಗೆಯೊಂದು ಅಗುಳ ಕಂಡರೆ ಕರೆಯದೆ ತನ್ನ ಕುಲವ ಎಂಬುದು. ಹೀಗೆ ಆಹಾರವನ್ನು ಹಂಚಿಕೊಂಡು ತಿನ್ನುವ ನಿಸ್ವಾರ್ಥತೆ ಅಲ್ಲಿ ಕಾಣಬರುತ್ತದೆ. ಸಂಬಂಧವನ್ನು ಬೆಸುವ ಮಾರ್ಗವು ಕೂಡ ಇದು ಆಗುತ್ತದೆ.
1: ತಪ್ಪು ಒಪ್ಪು.
4: ಈಗ ಹೆಚ್ಚು ಬಳಕೆ ಆಗುತ್ತಿರುವ ಪದ ಏನಕ್ಕೆ ಎಂಬುದು. ನಾವು ಎಲ್ಲೆಲ್ಲಿಯೂ ಕಾಣುತ್ತೇವೆ, ಏನಕ್ಕೆ, ಏನಕ್ಕೆ ಬಂದೆ, ಏನಕ್ಕೆ ಹೋಗ್ತೀಯ ಅಲ್ಲಿಗೆ, ನಿನ್ನ ಕೆಲಸ ಆಗೋಲ್ಲ ಎಂದೆಲ್ಲ ಕೇಳ್ತೀವಿ. ಏನು, ಏಕೆ, ಏತಕ್ಕೆ, ಯಾಕೆ, ಯಾತಕ್ಕೆ ಎಂಬುವ ಪದ ಪ್ರಯೋಗ ಸರಿ. ಏನು ಪ್ಲಸ್ ಅಕ್ಕೆ, ಏತಕ್ಕಾಗಿ, ಏನಾದರಾಗಲಿ, ಏತಕ್ಕೆ ಇರಲಿ ಎಂದು ಬಿಡಿಸಿದರೆ ಅರ್ಥ ಬಂದಿತೆ? ಹಾಗೆ ಬರುವುದು ಕಷ್ಟವೇ. ಭಾಷೆಯಲ್ಲಿ ಹೀಗೆ ಪದಪ್ರಯೋಗ ತಪ್ಪಾಗಿದ್ದರೂ ಕೂಡ ಜನತೆಯ ಬಳಕೆಯಲ್ಲಿ ಸೇರಿಕೊಂಡು ಬಿಡುತ್ತದೆ. ಏಕೆ, ಏತಕ್ಕಾಗಿ, ಯಾಕೆ ಎಂಬುದು ಇರಲಿ, ಏನಕ್ಕೆ ಎಂಬುವ ಪದದಲ್ಲಿ ಅರ್ಥವೇ ಸರಿಯಾಗಿ ಆಗದೇನೋ ಅಲ್ಲವೇ?
1: ಸುಮಧುರ.
4: ವರಕವಿ ಪೂತಿನ ಅವರ ಬರುತಿಹನೆ ನೋಡೆ ವಾರಿಜಲೋ

0: ಹೊಸಗನ್ನಡದ ನವೋದಯ ಅವಧಿಯ ವರಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಪೂತಿನಾ ಅವರ ಗೋಕುಲ ನಿರ್ಗಮನ ಎಂಬುವ ಗೇಯ ರೂಪಕದ ಒಂದು ಹಾಡು ಇದು. ಗೋಪಿಯರ ಹಾಗೂ ಭಕ್ತರ ಆರಾಧ್ಯ ದೈವನಾದ ಶ್ರೀಕೃಷ್ಣನ ಸುಂದರವಾದ ಚಿತ್ರ ಈ ಗೀತೆಯಲ್ಲಿ ಅಡಕ ಆಗಿರುವಂಥದ್ದು. ವಾರಿಜ ಲೋಚನ, ನೀರಿನಲ್ಲಿ ಜನಿಸಿದ ಕಮಲ ಯ ಹೊಂದಾವರೆಯಂಥ ಸೊಗಸಾದ ಕಣ್ಣುಳ್ಳವನು. ಬರುವೆನೆ ಇತ್ತೆಡೆ, ಇತ್ತೆಡೆ ಎಂಬ ಶಬ್ದ ಪ್ರಯೋಗವೇ ಒಂದು ಸೊಗಸು. ಇತ್ತ ಕಡೆ ಈ ಕಡೆ ಎನ್ನುವಂತೆ ಇತ್ತೆಡೆ ಈ ಎಡೆ, ಇಲ್ಲಿಗೆ ಬರುವನೆ ಹೇಳು ಸಖಿ ನನ್ನಾಣೆ ಎಂದು ಗೋಪಿ ಒಲವು ತುಂಬಿ ತನ್ನ ಸಖಿಯನ್ನು ಕೇಳುತ್ತಿದ್ದಾಳೆ. ಕೃಷ್ಣ ಎಷ್ಟು ಚಲುವನೋ, ಅವನ ಆ ನರುಗಂಪಿನ ತುಳಸಿ ಮಾಲೆ ಕೊರಳಿನಲ್ಲಿ ಇದೆ. ಅವನು ಬರುತ್ತಾ ಇದ್ದರೆ ತೀಡುವ ಮಂದ ಮಾರುತ ಆ ತುಳಸಿಯ ಕಂಪನ್ನು ಹೊತ್ತು ತರುತ್ತಿದೆ ಕೇಳು ಸಖಿ ಎನ್ನುತ್ತಾಳೆ. ಸಿಂಹದಂತೆ ಅವನ ಗಂಭೀರ ನಡಿಗೆ, ಅವನು ಯಾದವ ಸಿಂಹ, ಅಂಥ ಗಂಭೀರ ಅವನು. ಹುಟ್ಟಿರುವ ಜರಿಯಂಚಿನ ದೋತರ ಪಂಚೆ ಇವು ಆ ಶ್ರೀಕೃಷ್ಣನ ಬರುವನ್ನು ನಿರಿಗೆ ನಿರಿಗೆಗಳು ಧ್ವನಿಸುತ್ತಿವೆ ಕೇಳು ಸಖಿ. ಆ ಕೃಷ್ಣನ ನಡುವು ಎಷ್ಟು ಚೆನ್ನಾಗಿ ಸಣ್ಣದಾದ ಸೊಂಟದ ಸುತ್ತ ಇರುವ ಆ ಬೆಳ್ಳಿಯ ಉಡಿದಾರ, ಅದು ಗೆಜ್ಜೆ ಒಡಗೂಡಿದ್ದು ಅದರಿಂದ ಶ್ರೀಕೃಷ್ಣ ಬರುತ್ತಿದ್ದ ಹಾಗೆಯೇ ಆ ಗೆಜ್ಜೆಯ ಘಲು ಘಲು ನಿನದ ಮೃದುವಾಗಿ ನನಗೆ ಬರುವಿಕೆಯನ್ನು ಸಾರುತ್ತಾ ಇದೆ ಸಖಿ ಎನ್ನುತ್ತಾಳೆ. ಅಲ್ಲಿಯೇ ಸನಿಹದ ಹೊದರು, ಆ ಪೊದೆಯಿಂದ ಅವನು ಮರೆಸಿಕೊಂಡು ಇದ್ದರೂ ಕೂಡ ಅವನ ಗೆಜ್ಜೆಯ ಧ್ವನಿ ನನಗೆ ಕೇಳಿಸುತ್ತಾ ಅವನ ಬರುವಿಕೆಯನ್ನೇ ಇನ್ನೂ ಧ್ವನಿಸುತ್ತಿದೆ. ಆ ಕಾತರದಿಂದ ಅವನನ್ನೇ ನಾನು ಕಾಯುತ್ತಾ ಇದ್ದೇನೆ. ಆಕಾಶ ಕೂಡ ಮರತೀತು ಇವನ ಸೊಗಸಿಗೆ, ಹಾಗೆಯೇ ನಾನು ನೆನೆಯದೇ ಇದ್ದರೂ ಆತ ಭಕ್ತ ಹಾಗೂ ಪ್ರೇಮ ಪರಾಧೀನನಾಗಿ ಬಂದೇ ಬರುತ್ತಾನೆ ಎಂಬುವ ಆಶ್ವಾಸನೆ ಅವನು ನೀಡಿದ್ದಾನೆ, ಅದು ನನಗೆ ಗೊತ್ತು ಎನ್ನುತ್ತಾ ಪರಿಪರಿಯಾಗಿ ನನ್ನ ಮನ ತುಡಿಯುತ್ತಿದೆ, ಅಂಜುತ್ತಿದೆ. ಅವನನ್ನೇ ಕುರಿತು ನಾನು ಬಂದು ಬಿಟ್ಟಿದ್ದೇನೆ, ಆದರೆ ಆತ ಇನ್ನೂ ಬರಲಿಲ್ಲವಲ್ಲ ಎಂಬುವ ಮಿಡಿತ ತುಡಿತ ನನ್ನಲ್ಲಿ ಇದೆ ಸಖಿ ಹೇಳು. ಬರುತ್ತಿದ್ದಾನೆಯೇ ಆ ಕಮಲಾಕ್ಷ? ಇದು ಪ್ರೇಮದ ಕಾತರ, ಹಂಬಲ, ಕೃಷ್ಣ ಭಕ್ತಿ ಇವೆಲ್ಲವನ್ನೂ ಉಳ್ಳ ಗೋಪಿಯ ಭಾವ ಮನೋಜ್ಞವಾಗಿ ಕವಿ ಚಿತ್ರಿಸಿದ್ದಾರೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎನ್ ಕೆ ರಾಮಶೇಷನ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ಕಲಾವಿದೆ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ. 10:00 ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಇದೀಗ ಒಂದು ವಾಣಿಜ್ಯ ಜಾಹೀರಾತು, ನಂತರ ರೈತರಿಗೆ ಸಲಹೆ.

0: चलने वाली सुपर फास्ट एक्सप्रेस के यात्रियों
1: नानी लेतीनी
2: निन्ननल्ल इदन्नु मोबाइल चार्ज माडो कित्तु
1: ಬುದ್ಧಿ ಚಾರ್ಜ್ ಮಾಡು.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
3: ಆರ್ಬಿಐ ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಇತ್ತೀಚಿನ ದಿನದಲ್ಲಿ ರೈತರನ್ನ ಬಹಳ ಆಕರ್ಷಣೆ ಮಾಡ್ತಾ ಇರುವಂತಹ ಬೆಳೆಗಳಲ್ಲಿ ಮುಖ್ಯವಾದದ್ದು ಮಕಾಡೆಮಿಯಾ. ಇದು ಹಣ್ಣಿನ ಬೆಳೆ ಅಲ್ಲ, ಗೋಡಂಬಿಯ ರೀತಿ ಬೀಜದ ಬೆಳೆ. ಹಾಗಾಗಿಯೇ ಈ ಬೆಳೆಗೆ ಮಕಾಡೆಮಿಯಾ ನಟ್ ಅಂತ ಕೂಡ ಹೆಸರು ಬಂದಿದೆ. ಇದರ ಮೂಲ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಪ್ರಾಂತ್ಯ. ಅಲ್ಲಿಂದ ಇದು ವಿಶ್ವದಾದ್ಯಂತ ಪಸರಿಸಿದೆ, ಭಾರತಕ್ಕೂ ಬಂದಿದೆ, ಕರ್ನಾಟಕದಲ್ಲೂ ಕೂಡ ಈ ಬೆಳೆಯ ಬೇಸಾಯ ಆರಂಭ ಆಗಿದೆ. ಕರ್ನಾಟಕದ ಉದ್ದಗಲಕ್ಕೂ ಮಕಾಡೆಮಿಯಾ ನಟ್ ಬೆಳೆಯನ್ನು ಬೆಳ್ಕೋಬಹುದು. ಇದರ ವಿಶೇಷ ಏನಪ್ಪ ಅಂತಂದರೆ, ಇದು ಒಣಭೂಮಿಯಲ್ಲೂ ಬರುತ್ತೆ, ಅತಿ ಹೆಚ್ಚು ಮಳೆ ನೀರು ಬೀಳುವಂತಹ ಮಲೆನಾಡಿನಂತಹ ಭಾಗದಲ್ಲೂ ಬರುತ್ತೆ. ಇದು ಈ ಬೆಳೆಯ ವೈಶಿಷ್ಟ್ಯ. ಮಾವು, ಹಲಸು, ಹುಣಸೆ, ನೇರಳೆ ಈ ಬೆಳೆ ರೀತಿ ಮಳೆಯಾಶ್ರಯದಲ್ಲೂ ಬೆಳ್ಕೋಬಹುದು, ಅತ್ಯಂತ ಹೆಚ್ಚಿನ ಮಳೆ ಬೀಳುವಂತಹ ಮಲೆನಾಡಿನಲ್ಲೂ ಬೆಳೀಬಹುದು. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಗುಣಮಟ್ಟದ ಗೋಡಂಬಿ ಬೀಜಕ್ಕೆ 1-1.5 ಸಾವಿರ ರೂಪಾಯಿ ಪ್ರತಿ ಕಿಲೋಗ್ರಾಂಗೆ ಧಾರಣೆ ಇದ್ದರೆ, ಸದ್ಯ ಮಕಾಡೆಮಿಯಾ ನಟ್ನ ಬೆಲೆ ಮುಕ್ತ ಮಾರುಕಟ್ಟೆಯಲ್ಲಿ 4,000-6,000 ರೂಪಾಯಿವರೆಗೂ ಇದೆ. ಈಗ ಸದ್ಯಕ್ಕೆ ಇದನ್ನು ಬೇರೆ ದೇಶದಿಂದ ಆಮದು ಮಾಡಲಾಗ್ತಾ ಇದೆ. ನಮ್ಮಲ್ಲಿ ಇದರ ಬೇಸಾಯ ಈಗಷ್ಟೇ ಆರಂಭ ಆಗಿದೆ. ಈ 4,000-6,000 ರೂಪಾಯಿ ಧಾರಣೆ ಸಿಗದೇ ಹೋದರೂ ಪರವಾಗಿಲ್ಲ, ಗೋಡಂಬಿಗೆ ಇರುವಷ್ಟು ಧಾರಣೆ ಸಿಕ್ಕರೂ ಮೆಕಾಡೆಮಿಯನ್ನು ಆರ್ಥಿಕವಾಗಿ ಲಾಭದಾಯಕವಾಗಿ ಬೆಳ್ಕೋಬಹುದು ಅಂತಾರೆ ತೋಟಗಾರಿಕಾ ತಜ್ಞರು. ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ತುಂಬ ಕಡಿಮೆ ಇದೆ, ಅಂದರೆ ಕೊಬ್ಬಿನ ಅಂಶ ಕಡಿಮೆ, ಪ್ರೋಟೀನ್ನ ಅಂಶ ಜಾಸ್ತಿ ಇದೆ, ತಿನ್ನೋದಕ್ಕೆ ರುಚಿಯಾದಂತಹ ಬೀಜ. ಇದರ ಮತ್ತೂ ಒಂದು ವಿಶೇಷ ಏನಪ್ಪ ಅಂದರೆ, ಈ ಮಕಾಡೆಮಿಯಾ ನಟ್ನ ಕಾಯಿಗಳನ್ನು ಕೋತಿ, ಹಕ್ಕಿ, ಬಾವಲಿ ಯಾವುದೂ ಕೂಡ ತಿನ್ನಲ್ಲ. ಆಲಿಕಲ್ ಮಳೆಗೂ ಇದು ಜಗ್ಗೋದಿಲ್ಲ. ಮೇಕೆ ಕುರಿಗಳಂತೂ ಮುಟ್ಟೋದು ದೂರದ ಮಾತೆ. ಹೀಗಾಗಿ ಎಲ್ಲೂ ನಿರ್ವಹಣೆ ಮಾಡೋಕ್ಕಾಗದಲೇ ಇರುವಂಥ ಜಾಗದಲ್ಲೂ ಕೂಡ ಮಕಾಡೆಮಿಯಾ ನಟ್ ಬೆಳೆಯನ್ನು ನೀವು ಹಾಕ್ಕೋಬಹುದು. ಇದರ ಇನ್ನೂ ಒಂದು ವಿಶೇಷ ಇದೆ. ಕಾಯಿಗಳು ದುಂಡಾಗಿರ್ತವೆ, ಇದರ ಮೇಲ್ಭಾಗದ ಸಿಪ್ಪೆ ಸೀಳಿಬಿಟ್ಟು ಕಾಯಿ ಕೆಳಗೆ ಬೀಳುತ್ತೆ. ಸಿಪ್ಪೆ ಸೀಳ್ತಲ್ಲ, ಕಾಯಿ ಹಾಳಾಗ್ಬಿಡುತ್ತೇನೋ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಮೇಲ್ಗಡೆ ಸಿಪ್ಪೆ ಸೀಳಿದ ಮೇಲೆ ಒಳಗಡೆ ಅತ್ಯಂತ ಗಟ್ಟಿಯಾದ ಕವಚ ಇರುತ್ತೆ. ಈ ಕವಚದ ಒಳಗಡೆ ನೀವು ತಿನ್ನುವಂತಹ ಮಕಾಡೆಮಿಯಾ ನಟ್ ಇರುತ್ತೆ. ಅಲ್ಲಿಗೆ ಈ ಬೆಳೆಯನ್ನು ನೀವು ಕಟಾವು ಮಾಡಬೇಕಾದ ಅಗತ್ಯನೂ ಇಲ್ಲ. ಹಣ್ಣಾದ ಮೇಲೆ ತಾನೇ ಕೆಳಗೆ ಬೀಳುತ್ತೆ. ಗೋಡಂಬಿ ಬೀಜ ಆಯ್ಕೊಂಡಂಗೆ ನೀವು ಹೋಗಿ ಆಯ್ಕೊಂಡು ಇಟ್ಕೋಬಹುದು. 1 ವರ್ಷದವರೆಗೂ ಕೆಡದಂತೆ ಇದನ್ನು ನೀವು ಸಂರಕ್ಷಣೆ ಮಾಡ್ಕೋಬಹುದು ಅಂತ ಅನುಭವಿಗಳು ಹೇಳ್ತಾರೆ. ಇನ್ನು ಬಹಳ ಪ್ರಧಾನವಾದ ಪ್ರಶ್ನೆ ಬರೋದು, ಸಸಿ ಎಲ್ಲಿ ಸಿಗತ್ತೆ ಅಂತ. ಮುಂಚೆ ಎಲ್ಲ ಇದರಲ್ಲಿ ಅಷ್ಟು ಸುಧಾರಿಸಿದ ತಳಿಗಳು ಇರಲಿಲ್ಲ, ಆದರೆ ಈಗ ಸುಧಾರಿಸಿದ ತಳಿಗಳು ಇದ್ದಾವೆ, ಕಸಿ ಸಸಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಶಿವಮೊಗ್ಗದ ಸುತ್ತಮುತ್ತ ಇರುವಂತಹ ಅನೇಕ ನರ್ಸರಿಗಳಲ್ಲಿ ಮಕಾಡೆಮಿಯಾ ಸಸಿಗಳು ಸಿಗ್ತಾ ಇದೆ, ಕಸಿ ಸಸಿಗಳು ಕೂಡ ಸಿಗ್ತಾ ಇದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಆವರಣಕ್ಕೆ ನೀವು ಹೋದರೆ ಮಕಾಡೆಮಿಯಾ ಮರವನ್ನು ತಾವು ಗಮನಿಸಬಹುದು. ಆಸಕ್ತಿ ಇದ್ದರೆ ಈ ಬೆಳೆಯನ್ನು ನಿಮ್ಮ ಜಮೀನಿನಲ್ಲಿ ನೀವು ಬೆಳೆದುಕೋಬಹುದು.
5: ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ

ಡಾಕ್ಟರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಂ ಮನು. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: यः समाना एव स्थितिः आगामिभ्यः षड् दिवसेभ्यः प्रवर्तिष्यते इति भारतीयर्थविभागेन सूचितम्। क्रीडावार्तासु आईपीएल क्रिकेट स्पर्धा मालिकायां गतरात्रौ दिल्ली कैपिटल्स दलेन कोलकाता नाइट राइडर्स दलं पराजितम्। अपरतः राजस्थान रॉयल्स दलेन मुंबई इंडियंस दलं त्रिंशत् धावनांकैः पराजितम्।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ಇಂದು ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಲಿರುವ 2026ರ ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಮೂಡಿಬರಲಿದೆ. ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7 ಗಂಟೆ 2 ನಿಮಿಷಗಳಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಏನಾಗಲಿ ಮುಂದೆ ಸಾಗು, ನೀ
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
4: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
7: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಿಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
4: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುವು, ತಲೆನೋವು, ಮೈಕೆ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ, ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿಯೂ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
3: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೇ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನಿರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ

0: ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
4: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
4: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535393900.
2: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
5: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDL ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನ ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
2: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
4: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
4: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535393909.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:21. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕಾಂತನಿಲ್ಲದ ಮ್ಯಾಲೆ, ರಚನೆ ಡಾಕ್ಟರ್ ಚಂದ್ರಶೇಖರ ಕಂಬಾರ, ಹಾಡಿದ್ದಾರೆ ರಮ್ಯಾ ವಸಿಷ್ಠ.

0: ಇದುವರೆಗೂ ರಮ್ಯಾ ವಸಿಷ್ಠ ಅವರು ಹಾಡಿರುವ ಭಾವಗೀತೆಯನ್ನು ಕೇಳಿದಿರಿ.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಥೈರಾಯ್ಡ್ ಹಾರ್ಮೋನ್ ಏನ್ ಹೇಳ್ತೀವಿ, ಅದು ನಮ್ಮ ವೇಟ್ ಪ್ರಕಾರ ಮಾಡ್ಬೇಕು. ಸಡನ್ ಆಗಿ ವೇಟ್ ಜಾಸ್ತಿ ಆದಾಗ ಅದಕ್ಕೆ ಪಾಪ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ಇದು ಏನಾಗುತ್ತೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ವೇಟ್ ಜಾಸ್ತಿ ಆದ್ರೂ ಥೈರಾಯ್ಡ್ ತೊಂದ್ರೆ ಬರ್ಬೋದು. ಥೈರಾಯ್ಡ್ ತೊಂದ್ರೆ ಬಂದ್ರೂ ಸ್ವಲ್ಪ ವೇಟ್ ಜಾಸ್ತಿ ಆಗ ಬರೀ ಅದರಿಂದ ಆಗುತ್ತೆ ಅನ್ನೋದು
2: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30.
4: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212468369.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು.

ಮೈಸೂರಿನ ಎನ್ಎಸ್ ರಸ್ತೆಯಲ್ಲಿರುವ ಸರ್ಕಾರಿ ಮಹಾರಾಣಿ ಮಹಿಳಾ ಪ್ರಶಿಕ್ಷಣ ಸಂಸ್ಥೆಯಲ್ಲಿ 2026-27 ಸಾಲಿನ DELED ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿಯೂ ವ್ಯಾಸಂಗ ಮಾಡಬಹುದಾಗಿರುತ್ತದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳು 50% ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳಿಗೆ 45% ಅಂಕಗಳನ್ನು ಗಳಿಸಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 8884300503. ಇನ್ನೊಮ್ಮೆ 8884300503. ದಾಖಲಾತಿಗಾಗಿ ಕೊನೆಯ ದಿನಾಂಕ June 1, 2026. ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣುಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿಗಾಗಿ ಶಾಲಾ ವಿಳಾಸ: ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1/C, KRS ಮುಖ್ಯರಸ್ತೆ, ಮೇಟಗಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 08212-241-2320. ಇನ್ನೊಮ್ಮೆ 08212412320. ಸೇವಾ ವಾಹಿನಿ ಕೇಳಿದಿರಿ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ: ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ 100% ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ 8ನೇ ತಾರೀಖು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-597-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ ಯುಜಿ INTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟು ಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45:39. ಚಿತ್ರಗೀತೆಗಳ ಕಾರ್ಯಕ್ರಮ.
7: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
9: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿಜಯಾನಂದ ಅವರ ಧ್ವನಿಯಲ್ಲಿರುವ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆ. ಗೀತೆಯ ಬರಹಗಾರರು ವಿಜಯದಾಸರು, ಸಂಗೀತ ನಿರ್ದೇಶನ ಡಿ ವಿಜಯ್ ಕೃಷ್ಣ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಂದ್ರಿಕಾ, ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು. ಶ್ರೀರಾಮ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212 246 3 8 6 9

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಗೋಟೂರಿ ಅವರು ರಚಿಸಿರುವ ನನಗೆ ನೀನು ನಿನಗೆ ನಾನು ಚಿತ್ರದ ಗೀತೆ ಹಾಡಿದ್ದಾರೆ ಹೇಮಂತ್ ಕುಮಾರ್, ಸಂಗೀತ ನಿರ್ದೇಶನ ಪ್ರವೀಣ್ ಡಿ ರಾವ್.

0: ಏನು ಹೇಳಿದಿರಿ, ಹಂದಿಯೋ ನಂದಿಯೋ ಎಂದು ಕೇಳಿತು.
1: ಹಂದಿ ನೋಡಿ, ದಯವಿಟ್ಟು ಬಾರಿ ಬಾರಿಗೂ ಹೀಗೆ ಬಂದು ನನಗೆ ತೊಂದರೆ ಕೊಡಬೇಡಿ
0: ಎಂದು ಕೇಳಿಕೊಂಡಳು. ಹ್ಞೂ ಆಗಲಿ ಎಂದು ಹೇಳುತ್ತಾ ಬೆಕ್ಕು ಮಾಯವಾಯಿತು. ಆದರೆ ಈ ಸಲ ಕೊಂಚ ಕೊಂಚವಾಗಿ ಮಾಸಿ ಹೋಗಿ ಮಾಯವಾಗುತ್ತಾ ಬಂತು. ಬಾಲದ ತುದಿ ಮೊದಲು ಹೋಯಿತು, ಅಲ್ಲಿಂದ ಕ್ರಮಕ್ರಮವಾಗಿ ದೇಹವು ಅಳಿಸಿ ಹೋಗುತ್ತಾ ಬಂತು. ಹಿಂಗಾಲುಗಳು, ಹೊಟ್ಟೆ, ಮುಂಗಾಲುಗಳು, ಕಿವಿಗಳು, ಕಣ್ಣು, ಬಾಯಿ, ಹಲ್ಲು, ಕೊನೆಗೆ ಕಿರೀತ. ಅದು ಹಲ್ಲು ಕಿರಿಯುತ್ತಿದ್ದುದು ಮಾತ್ರ ನಾಲ್ಕೈದು ನಿಮಿಷಗಳ ತನಕ ಹಾಗೆಯೇ ಉಳಿದಿತ್ತು. ಕೊನೆಗೆ ಅದೂ ಕಾಣಿಸಲಿಲ್ಲ. ಅಳಿಲಿನ ಮನೆಯ ಬಾಗಿಲಿನಲ್ಲಿ ಜವಾನರು ಯಾರೂ ಇರಲಿಲ್ಲ. ಪಾಪಚ್ಚಿ ನೆಟ್ಟನೆ ಮನೆಯನ್ನು ಪ್ರವೇಶಿಸಿದಳು. ಅಲ್ಲಿ ಅಳಿಲೂ ಟೋಪಿ ಅಂಗಡಿಯವನು ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಇಬ್ಬರನ್ನು ಒಟ್ಟಿಗೆ ಕಂಡಿದ್ದರಿಂದ ಪಾಪಚ್ಚಿಯ ಸಂತೋಷ ಇಮ್ಮಡಿಯಾಯಿತು. ಆದರೆ ಇಬ್ಬರು ಹುಚ್ಚರು ಒಟ್ಟಿಗೆ ಸೇರಿದ್ದಾರೆ, ಏನೇನು ಅನಾಹುತವಾಗುತ್ತೋ ಎಂದು ಅವಳಿಗೆ ಕೊಂಚ ದಿಗಿಲು ಬೇರೆ. ವಿಶಾಲವಾದ ಒಂದು ಕೋಣೆ, ಅದರ ಮಧ್ಯೆ ಒಂದು ದೊಡ್ಡ ಮೇಜು, ಅದರ ಮೇಲೆ ರೊಟ್ಟಿ, ಬೆಣ್ಣೆ, ಉಪ್ಪಿನಕಾಯಿ, ಕಾಫಿ ಇತ್ಯಾದಿ. ಅಲ್ಲಿದ್ದದ್ದು ಒಂದೇ ಕುರ್ಚಿ, ಅದರಲ್ಲಿ ಟೋಪಿಯವನು ಆಗಲೇ ಕುಳಿತು ಬಿಟ್ಟಿದ್ದನು. ತಕ್ಕ ಮಟ್ಟಿಗೆ ಎತ್ತರವಾದ ಆಳು, ಕಡ್ಡಿ ಪೈಲ್ವಾನ್ ಎಂದು ಅವನನ್ನು ಕರೆಯಬಹುದು. ಒಣಗಿದ ದೇಹ, ಚರ್ಮ, ಮೂಳೆ ಎರಡು ಮಾತ್ರ ಕಾಣುತ್ತಿತ್ತು. ಸದಾ ರೋಗದಲ್ಲಿ ನರಳುತ್ತಿದ್ದನೋ ಏನೋ. ತಲೆಯ ಮೇಲೆ ಹಳದಿಯ ರುಮಾಲು, ಅದರ ಮೇಲೆ ಒಂದರ ಮೇಲೊಂದಾಗಿ ಜೋಡಿಸಿದ್ದ ಬಗೆ ಬಗೆಯ ಟೋಪಿಗಳು, ಖದ್ದರ್, ಮಖಮಲ್, ನೋಬೆಲ್, ಅಮಾನುಳ್ಳಾ, ಗಾಂಧಿ, ಫೇಸ್ ಇತ್ಯಾದಿ. ತನ್ನ ಅಂಗಡಿಯನ್ನು ಅವನು ತಲೆಯ ಮೇಲೆ ಹೊತ್ತುಕೊಂಡು ತಿರುಗುತ್ತಿದ್ದನು. ಮಲಗಿಕೊಳ್ಳುವಾಗ ಈ ಗೋಪುರವನ್ನು ಹೇಗೆ ಕೆಳಗಿಳಿಸುತ್ತಿದ್ದನೋ ದೇವರೇ ಬಲ್ಲ. ಅಳಲಿಗೆ ಕೂರಲು ಕುರ್ಚಿ ಇರಲಿಲ್ಲ, ಆದ್ದರಿಂದ ಅದು ಒಂದು ಎಮ್ಮೆ ಕರುವಿನ ಮೇಲೆ ಕುಳಿತುಕೊಂಡಿತ್ತು. ಎಮ್ಮೆ ಕರು ತೂಕಡಿಸುತ್ತಾ ಮೆಲುಕು ಹಾಕುತ್ತಿತ್ತು. ಕುಳಿತುಕೊಳ್ಳುವುದಕ್ಕೆ ಇನ್ನೊಂದು ಕುರ್ಚಿ ಇಲ್ಲದಿದ್ದರೂ ಪಾಪಚ್ಚಿಯನ್ನು ಕಂಡ ಕೂಡಲೇ ಇಬ್ಬರು, ಬನ್ನಿ ದಯಮಾಡಿಸಿ ಕೂಡಿ ಎಂದು ಕೇಳಿಕೊಂಡರು. ಉಪಚಾರದ ಮಾತುಗಳು ಒಂದರ ಮೇಲೊಂದು ಬಂದುವು.
1: ಬರಿಯ ಒಣ ಉಪಚಾರ.
0: ಟೋಪಿಯವನು ತೆಗೆದುಕೊಳ್ಳಿ ಎಂದು ಹೇಳಿ ಬಹಳ ವಿನಯದಿಂದ ಒಂದು ತಟ್ಟೆ ತಿಂಡಿಯನ್ನು ಅವಳು ನಿಂತಿದ್ದ ಕಡೆಗೆ ತಳ್ಳುವ ಹಾಗೆ ನಟಿಸಿದನು. ತಿಂಡಿ ಇಲ್ಲ, ತೀರ್ಥವಿಲ್ಲ, ಬರಿಯ ನಟನೆ. ಅಳಿಲು ಒಂದು ಬಟ್ಟಲು ಕಾಫಿಯನ್ನು ಅವಳ ಮುಂದಿಡುವ ಹಾಗೆ ಮಾಡಿತು. ಪಾಪಚ್ಚಿಯು ಅದನ್ನು ಎತ್ತಿ ಕುಡಿಯುವ ಹಾಗೆ ನಟಿಸಿದಳು.
1: ಇನ್ನೇನು ಮಾಡುವುದು, ವಿಧಿಯಿಲ್ಲ, ಹುಚ್ಚರ ಸಹವಾಸ.
0: ಸಕ್ಕರೆ ಸಾಲದೆ ಎಂದು ಟೋಪಿಯವನ ಉಪಚಾರ ಬೇರೆ. ಏನು ತುಂಬ ಬಿಸಿ ಏನು, ಕಚ್ಚಿಕೊಂಡು ಕುಡಿಯಬಹುದು, ಅದು ಬೆಳ್ಳಿ ಬಟ್ಟಲು ಎಂದು ಅಳಿಲಿನ ಉಪಚಾರ. ಪಾಪಚ್ಚಿಗೆ ನಗು ಬಂತು, ಆದರೂ ತಡೆದುಕೊಂಡಳು.
1: ಏನೋ ಅಳಿಲು ಸೇವೆ
0: ಎಂದು ಅಳಿಲು ಹೇಳಿತು. ನನ್ನ ಶಕ್ತಿಯಾನುಸಾರ ನಾನೂ ಟೋಪಿ ಹಾಕಿದೆ ಎಂದು ಟೋಪಿಯವನ್ನೂ ಹೇಳಿದನು. ಕೊಂಚ ಹೊತ್ತು ಎಲ್ಲರೂ ಸುಮ್ಮನಿದ್ದರು. ಪಾಪಚ್ಚಿ ಮೇಜಿನ ಹತ್ತಿರ ನಿಂತೇ ಇದ್ದಳು. ಆಗ ಟೋಪಿಯವನು, ಕಾಗೆ ಮರಿಗೆ ಕಾಡಿಗೆ ಹಚ್ಚಿದರೆ ಕಾಡಿಗೆಲ್ಲ ಕಾಣುತ್ತೆ, ಅಂದರೆ ಏನು ಅಂತ ಹೇಳಿ ಎಂದನು. ಒಗಟುಗಳೆಂದರೆ ಪಾಪಚ್ಚಿಗೆ ಬಹಳ ಉತ್ಸಾಹ.
1: ನಾನು ಬೇಕಾದರೆ ಹೇಳುತ್ತೇನೆ ಎಂದು ಅವಳು ಕುಣಿ ಕುಣಿಯುತ್ತಾ ಹೇಳಿದಳು.
0: ಇದನ್ನು ಕಂಡು ಟೋಪಿಯವನಿಗೆ ಕೋಪ ಬಂತು. ಬೇಕಾದರೆ ಹೇಳುತ್ತೇನೆ, ಯಾರಿಗೆ ಬೇಕಾದರೆ, ನಿಮಗೋ ನಮಗೋ ಎಂದು ಕೇಳಿದನು.
1: ಸರಿ ಪ್ರಾರಂಭವಾಯಿತು
0: ಎಂದು ಪಾಪಚ್ಚಿ ಅಂದುಕೊಂಡಳು.
1: ನಿಮಗಾದರೂ ಸರಿಯೇ, ನನಗಾದರೂ ಸರಿಯೇ, ಒಗಟಿಗೆ ಉತ್ತರ ಮುಖ್ಯ ಅಷ್ಟೇ ತಾನೇ ಎಂದು ಹೇಳಿದಳು.
0: ಹಾಗಲ್ಲ, ನಿಮಗೆ ಬೇಕಾದರೆ ಎಂದರೆ ಒಂದರ್ಥ, ನಮಗೆ ಬೇಕಾದರೆ ಎಂದರೆ ಇನ್ನೊಂದರ್ಥ ಎಂದು ಟೋಪಿಯವನ್ನು ವಾದಿಸಿದನು. ಆಗ ಎಮ್ಮೆ ಕರು, ಹೌದು ಎಂ ಎ ಕರು ಎಂದರೆ ಒಂದರ್ಥ, ಕರು ಎಂ ಎ ಎಂದರೆ ಇನ್ನೊಂದರ್ಥ ಎಂದು ಮಧ್ಯೆ ಬಾಯಿ ಹಾಕಿತು. ತನ್ನ ಒಂದು ಕುರ್ಚಿಯಾಗಿದ್ದ ಪ್ರಾಣಿಗೆ ಅತಿಥಿ ಯಜಮಾನರ ಮಾತಿನ ನಡುವೆ ಬಾಯಿ ಹಾಕುವಷ್ಟು ದುರಹಂಕಾರ ಬಂದದ್ದನ್ನು ನೋಡಿ ಅಳಿಲಿಗೆ ತುಂಬ ರೇಗಿತು. ಅದರ ಮೂಗಿನ

0: ತುದಿಗೆ ಕುದಿಯುತ್ತಿದ್ದ ಕಾಫಿಯನ್ನು ಕೊಂಚ ಹುಯ್ದು ಅದಕ್ಕೆ ಬುದ್ಧಿ ಕಲಿಸಿತು. ಪಾಪ ಮೂಕ ಪ್ರಾಣಿ, ಎಷ್ಟು ನೋವಾಯಿತೋ ಎಂದು ಹೇಳಿ ಟೋಪಿಯವನು ಕಣ್ಣೊರೆಸಿಕೊಂಡನು. ಇವೆಲ್ಲಕ್ಕೂ ಹೆಚ್ಚು ಗಮನ ಕೊಡದೆ ಪಾಪಚ್ಚಿ ಒಗಟಿಗೆ ಉತ್ತರವೇನೆಂದು ಹುಡುಕಾಡುತ್ತಿದ್ದಳು. ಕಾಗೆಯ ಕಣ್ಣಿಗೆ ಕಾಡಿಗೆ, ಕಾಡಿಗೆಲ್ಲ ಕಾಣುತ್ತೆ, ಏನಿರಬಹುದು? ಹುಣ್ಣಿಮೆ ಚಂದ್ರನೇ? ಕೋಳಿ ಮರಿಯೇ? ಕೋಗಿಲೆಯೇ? ಕುದುರೆಗಾಡಿಯೇ? ಸೀಮೆ ಸುಣ್ಣವೇ? ಬೆಣ್ಣೆಯೇ? ಕನ್ನಡಕವೇ? ಅಷ್ಟರಲ್ಲಿ ಟೋಪಿಯವನು ಇವತ್ತು ಯಾವ ವಾರ ಎಂದು ಕೇಳಿದನು. ಯಾರೂ ಉತ್ತರ ಹೇಳಲಿಲ್ಲ. ಕಡೆಗೆ ಅವನೇ ಜೇಬಿನಿಂದ ಒಂದು ದಪ್ಪ ಗಡಿಯಾರವನ್ನು ತೆಗೆದು ಕಿವಿಗೆ ಹಿಡಿದು ನೋಡಿ ಅದು ನಡೆಯುತ್ತಿಲ್ಲವೆಂದು ಗೊತ್ತಾದಾಗ ಅದನ್ನು ಒಂದು ಬಟ್ಟಲು ಕಾಫಿಯೊಳಗೆ ಅದ್ದಿ ಸರಿಪಡಿಸಿದನು. ಆ ಗಡಿಯಾರ ವಾರವನ್ನು ಮಾತ್ರ ತೋರಿಸುತ್ತಿತ್ತು. ಗಂಟೆ, ನಿಮಿಷ ಇವುಗಳೊಂದನ್ನು ತೋರಿಸುವಂತೆ ತಯಾರಾಗಿರಲಿಲ್ಲ. ಇಂಥ ಗಡಿಯಾರ ಸಾಕೆ, ನಿಮಗೆಲ್ಲರಿಗೂ ಹೊತ್ತು ತಿಳಿಬೇಡುವೆ ಎಂದು ಪಾಪಚ್ಚಿ ಕೇಳಿದಳು. ಬೇಕಿಲ್ಲ, ನಮಗೆ ಯಾವಾಗಲೂ ಮಧ್ಯಾಹ್ನ 3 ಗಂಟೆ ಸಮಯವೇ. ನಮಗೆ ಯಾವಾಗಲೂ ತಿಂಡಿ ತಿನ್ನುವ ಹೊತ್ತು. ಆದ್ದರಿಂದ ವಾರ ಒಂದು ಗೊತ್ತಾದರೆ ಸಾಕಾಗಿದೆ ಎಂದು ಅಳಿಲು ಹೇಳಿತು. ಯಾವಾಗಲೂ ತಿಂಡಿ ತಿಂತ ಇರೋದಕ್ಕೆ ಹಸಿವಾಗಬೇಡುವೆ
1: ಎಂದು ಪಾಪಚ್ಚಿ ವಿಚಾರಿಸಿದಳು. ಏನು, ತಿಂಡಿ ತಿನ್ನೋದಕ್ಕೆ ಹೊಟ್ಟೆ ಇದ್ರೆ ಸಾಲದೆ ಹಸಿವು ಬೇಕೆ? ಇದೀಗ ಹೊಸ ವಿಷಯ ಎಂದು ಟೋಪಿಯವನು ಆಶ್ಚರ್ಯದಿಂದ ಹೇಳಿದನು.
0: ಅದಿರ್ಲಿ, ಒಗಟಿಗೆ ಉತ್ತರ ಕಂಡು ಹಿಡಿದ್ರಾ
1: ಎಂದು ಅಳಿಲು ಪಾಪಚ್ಚಿಯನ್ನು ಕೇಳಿತು.
0: ನಾನು ಸೋತೆ, ನನಗೆ ಯಾವುದು ತೋರಲಿಲ್ಲ. ಇನ್ನೊಂದಕ್ಕೆ ನಾನು ಹೇಳ್ತೇನೆ, ಇದರ ಉತ್ತರ ನೀವೇ ಹೇಳಿ
1: ಎಂದು ಪಾಪಚ್ಚಿ ತಾಳ್ಮೆಯಿಂದ ಕೇಳಿಕೊಂಡಳು. ಆದರೆ
0: ನನಗೂ ಗೊತ್ತಿಲ್ಲ ಎಂದು ಅಳಿಲು. ನನಗೆ ಮೊದಲೇ ತಿಳಿಯದು ಎಂದು ಟೋಪಿಯವನು ಹೇಳಿಬಿಟ್ಟರು.
1: ಸುಮ್ಮನೆ ಅರ್ಥವಿಲ್ಲದ ಒಗಟೆ ಹೇಳಿ ತನ್ನನ್ನು ಹೀಗೆ ಹಾಸ್ಯ ಮಾಡಿದ್ದಕ್ಕಾಗಿ ಪಾಪಚ್ಚಿಗೆ ತುಂಬ ಕೋಪ ಬಂತು. ಅವರಿಬ್ಬರನ್ನು ಚೆನ್ನಾಗಿ ಬೈದು ಬಿಡೋಣವೆನಿಸಿತು. ಆದರೆ ಅಷ್ಟು ಹೊತ್ತಿಗೆ ಸರಿಯಾಗಿ ಎಮ್ಮೆ ಕರುವಿಗೆ ಹೊರೆ ಹೊತ್ತುಕೊಂಡು ನಿಂತು ನಿಂತು ಕಾಲು ಸೋತು ಹೋಗಿ ಅದು ಥಟಕ್ಕನೆ ಮಲಗಿಬಿಟ್ಟಿತು. ಅಕಸ್ಮಾತ್ ಆದ ಈ ಅನಾಹುತದಿಂದ ಅಳಿಲಿಗೆ ಬಹಳ ಗಾಬರಿಯಾಯಿತು. ಪಾಪಚ್ಚಿಗೆ ನಗು ಬಂತು. ಟೋಪಿಯವನು ತನ್ನ 2 ಪಕ್ಕೆಗಳನ್ನು ಹಿಡಿದುಕೊಂಡು ನಗುವುದಕ್ಕೆ ಮೊದಲು ಮಾಡಿದನು. ಬರುಬರುತ್ತಾ ಅವನ ನಗು ಹೆಚ್ಚಿತು. ತಲೆಯ ಮೇಲಿದ್ದ ಅವನ ಟೋಪಿ ಅಂಗಡಿ ತೂರಾಡುತ್ತಾ ತೂರಾಡುತ್ತಾ ಈಗಲೋ ಆಗಲೋ ಯಾರ ಮೇಲೋ ಬೀಳುವ ಹಾಗಿತ್ತು. ಸುಮಾರು 1/2 ಗಂಟೆಯಾದ ಮೇಲೆ ಅವನ ನಗು ಹತೋಟಿಗೆ ಬಂತು. ಗೋಪುರ ಹಿಂದಿನಂತೆ ನೆಟ್ಟಗೆ ನಿಂತುಕೊಂಡಿತು. ಹುಚ್ಚರಿಬ್ಬರು ಪಾಪಚ್ಚಿಯ ಕಡೆ ತಿರುಗಿ, ಅಮ್ಮ ಒಂದು ಕತೆ ಹೇಳಿ ಎಂದು ಬೇಡಿದರು. ಒಗಟೆಯಿಂದಾದ ಅವಮಾನಕ್ಕೆ ಅವಳು ಇನ್ನೂ ಮುನಿಸಿಕೊಂಡಿದ್ದಳು. ಕೋಪ ಇಳಿದಿರಲಿಲ್ಲ. ಆದ್ದರಿಂದ ಪಾಪಚ್ಚಿ ಒಲ್ಲೆ ಎಂದಳು. ಹಾಗಾದರೆ ಲೋ ಕುಂಭಕರ್ಣ, ನೀನು ಹೇಳೋ, ನಿನ್ನ ತಾತ ಹೇಳುತ್ತಿದ್ದ ಕತೆಗಳಲ್ಲೊಂದು ಜ್ಞಾಪಕವಿರಲಿಲ್ಲವೇನೋ ಎಂದು ಕೇಳಿ ಟೋಪಿಯವನು ಎಮ್ಮೆ ಕರುವನ್ನು ಎಬ್ಬಿಸಿ ಹಿಡಿದು ನಿಲ್ಲಿಸಿದನು. ಕರು, ಒಂದಾನೊಂದು ಊರಿನಲ್ಲಿ 3 ಜನ ಅಕ್ಕ ತಂಗಿಯರಿದ್ದರು. ಅವರ ಹೆಸರು ಶಿಂಗಿ, ರಂಗಿ, ಲಿಂಗಿ. ಅವರು ಒಂದು ಬಾವಿಯೊಳಗೆ ಮನೆ ಮಾಡಿಕೊಂಡು ಸುಖವಾಗಿದ್ದರು.
0: ಪಾಪಚ್ಚಿ, ಅಲ್ಲಿ ಅವರಿಗೆ ಆಹಾರ?
1: ಕರು, ಅಲ್ಲಿ ಅವರು 3 ಹೊತ್ತು ತುಪ್ಪ ಕುಡಿದು ಜೀವಿಸುತ್ತಿದ್ದರು.
0: ಪಾಪಚ್ಚಿ, ಅದು ಹೇಗೆ? ಬರೀ ತುಪ್ಪ ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ರೆ ಕಾಯಿಲೆ ಬರುತ್ತೆ ಅಷ್ಟೇ.
1: ಕರು, ಹೌದು, ಅವರೆಲ್ಲರಿಗೂ ಯಾವಾಗಲೂ ತಡೆಯಲಾರದ ಹೊಟ್ಟೆ ನೋವು.
0: ಪಾಪಚ್ಚಿ, ಇರಲಿ, ತುಪ್ಪ ಕುಡಿಬೇಕಾಗಿದ್ರೆ ಅವರು ಬಾವಿಯೊಳಗೆ ಏನು ಮಾಡ್ತಿದ್ರು?
1: ಕರು, ಓ ನಾನು ಹೇಳೋದಕ್ಕೆ ಮರೆತಿದ್ದೆ, ಅದು ತುಪ್ಪದ ಬಾವಿ.
0: ಪಾಪಚ್ಚಿ, ಎಲ್ಲ ಸುಳ್ಳು, ಅಂಥದ್ದೊಂದು ಬಾವಿಯೇ ಇಲ್ಲ.
1: ಪಾಪಚ್ಚಿಗೆ ಇದೊಂದು ಕೆಟ್ಟ ಸ್ವಭಾವ ನೋಡಿ. ಪ್ರಶ್ನೆ ಹಾಕೋದು, ಯಾರಾದರೂ ಕತೆ

0: ಹೇಳ್ತಾ ಇದ್ರೆ ನಿಧಾನವಾಗಿ ಕೇಳಬೇಕು, ಸಲಸಲಕ್ಕೂ ಕೊಕ್ಕೆ ಹಾಕಬಾರದು, ಅಡ್ಡ ಮಾತನ್ನಾಡಬಾರದು, ಹೂಗುಟ್ಟುತ್ತಾ ಮುಂದು ಮುಂದಕ್ಕೆ ಹೋಗಬೇಕು. ಆಗ ಕೇಳುವವರಿಗೂ ಹೇಳುವವರಿಗೂ ಉತ್ಸಾಹ ಇರುತ್ತೆ. ಇತರರಿಗೆ ನಮ್ಮ ಪ್ರಶ್ನೆಗಳು ಅನೇಕ ವೇಳೆ ರುಚಿಸೋದಿಲ್ಲ. ಪ್ರಶ್ನೆ ಕೇಳಿದರೆ ಅವರು ಮೇಲೆ ಬೀಳ್ತಾರೆ. ಅಳಿಲ ಮನೆಯಲ್ಲಿಯೂ ಆ ದಿವಸ ಹಾಗೆಯೇ ಆಯಿತು. ಟೋಪಿಯವನಿಗೆ ತುಂಬ ರೇಗಿತು. ಪಾಪುಚ್ಚಿಯನ್ನು ಬಹಳವಾಗಿ ಬೈದನು. ಇಲ್ಲ ಇಲ್ಲ, ಕ್ಷಮಿಸಿ, ಇನ್ನು ಮುಂದೆ ನಾ ತೆಪ್ಪುಗಿರ್ತೇನೆ ಎಂದು ಪಾಪಚ್ಚಿ ಅನೇಕ ಸಲ ಕೈ ಮುಗಿದಳು. ಕಡೆಗೆ ಪಾಪಚ್ಚಿ, ಅಂಥದ್ದೊಂದು ಬಾವಿ ಇದ್ದಿರಬಹುದು, ಈಗಲೂ ಇರಬಹುದು.
1: ಕರು, ಒಂದೇ ಸಾವಿರ ಬಾವಿ ಇವೆ, ತಿಳಿಯಿತೋ?
0: ಪಾಪಚ್ಚಿ, ಇವೆ, ಒಪ್ಪಿದೆ, ಕತೆನ ಮುಂದುವರಿಸಿ.
1: ಕರು, ರಂಗಿ, ಶಿಂಗಿ, ಲಿಂಗಿ ಎಂಬ ಮೂರು ಜನ ಹೆಂಗಸರು ಅಲ್ಲಿ ಯಾವಾಗಲೂ ಸೇದುತ್ತಾ ಇದ್ದರು.
0: ಪಾಪಚ್ಚಿ ತನ್ನ ಪ್ರತಿಜ್ಞೆಯನ್ನು ಮರೆತು, ಏನನ್ನು ಸೇತಾ ಇದ್ರು?
1: ಕರು, ತುಪ್ಪವನ್ನ.
0: ಪಾಪಚ್ಚಿ ಅನುಮಾನಿಸುತ್ತಾ, ಅದು ಹೇಗೆ?
1: ಕರು, ಅಷ್ಟು ಗೊತ್ತಿಲ್ವೇ, ನೀರಿನ ಬಾವಿಯಿಂದ ನಾವು ಏನನ್ನ ಸೇತ್ತೇವೆ?
0: ಪಾಪಚ್ಚಿ, ನೀರನ್ನ. ಕರು,
1: ಸರಿ, ಆ ಬಾವಿಯೊಳಗೆ ಇದ್ದದ್ದು ತುಪ್ಪ, ಆದ್ದರಿಂದ ಅದನ್ನು ಸೇದುತ್ತಿದ್ದರು.
0: ಪಾಪಚ್ಚಿ, ಆದರೆ ಅವರು ಬಾವಿಯ ಒಳಗೆ ವಾಸವಾಗಿದ್ರಲ್ಲ?
1: ಕರು, ಹೌದು, ಒಳಗಿನಿಂದ ತಾನೇ ಸೇದಬೇಕು.
0: ಪಾಪಚ್ಚಿ ಅಸಮಾಧಾನದಿಂದ, ನನಗೆ ಒಂದು ಅರ್ಥ ಆಗಲಿಲ್ಲ.
1: ಪಾಪಚ್ಚಿಯ ನಡತೆಯಿಂದ ಮತ್ತೆ ಅಳಿಲಿಗೂ ಟೋಪಿಯವನಿಗೂ ಕೋಪ ಬಂತು. ಅರ್ಥವಾಗದಿದ್ರೆ ಬಿಡಿ, ಅದರಿಂದ ಅನರ್ಥವೇನೂ ಇಲ್ಲ ಎಂದು ಹೇಳಿ ಟೋಪಿಯವನು ನಕ್ಕನು. ಪಾಪಚ್ಚಿಗೆ ಬಹಳ ಅವಮಾನವಾಯಿತು. ಮುನಿಸಿಕೊಂಡು ಹೊರಟೇ ಹೋದಳು. ಅವಳ ಕೋಪಕ್ಕೆ ಯಾರೂ ಲಕ್ಷ್ಯ ಕೊಡಲಿಲ್ಲ, ಯಾರೂ ಹಿಂದಕ್ಕೆ ಕರೆಯಲೇ ಇಲ್ಲ.
2: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:43:40. ಚಿತ್ರಗೀತೆಗಳ ಕಾರ್ಯಕ್ರಮ.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಂಕರ್ ಗಣೇಶ್.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಗೌಸ್ಪೀರ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
3: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಚಕ್ರವರ್ತಿ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:30 ಪ್ರಸಾರ ಮಾಡುತ್ತೇವೆ. ಸಮಯ 9:00.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ತಜ್ಞರಾದ ಪ್ರೊಫೆಸರ್ RVS ಸುಂದರಂ ಅವರೊಂದಿಗೆ GK ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದ.
2: ಡಾಕ್ಟರ್ RVS ಸುಂದರಂ, ಹೆಸರಾಂತ ಬರಹಗಾರರು, ಅನುವಾದಕರು, ಬಹುಭಾಷಾ ವಿದ್ವಾಂಸರು, ಜಾನಪದ ಸಾಹಿತ್ಯ ಸಂಶೋಧನೆ, ತೌಲನಿಕ ಅಧ್ಯಯನ, ಅನುವಾದ, ಭಾಷಾ ವಿಜ್ಞಾನ, ಕವಿತೆ, ಹೀಗೆ ಹಲವು ಪ್ರಕಾರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ತೆಲುಗು ಭಾಷೆಯ ನಡುವಿನ ಸೇತುವೆಯ ಹಾಗೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕನ್ನಡ, ತೆಲುಗು ಹಾಗೂ ಇಂಗ್ಲಿಷ್ನಲ್ಲಿ 80 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. RVS ಸುಂದರಂ ಮೂಲತಃ ಆಂಧ್ರದವರಾದರೂ ಕೂಡ ತೆಲುಗು, ಕನ್ನಡ, ಸಂಸ್ಕೃತ ಹೀಗೆ ಹಲವು ಭಾಷೆಗಳಲ್ಲಿ ಪರಿಣಿತರು. ತೆಲುಗು, ಕನ್ನಡ, ಸಂಸ್ಕೃತ ಈ ಮೂರು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅವರು ಪಡೆದಿದ್ದಾರೆ. ತೆಲುಗು ಮತ್ತು ಕನ್ನಡ ಜನಪದ ಗೀತೆಗಳು ಈ ವಿಚಾರವಾಗಿ PhD ಪ್ರೌಢ ಪ್ರಬಂಧವನ್ನು ಅವರು ಮಂಡಿಸಿದ್ದಾರೆ. ಡಾಕ್ಟರ್ RVS ಸುಂದರಂ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಡುವೆ ಪ್ರಸಾರಾಂಗದ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಸಲಹೆಗಾರರಾಗಿ ಭಾಗಿಯಾಗಿರುವಂತಹ ಸುಂದರಂ ಅವರು ಅಮೆರಿಕದಲ್ಲಿ ಜರುಗದಂತಹ ವಿಶ್ವ ಜಾನಪದ ಮಹಾಕಾವ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಉತ್ತರ ಅಮೆರಿಕ ತೆಲುಗು ಸಮ್ಮೇಳನದಲ್ಲಿ ಸಹ ಪಾಲ್ಗೊಂಡಿದ್ದರು. ಇವರ ಮಾರ್ಗದರ್ಶನದಲ್ಲಿ ಸುಮಾರು 21 ಹೆಚ್ಚು ಜನ PhD ಪದವಿಯನ್ನು ಪಡೆದಿದ್ದಾರೆ. 11 ಹೆಚ್ಚು ವಿದ್ಯಾರ್ಥಿಗಳು MPhil ಪದವಿಯನ್ನು ಪಡೆದಿದ್ದಾರೆ. ಮೈಸೂರಿನಲ್ಲೇ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧನೆಯನ್ನು ಮಾಡ್ತಾ ಜೊತೆಗೆ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದಾರೆ. ತಮ್ಮ ಇದುವರೆಗಿನ ಈ ಸೇವೆಗಳಿಗಾಗಿ ಆಂಧ್ರಪ್ರದೇಶ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇಂದ್ರ ಶಿಕ್ಷಣ ಸಚಿವಾಲಯದ ಗೌರವ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಪುರಸ್ಕಾರಗಳು, ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಪುರಸ್ಕಾರ, ಪಾಲ್ಕುರಿಕೆ ಸೋಮನಾಥ ಪ್ರಶಸ್ತಿ ಹೀಗೆ ಅನೇಕ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಶ್ರೀಯುತ RVS ಸುಂದರಂ ಈ ಹೊತ್ತು ನಮ್ಮೊಟ್ಟಿಗೆ ಈಗ ಮಾತನಾಡ್ತಾ ಇದ್ದಾರೆ. ನಮಸ್ಕಾರ ಸುಂದರಂ ಅವರೇ.
3: ನಮಸ್ಕಾರ.
2: ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಈಗಾಗಲೇ ತಮ್ಮ ಪರಿಚಯದಲ್ಲಿ ಹೇಳಿದ ಹಾಗೆ ಅನೇಕ ಭಾಷೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮೂಲತಃ ನೀವು ಆಂಧ್ರದವರು, ಆದರೆ ಕರ್ನಾಟಕದಲ್ಲಿ ಎಷ್ಟೋ ವರ್ಷಗಳಿಂದ ನೆಲೆಸಿ ಕನ್ನಡಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದೀರಾ. ನಿಮ್ಮ ಚಿಂತನೆ ಯಾವ ಭಾಷೆಯಲ್ಲಾಗುತ್ತೆ ಸುಂದರಂ ಅವರೇ?
3: ಕನ್ನಡ ಬರೆಯುವಾಗ ಕನ್ನಡದಲ್ಲೇ ಚಿಂತನೆ ಮಾಡೋದು, ತೆಲುಗು ಬರೆಯುವಾಗ ತೆಲುಗಿನಲ್ಲೇ ಚಿಂತನೆ ಮಾಡೋದು, ಆದರೆ ಇಂಗ್ಲೀಷ್ನಲ್ಲಂತೂ ಚಿಂತನೆ ಮಾಡಿ ಕನ್ನಡದಲ್ಲಿ ಬರೆಯೋದಿಲ್ಲ.
2: ತೌಲನಿಕ ಅಧ್ಯಯನ ನಿಮ್ಮ ಒಂದು ಆಸಕ್ತಿಯ ಕ್ಷೇತ್ರವಾಗಿರೋದ್ರಿಂದ ಬಹುಶಃ ಈ ತೆಲುಗು, ತಮಿಳು, ಕನ್ನಡ ಹೀಗೆ ಪಾರಸ್ಪರಿಕ ಕೊಡುಕೊಳ್ಳುವಿಕೆಯ ಬಗ್ಗೆ ನೀವು ಹೆಚ್ಚು ಆಳವಾಗಿ ಸಂಶೋಧನಾ ಮತ್ತು ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಮೂಲತಃ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದವರು ಹೇಗೆ ಸಾಹಿತ್ಯಕ್ಕೆ ಪ್ರವೇಶ ಮಾಡಿದ್ರಿ?
3: ವಿಜ್ಞಾನ ಓದುವಾಗಲೂ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಛಂದಸ್ಸು, ವ್ಯಾಕರಣ ಇವೆಲ್ಲ ಬಹಳ ನನಗೆ ಆಸಕ್ತಿ ಇರುವಂಥ ಕ್ಷೇತ್ರಗಳು. ಆದ್ದರಿಂದ BSc ಓದುವಾಗಲೇ ನಾನು MA ಮಾಡಬೇಕಂತಲೇ ಅಂದುಕೊಂಡಿದ್ದೆ. ಅದು ಪ್ರಾಣಿಶಾಸ್ತ್ರದಲ್ಲಿ ನಾನು BSc ಆಗಿರೋದು. ಆಮೇಲೆ ತೆಲುಗು, ಕನ್ನಡ, ಸಂಸ್ಕೃತ ಹೀಗೆ ಭಾಷೆಗಳ ಬಗ್ಗೆ, ಅದು ಓದುವಾಗಲೇ ನನಗೆ ದೇಶಿ ಮತ್ತು ಜಾನಪದದ ಬಗ್ಗೆ ಆಸಕ್ತಿ ಇತ್ತು. ಅದರಿಂದ ಅನಂತರ ಕಾಲದಲ್ಲಿ ಹೆಚ್ಚಿನ ಸಂಶೋಧನೆ ಜಾನಪದ ಕ್ಷೇತ್ರದಲ್ಲಿ ಮಾಡೋಕ್ಕೆ ನನಗೆ ಒಂದು ಸಹಾಯ ಆಯಿತು. ಅದು
2: ನೀವು ತೆಲುಗಿನಲ್ಲಿ MA ಪದವಿಯನ್ನು ಮಾಡಿದ್ದು ಸ್ವಾಭಾವಿಕ ಅಂತ ಅನ್ಬಹುದು, ಆದರೆ ಕನ್ನಡಕ್ಕೆ ಯಾಕೆ ಬಂದ್ರಿ? ಸಂಸ್ಕೃತಕ್ಕೆ ಯಾಕೆ ಹೋದ್ರಿ? ತಮಿಳನ್ನು ಹೇಗೆ ಕಲಿತ್ರಿ? ಮಲಯಾಳಂದಲ್ಲಿ ಹೇಗೆ ಪರಿಣಿತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು?
3: ನಮ್ಮ ಊರು ನೆಲ್ಲೂರು ಅಂತ ಆಂಧ್ರಪ್ರದೇಶದಲ್ಲಿ, ಅದು ಬಿಟ್ಟು ಸರಿಯಾಗಿ 50 ಆಯಿತು. SLC ಆದಮೇಲೆ ನಾನು PUC ಚೆನ್ನೈಯಲ್ಲಿ ಮಾಡಿದ್ದು. ಹೋದ ಒಂದು ವಾರದಲ್ಲೇ ತಮಿಳು ಲಿಪಿ ಕಲಿತೆ. ಆಮೇಲೆ ಒಂದು ವರ್ಷದೊಳಗೆ ಅಣ್ಣಾದುರಯ್ಯವರ ಒಲಗಪ್ಪಿರಿಯಾರ್ ಗಾಂಧಿ ಅಂತ ಅದನ್ನು ತೆಲುಗಿಗೆ ಅನುವಾದ ಮಾಡಿದೆ. ಹಾಗೆ ಕರ್ನಾಟಕಕ್ಕೆ ಬಂದ ಮೇಲೆ ಇನ್ನು ಕನ್ನಡ ಕಲೀಲೇಬೇಕು ಅಂತ. ಇವತ್ತಿಗೂ ನಾನು ಅನೇಕ ಭಾಷಣಗಳಲ್ಲಿ ಹೇಳುವುದು ಅದೇನೆ, ಮಾತೃಭಾಷೆ ಏನಾದರೂ ಇರಬಹುದು, ಆದರೆ ಪ್ರಾದೇಶಿಕ ಭಾಷೆಯನ್ನು ನಾವು ಕಲಿಯುವುದು ಮಾತ್ರ ಅಲ್ಲ, ಪರಿಣತಿಯನ್ನು ಪಡೆಯಬೇಕು. ಹೀಗಾಗಿ ನಾನು ಚಿಂತಾಮಣಿಯಲ್ಲಿ ಒಂದು ಲೆಕ್ಚರರ್ ಹುದ್ದೆಗೆ ಬಂದ ತಕ್ಷಣ ಮಾಡಿದ್ದು ಕನ್ನಡ ಕಲಿಯೋದು. ಒಂದು 3 ತಿಂಗಳೊಳಗೆ ನಾನು ಕುವೆಂಪು ಅವರನ್ನು ನೋಡಿ ಅವರ ಪದ್ಯಗಳನ್ನು ತೆಲುಗಿಗೆ ಅನುವಾದ ಮಾಡಿದ್ದು ಅವರಿಗೆ ಓದಿ ಅವರಿಂದ ಒಂದು ಅನುಮತಿಯನ್ನು ಪಡೆದೆ.
2: ಇಷ್ಟು ಬೇಗ ಒಂದು ಕೃತಿಯನ್ನು ಅನುವಾದ ಮಾಡೋ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ಬೋದು? ಅದು
3: ಕೆಲವು ಭಾಷೆಗಳಿಗೆ ಸಾಧ್ಯ. ಈಗ ನಾವು ತೆಲುಗು ಓದುವಾಗಲೇ ಸಂಸ್ಕೃತ ನಮಗೆ ಇತ್ತು, ಈಗ ತೆಲುಗು ಸಂಸ್ಕೃತ ಗೊತ್ತಿದ್ದ ಮೇಲೆ ಕನ್ನಡ ಕಲಿಯೋದು ಅಂದರೆ ಒಂದು ದ್ರಾವಿಡ ಭಾಷೆ, ಒಂದು ಸಂಸ್ಕೃತ, ಇವು ಎರಡೂ ಗೊತ್ತಿದ್ದರೆ ಇನ್ನು ಬೇರೆ ಭಾಷೆಗಳನ್ನು, ಭಾರತೀಯ ಭಾಷೆಗಳನ್ನು ಕಲಿಯುವುದು ಅಷ್ಟೇನು ಕಷ್ಟ ಆಗೋದಿಲ್ಲ, ಮನಸ್ಸಿದ್ದರೆ ಮಾರ್ಗ.
2: ಅವಾಗ ಕನ್ನಡದಲ್ಲಿ ಕೂಡ ನಿಮ್ಮ ಅಧ್ಯಯನ ಮುಂದುವರಿಸಬೇಕು ಅಂತ ಅನ್ನಿಸ್ತಾ?
3: ಇಲ್ಲೇ ಇರಬೇಕು ಅಂತ ಒಂದು ನಿರ್ಧಾರ ಆದಮೇಲೆ ಕನ್ನಡದಲ್ಲಿ ಖಂಡಿತ ನಾವು ಪರಿಣತಿ ಪಡೆಯಬೇಕು ಅಂತ. ಅದರ ಜೊತೆಗೆ ಸುಮ್ಮನೆ ಓದಿಕೊಳ್ಳೋದಲ್ಲ, ಏನಾದರೂ ಒಂದು ಪರೀಕ್ಷೆ ತೆಗೆದುಕೊಂಡ್ರೆ ಸ್ವಲ್ಪ ಗಂಭೀರವಾಗಿ ಅದನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಕನ್ನಡದಲ್ಲೇ ಎಮ್ ಎ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದ 4 ವರ್ಷದೊಳಗೆ ನಾನು ಕನ್ನಡ ಎಮ್ ಎ ತಗೊಂಡೆ.
2: ಮತ್ತು ಮೈಸೂರು ನಿಮ್ಮ ಕಾರ್ಯಕ್ಷೇತ್ರ ಆಯಿತು.
3: ಸುಮಾರು 35 ವರ್ಷಗಳ ಕಾಲ ನಾನು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೇ ಕೆಲಸ ಮಾಡಿ ಅದರ ನಿರ್ದೇಶಕನಾಗಿ ನಾನು ನಿವೃತ್ತನಾದೆ. ಹಾಮನಾಯಕರು ನನ್ನನ್ನು ಚಿಂತಾಮಣಿಯಿಂದ ಇಲ್ಲಿಗೆ ಕರೆತಂದರು.
2: ತುಂಬ ಸಂತೋಷ. ಅದರಿಂದ ಕನ್ನಡ ತೆಲುಗು ಹೀಗೆ ಎಲ್ಲ ದ್ರಾವಿಡ ಭಾಷೆಗಳಿಗೂ ಸಾಕಷ್ಟು ಅನುಕೂಲವಾಗಿದೆ ಅಂತ ಹೇಳಿ ಅನಿಸುತ್ತೆ.
3: ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ತಮಿಳು ಪಾಠ ಮಾಡಿದ್ದೇನೆ, ಹಾಗೆ ಭಾರತೀಯ ಭಾಷೆಗಳು ಪಾಠ ಮಾಡಿದ್ದೇನೆ, ಆಮೇಲೆ ದಕ್ಷಿಣ ಭಾರತೀಯ ಅಧ್ಯಯನ, ಜಾನಪದ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಏನೇನು ಆಸಕ್ತಿ ಇದೆಯೋ ಅಂಥ ಕ್ಷೇತ್ರಗಳಲ್ಲೆಲ್ಲ ನಾವು ಪಾಠ ಮಾಡುವುದು, ಬರೆಯುವುದು ಇಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರ್ತೀನಿ.
2: ನಿಮ್ಮ ಆಸಕ್ತಿಯನ್ನು ವಿಂಗಡಣೆ ಮಾಡಿ ನೋಡೋದಾದರೆ ಜಾನಪದ ಮೊದಲ ಸ್ಥಾನದಲ್ಲಿ ಬರ್ತದೆ, ಯಾಕೆಂದರೆ ನಿಮ್ಮ PhD ಶುರುವಾದದ್ದು ಕೂಡ ಜಾನಪದದ ವಿಚಾರದಿಂದಲೇ. ಹೇಗೆ ನಿಮಗೆ ಜಾನಪದದಲ್ಲಿ ಆಸಕ್ತಿ ಬಂತು ಮತ್ತು ಅಲ್ಲಿಯ ನಿಮ್ಮ ಚಟುವಟಿಕೆಗಳ ಬಗ್ಗೆ?
3: ದಕ್ಷಿಣ ಭಾರತದ ಭಾಷೆಗಳಲ್ಲಿ ದೇಶೀಯವಾದ ಒಂದು ಸಾಹಿತ್ಯ ಹೇಗಿರುತ್ತೆ ಅನ್ನೋದರ ಬಗ್ಗೆ ಆಸಕ್ತಿ ಇತ್ತು. ಆವಾಗ ಮದ್ರಾಸಿನಲ್ಲಿ ಮರಿಯಪ್ಪ ಭಟ್ರು ಇವರೆಲ್ಲ ಇದ್ದರು, ಅಲ್ಲಿಗೆಲ್ಲ ನಾನು ಹೋಗಿ ಅವರ ಜೊತೆಗೆಲ್ಲ ಸಂಪರ್ಕ ಇಟ್ಕೊಂಡಿದ್ದೆ. ಅದು ಹಾಗೆ ದೇಶಿ ಆದಮೇಲೆ ಜಾನಪದ. ಆಮೇಲೆ ನಾನು ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿ ಅನೇಕರು, ಮುಖ್ಯವಾಗಿ ಜೀಶಂಪ ಅವರು, ಕಾರಕ್ರು, ಇಂಥ ಅವರೆಲ್ಲ ಮಾಡಿದ ಕೆಲಸಗಳನ್ನು ನೋಡಿದ ಮೇಲೆ ನಮಗೆ ಈ ಕ್ಷೇತ್ರ ಚೆನ್ನಾಗಿದೆ, ನಾವು ಮಾಡಬೇಕು. ಅದು ಅಲ್ಲದೆ ತೌಲನಿಕವಾಗಿ ಮಾಡಬೇಕಾದ ಕೆಲಸ ಅಪಾರವಾಗಿದೆ.
2: ಹೌದು.
3: ಸೊ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನು ತೆಲುಗು ಕನ್ನಡ ಜನಪದ ಗೀತೆಗಳನ್ನು ನನ್ನ PhDಗೆ ಆಯ್ಕೆ ಮಾಡಿಕೊಂಡೆ.
2: ಆ ಜನಪದ ಗೀತೆಗಳ ಸಾಮ್ಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀರಾ, ತೆಲುಗು ಮತ್ತು ಕನ್ನಡ ಜಾನಪದ?
3: ತೆಲುಗು ಕನ್ನಡ ಮಾತ್ರವಲ್ಲ, ಭಾರತದಲ್ಲೇ ಜಾನಪದ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದರೆ ಬಹಳಷ್ಟು ಸಾಮೀಪ್ಯ. ಇದು ಒಂದು ಸಲ ನೀವು ಕೇಳಿರ್ಬೋದು, ಪಾಕಿಸ್ತಾನ್ನಿಂದ ಜನಪದ ಗೀತೆಗಳನ್ನು ನಮ್ಮ ದೂರದರ್ಶನದಲ್ಲಿ ಪ್ರಸಾರ ಮಾಡಿದರು. ಅದು ಕೇಳಿದಾಗ ಆ ಲಯಗಳಿಗೂ ನಮಗೂ ಏನು ವ್ಯತ್ಯಾಸ ಇರಲಿಲ್ಲ. ಸೊ ಈ ತರಹದ ಅಂದರೆ ಲಯಗಳಾಗಲಿ, ಆಮೇಲೆ ಅದರಲ್ಲಿರುವ ವಿಷಯ ಆಗಲಿ, ಆಮೇಲೆ ಕೌಟುಂಬಿಕ ಸಂಬಂಧಗಳು, ಯಾಕಂದರೆ ಭಾರತೀಯ ಕೌಟುಂಬಿಕ ವ್ಯವಸ್ಥೆ, ಬಾಂಧವ್ಯಗಳು ಇವೆಲ್ಲ ಒಂದೇ ರೀತಿ ಇರೋದರಿಂದ ನಾವು ಅದರ ಪ್ರತಿಬಿಂಬಗಳನ್ನು ನೋಡ್ತಾ ಇರ್ತೀವಿ.
2: ನೀವು ದಕ್ಷಿಣ ಭಾರತೀಯ ದೇಶೀಯ ಕೃಷಿ ವಿಜ್ಞಾನ ಕೋಶದ ತಯಾರಿಯಲ್ಲಿ ಈಗ ನಿರತರಾಗಿದ್ದೀರಾ. ನೀವು ಅಂದರೆ ಭಾಷೆಗಳ ನಡುವಿನ ಪಾರಸ್ಪರಿಕ ಕೊಡುಕೊಳ್ಳುವಿಕೆಯ ಬಗ್ಗೆ ನಿರಂತರವಾಗಿ ಮತ್ತು ದಕ್ಷಿಣ ಭಾರತೀಯ ಸಾಹಿತ್ಯದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದೀರಾ. ತಮಿಳು, ತೆಲುಗು, ಮಲಯಾಳಂ ಈ ಭಾಷೆಗಳ ಛಂದೋ ಗ್ರಂಥಗಳ ಬಗ್ಗೆ ನೀವು ಅಭ್ಯಾಸ ನಡೆಸಿದ್ದೀರಾ. ಹೀಗೆ ಈ ಭಾಷೆಗಳ ನಡುವಿನ ಸಂಬಂಧ, ಸೌಹಾರ್ದ ಮತ್ತು ಮುಂದಿನ ದಿನಗಳ ಬಗ್ಗೆ ಏನನಿಸುತ್ತೆ?
3: ನಿಜವೇ ನಾವು ಮಾಡಬೇಕಾದ್ದು ತುಂಬ ಇದೆ, ಯಾಕಂದರೆ BM ಶ್ರೀಯವರೇ ಹೇಳ್ತಾ ಇದ್ರಲ್ಲ, ನೀವು ಕನ್ನಡ ಎಮ್ಮೆ ಓದುವವರು ತಮಿಳು ತಿಳ್ಕೋಬೇಕು, ತೆಲುಗು ತಿಳ್ಕೋಬೇಕು. ಅಂಶಗಣ ಅನ್ನುವುದು ಮಾಡಿದ್ದೇ ಅವರು, ತಮಿಳಿನಲ್ಲಿರುವ ಈರ ಶೈಸ್ಯರು, ಮೂವ ಶೈಸ್ಯರು ಇವೆಲ್ಲ ನೋಡಿ ನಮ್ಮ ಗಣ ವ್ಯವಸ್ಥೆನೇ ಬೇರೆ ಥರ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಸ್ಕೃತದ ಮೂಲಕ ನಮ್ಮ ಛಂದಸ್ಸನ್ನು ಓದಿದರೆ ನಿಮಗೆ ನಮ್ಮ ದೇಶೀಯ ಗಣಗಳ ವಿಚಾರ ಗೊತ್ತಾಗೋದಿಲ್ಲ. ಹೀಗಾಗಿ ಅದು ಒಂದೇ ಅಲ್ಲ, ಈಗ ಭಕ್ತಿ ಸಾಹಿತ್ಯ ಓದಬೇಕಾದ್ರೆ ತಮಿಳು ಗೊತ್ತಿರಬೇಕು. ಆಮೇಲೆ ಬಸವೇಶ್ವರ, ಹರಿಹರ ಇವರು ಎಲ್ಲರೂ ತಮಿಳಲ್ಲಿ ಏನು ನಡೀತಾ ಇತ್ತು ಅಂತ ಗೊತ್ತಿತ್ತು ಅವರಿಗೆ. ನಾಯನ್ಮಾರರ ಬಗ್ಗೆ ಗೊತ್ತಿತ್ತು, ನಮ್ಮ ವೈಷ್ಣವ ಸಾಹಿತ್ಯಕ್ಕೆ ಆಳ್ವಾರರ ಬಗ್ಗೆ ಗೊತ್ತಿತ್ತು. ಪಾಲ್ಕುರ್ಕಿ ಸೋಮನಾಥ ಮೂರು ಭಾಷೆಗಳಲ್ಲಿ ಬರೆದಿದ್ದ, ಕನ್ನಡದಲ್ಲೂ ಬರೆದಿದ್ದ, ತೆಲುಗಿನಲ್ಲೂ ಬರೆದಿದ್ದ, ಸಂಸ್ಕೃತದಲ್ಲೂ ಬರೆದಿದ್ದ. ಇದು ಈ ಕೆಲವು ಕ್ಷೇತ್ರಗಳಲ್ಲಿ ಅನಿವಾರ್ಯ. ಈಗ ಕೀರ್ತನ ಸಾಹಿತ್ಯ ಇದೆ, ಅದರಲ್ಲೂ ಅಷ್ಟೇ. ಪುರಂದರದಾಸ ಅಂದ ಮೇಲೆ ಅನ್ನಮಾಚಾರ್ಯರ ಬಗ್ಗೆ ಗೊತ್ತಿರಬೇಕು. ಈಗ ಸಾಂಸ್ಕೃತಿಕವಾಗಿ ತುಂಬ ಒಂದು ನಿಕಟ ಬಾಂಧವ್ಯ ಇರುವುದರಿಂದ ಇದನ್ನು ತೌಲನಿಕವಾಗಿ ನಾವು ನೋಡಲೇಬೇಕಾಗುತ್ತೆ, ಕೆಲವು ಸಲ ಅನಿವಾರ್ಯ ಆಗುತ್ತೆ.
2: ಈ ತೌಲನಿಕ ಅಧ್ಯಯನ ಎಷ್ಟು ಸಮರ್ಪಕವಾಗಿದೆ?
3: ತಿಳ್ಕೊಂಡಿದ್ದ ಒಂದು ಬಿಂದುವಿನಷ್ಟು, ತಿಳ್ಕೋಬೇಕಾಗಿರುವುದು ಸಿಂಧುವಿನಷ್ಟು ಅಂತ ಹೇಳಿದ ಹಾಗೆ ನಾವು ತಿಳ್ಕೋಬೇಕಾಗಿರುವುದು ತುಂಬ ಇದೆ. ಯಾಕೆಂದರೆ ಈಗ ಚಂಪು ಅಂದರೆ ಏನು ಅಂತ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಅಂಶ ಅನ್ನುವುದು ಯಾವ ಥರ ಇದೆ ಅಂತ, ಯತಿಪ್ರಾಸಗಳಿವೆ

0: ಜಾಸ್ತಿ. ಯಕ್ಷಗಾನದ ಬಗ್ಗೆನೂ ಹಾಗೆ, ಯಕ್ಷಗಾನ ಅಂದರೆ ಕರ್ನಾಟಕ ಅಂತ ತಿಳ್ಕೊಳ್ತೀವಿ. ಆಂಧ್ರದಲ್ಲಿ 1,000 ಯಕ್ಷಗಾನ ಪ್ರತಿಗಳಿವೆ.
1: ನೀವು ಕರ್ನಾಟಕ ಆಂಧ್ರ ಯಕ್ಷಗಾನದ ಒಂದು ಸಮೀಕ್ಷೆಯನ್ನು ಮಾಡಿದ್ದೀರಾ, ಬಹುಶಃ ಆ ಮೂಲಕ ಕರ್ನಾಟಕದ ಯಕ್ಷಗಾನ ಜಗತ್ತಿಗೆ ಅಂದರೆ ಹೊಸ ಸಂಗತಿಗಳನ್ನು ಕೊಡಲಿಕ್ಕೆ ಸಾಧ್ಯ.
0: ಖಂಡಿತ. ಈಗ ವಿಷಯಗಳು, ಈಗ ರಾಮಾಯಣ, ಮಹಾಭಾರತ, ಭಾಗವತ, ಮಹಾಭಾರತದಲ್ಲೇ ಜೈಮಿನಿ ಭಾರತ ಇದೆ. ಜೈಮಿನಿ ಭಾರತದ ಕಥೆಗಳು ಇದರಲ್ಲಿ ಜನಪದದಲ್ಲಿ ತುಂಬ ಪ್ರಚಾರದಲ್ಲಿವೆ. ಆಂಧ್ರದಲ್ಲೂ ಹಾಗೆ, ಈಗ ಕೇಶಧ್ವಜ ಅಂತ, ಆಮೇಲೆ ಪ್ರಮೀಳ ಅರ್ಜುನ, ಇಂಥವೆಲ್ಲ ಮೂಲ ಕಥೆಗೆ ಭಿನ್ನವಾದ ಕಥೆಗಳು ಬೇರೆ ಕಡೆ ಕೂಡ ತುಂಬ ಪ್ರಚಾರದಲ್ಲಿವೆ. ಹಾಗೆ ಈಗ ರಾಮಾಯಣದ್ದು ಸೀತೆಯ ಇದು, ರಾವಣನ ಮಗಳು ಅಂತ, ಇಂಥವೆಲ್ಲ ಜನಪದದಲ್ಲಿ ಅದೇ ಒಂದು ಬೇರೆ
1: ಆವೃತ್ತಿಗಳು,
0: ಅದೇ ಒಂದು ವಾಹಿನಿ ಅದು. ಇಂಥವೆಲ್ಲ ನಾವು ಖಂಡಿತ ನಾವು ತೌಲನಿಕವಾಗಿ ನೋಡಬೇಕಾಗ್ತದೆ. ಈಗ ಯಕ್ಷಗಾನದ ವಿಷಯದಲ್ಲೂ ಹಾಗೆ, ವೇಷಭೂಷಣಗಳು, ಅವರ ಒಂದು ಕುಣಿತದಲ್ಲೂ ಕೂಡ ಸುಮಾರು ನಮಗೆ ಅದು ತೌಲನಿಕವಾಗಿ ಪರಿಶೀಲಿಸಬೇಕಾದ ಅವಶ್ಯಕತೆ ಇದೆ.
1: ಭಾರತೀಯ ಕಾವ್ಯ ಮೀಮಾಂಸೆಗೆ ಈ ದಕ್ಷಿಣ ಭಾರತೀಯ ಭಾಷೆಗಳು ಹೇಗೆ ಪ್ರತಿಕ್ರಿಯಿಸಿದ್ದಾವೆ?
0: ಕಾವ್ಯ ಮೀಮಾಂಸೆ, ವ್ಯಾಕರಣ, ಛಂದಸ್ಸು, ಇವು ಸಂಸ್ಕೃತವಿಲ್ಲದೆ ನಮಗೆ ನಡೆಯುವುದೇ ಇಲ್ಲ ಅನ್ನುತ್ತಾರೆ.
1: ಭಾವನೆ ಮಧ್ಯದಿಂದ ಬಂದಿರಬಹುದು
0: ಅದು. ಅಂದರೆ ಅದು ಬೇಕು. ನನ್ನ ಇದೇನೆಂದರೆ ಈಗ ಶಿಷ್ಟವಾದದ್ದನ್ನು ನಾವು ಬಿಡಬೇಕು ಅಂತ ನಾವು ಯಾವತ್ತೂ ಇದು ಮಾಡಬಾರದು. ಇದೆಲ್ಲ ಜ್ಞಾನ ತಾನೆ.
1: ನಿಜ.
0: ಅಂದರೆ ಜ್ಞಾನ ಅನ್ನುವುದು ಬಹುಮುಖವಾಗಿರ್ತದೆ. ಜಾನಪದ ಜ್ಞಾನಪಥ ಅಂತ. ಈಗ ನೀವು ಈ ಕಾವ್ಯ ಮೀಮಾಂಸೆ ತಗೊಂಡ್ರೂ ಕೂಡ ಪಂಪ ಮುಂತಾದ ಕವಿಗಳು ಕಾವ್ಯ ಅಂದರೆ ಹೀಗಿರಬೇಕು ಅಂತ ಹೇಳ್ತಾರೆ. ಹಿತಮಿತ ಮೃದೋಕ್ತಿ ವಚನಮ್ಮಂತ. ಹಾಗೆ ಜನಪದದಲ್ಲೂ ಕೂಡ ಹೀಗಿರಬೇಕು ಅಂತ, ಅಂದರೆ ಗಾದೆಯ ಮಾತು ವೇದದಂತೆ ಅಂತ ಗಾದೆ ಇರುತ್ತೆ. ಅಂದರೆ ಅದು ಒಂದು ಕಾವ್ಯ ಮೀಮಾಂಸೆನೇ. ಅಪ್ಪ, ನಿಮ್ಮ ಜೀವನದಲ್ಲಿ ಗಾದೆಯನ್ನು ನೀವು ಬಳಸಲೇಬೇಕು. ಅವರು ವೇದವನ್ನು ಎಷ್ಟು ಗೌರವ ಕೊಡ್ತಾರೋ ನೀನು ಗಾದೆಗೆ ಅಷ್ಟು ಗೌರವ ಕೊಡಬೇಕು ಅಂತ. ಸೊ ಈ ಥರ ಅಂದರೆ ಕಾವ್ಯ ಹೇಗೆ ಬರೀಬೇಕು. ಈಗ ಎ ಕೆ ರಾಮಾನುಜನ್ ಒಂದು ಕತೆ ಕೊಟ್ಟಿದ್ದಾರೆ. ಅಜ್ಜಿ ಕತೆ ಹೇಳುವಾಗ ಯಾರೂ ಕೇಳೋದಿಲ್ಲ, ಕೊನೆಗೋಗಿ ಒಂದು ಗೋಡೆಯ ಮುಂದೆ ನಿಂತು ಹೇಳಿ ಆ ಗೋಡೆನೇ ಒಡೆದೋಗುತ್ತೆ. ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಕತೆಗೆ ಅಂತ. ಅಂದರೆ ಅದರ ಮೂಲಕ ಒಂದು ಜಾನಪದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ.
1: ತಮ್ಮದೇ ಆದ ಕಾವ್ಯ ಮೀಮಾಂಸೆಯನ್ನು ರೂಪಿಸಿಕೊಳ್ಳೋದರಲ್ಲಿ ಕನ್ನಡಕ್ಕೆ ಹೋಲಿಸಿದರೆ ತಮಿಳು ಮತ್ತು ತೆಲುಗು ಭಾಷೆಯ ಸ್ಥಾನಮಾನಗಳು ಹೇಗಿದ್ದಾವೆ?
0: ಕಾವ್ಯ ಮೀಮಾಂಸೆಯ ಇದು ಒಂದು ಇದರಲ್ಲಿ ಇರೋದಿಲ್ಲ. ನಾವು ಕೇವಲ ಅದು ಒಂದು ಪುಸ್ತಕದ ಮೂಲಕನೇ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈಗ ನಮ್ಮಲ್ಲಿ ಬೇರೆ ಬೇರೆ ಕವಿಗಳು ಹೇಳುವಾಗ ಕಾವ್ಯ ಈ ಥರ ಇರಬೇಕು ಅಂತ ಅಭಿಪ್ರಾಯಗಳನ್ನು ಹೇಳ್ತಾ ಬಂದಿದ್ದಾರೆ. ಅದು ಕೂಡ ಕಾವ್ಯ ಮೀಮಾಂಸೆ
1: ಸೂತ್ರೀಕರಿಸುವಂತಹ
0: ಪ್ರಯತ್ನ ಆಗಬೇಕು. ಒಂದು ಸಾಹಿತ್ಯ ಅಕಾಡೆಮಿಯವರು ಮಾಡಿದ್ದಾರೆ ಒಂದು ದ್ರಾವಿಡ ಕಾವ್ಯ ಮೀಮಾಂಸೆ ಅಂತ ಒಂದು ವಿಚಾರ ಸಂಕಿರಣ ಮಾಡಿ ಅದು ಪುಸ್ತಕನ ತಂದಿದ್ದಾರೆ. ಅದು
1: ಯಾಕೆಂದರೆ ನಾವಿನ್ನು ಆಧುನಿಕ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕಟ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ನಡೀತಾ ಇರೋದ್ರಿಂದ ಈ ಕುತೂಹಲ ಅಷ್ಟೇ.
0: ಅದಕ್ಕೆ 1972 ದಿಗಂಬರ ಕಾವ್ಯ ಕನ್ನಡಕ್ಕೆ ತಂದಿದ್ವಿ. ಹಮಾನಾಯಕರು ಇದು ದಿಗಂಬರವಾಗಿ ಏನೋ ಇದೆ, ಕಾವ್ಯವಾಗಬೇಕಾಗಿದೆ ಅಂತ ಬರೆದರು. ಅದಕ್ಕೆ ನಾನು ವಾದ ಮಾಡಿದೆ. ಆಮೇಲೆ ನಾನು ಇಂಚಿರದಲ್ಲಿ ಲೇಖನ ಬರೆದಿದ್ದೇನೆ. ಏನಂದರೆ ನೀವು ಈ ಸಂಕೋಲೆಗಳು ಏನಿವೆ, ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯ ಹೀಗಿರಬೇಕು ಅಂತ, ಪಂಪನ ಕಾವ್ಯಕ್ಕೂ ಪುರಂದರದಾಸನ ಕಾವ್ಯಕ್ಕೂ ಒಂದೇ ಕಾವ್ಯ ಮೀಮಾಂಸೆ ಆಗುವುದಿಲ್ಲ.
1: ಮಾನದಂಡಗಳು ಬೇರೆ.
0: ಇಲ್ಲ, ಮಾನದಂಡಗಳು ಬೇರೆ ಆಗಲೇಬೇಕು. ಯಾಕಂದರೆ ಅವನು ಬರೆದದ್ದು ಓದೋಕ್ಕಲ್ಲ, ಕೇಳೋಕ್ಕೆ. ನಮ್ಮಲ್ಲಿ ಕೇಳುವುದು ಹೇಗಿರಬೇಕು, ಓದುವುದು ಹೇಗಿರಬೇಕು, ಕುಣಿಯುವುದು ಹೇಗಿರಬೇಕು ಅನ್ನುವ ವ್ಯತ್ಯಾಸನೇ ತೋರದೆ ಯಕ್ಷಗಾನವನ್ನು ಒಂದೇ ಕಣ್ಣಿನಿಂದ, ಕೀರ್ತನೆಗಳನ್ನು ಒಂದೇ ಕಣ್ಣಿನಿಂದ, ಚಂಪು ಕಾವ್ಯವನ್ನು ಒಂದೇ ಕಣ್ಣಿನಿಂದ ನೋಡಿದರೆ ಅದು ಆಗುವುದಿಲ್ಲ.
1: ನೀವು ತೆಲುಗು ದಿಗಂಬರ ಕಾವ್ಯದಿಂದ ಹೆಚ್ಚು ಪ್ರಭಾವಿತರಾಗಿ ಅದನ್ನು ಕನ್ನಡಕ್ಕೆ ತರೋದ್ರ ಮೂಲಕ ಹೊಸ ಚಿಂತನೆಯ ಬೆಳೆಯೋದಕ್ಕೆ ಒಂದು ಕಾರಣಕರ್ತರಾದ್ರು.
0: ನಿಜ. ಆವಾಗ ಸಿದ್ಧಲಿಂಗಯ್ಯನವರು ಇವರೆಲ್ಲ ಬಂಡಾಯ ಸಾಹಿತ್ಯ ರೂಪಿಸುವಾಗ ದಿಗಂಬರ ಕಾವ್ಯ, ಆಮೇಲೆ ಮರಾಠಿ ಅವರ ಇದು ದಲಿತ ಪ್ಯಾಂಥರ್ಸು ಇದರಲ್ಲದೆಲ್ಲ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಆವಾಗ ಬಹಳ ಪ್ರಭಾವ ಬೀರಿತ್ತು.
1: ನಿಮಗೆ ಆ ದಿಗಂಬರ ಕಾವ್ಯದ ಜೊತೆಗಿನ ನಿಮ್ಮ ಗುರುತಿಸಿಕೊಳ್ಳುವಿಕೆಗೆ ಏನು ಕಾರಣ ಮತ್ತು ಅದರ ತಾತ್ವಿಕತೆಯನ್ನು ಹೇಗೆ ನೀವು ಸಮರ್ಥಿಸ್ಕೊಂಡ್ರಿ?
0: ಸಮಾಜದ ಬಗ್ಗೆ ತುಂಬ ಪೂರ್ವಾಗ್ರಹ ಪೀಡಿತರಾಗಿ ಇಲ್ಲದೆ

0: ಸಮಾಜ ಚೆನ್ನಾಗಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವುದು ಆ ಕಾಲದಲ್ಲಿ ವಚನಕಾರರು ಹಾಗೆ ಯೋಚನೆ ಮಾಡಿದರು. ಆ ಕಾಲಕ್ಕೆ ಸಮಾಜ ಏನಾದರೂ ಉದ್ಧಾರ ಆಗಬೇಕಾದ್ರೆ ಹೇಗೆ ಅಂತ.
1: ಅಂದರೆ ಮುಖ್ಯವಾಗಿ ಒಬ್ಬ ಅನುವಾದಕರಾಗಿ ನಿಮಗೆ ಒಂದು ಭಾಷೆಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳನ್ನು ಇನ್ನೊಂದು ಭಾಷೆಗೆ ತರುವಂಥದ್ದು ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಾತ್ವಿಕತೆಗೂ ಮತ್ತು ಬರಹದ ತಾತ್ವಿಕತೆಗೂ ಸದಾ ಸಂಪರ್ಕ ಮತ್ತು ಸಂಬಂಧ ಇರಬೇಕು ಅಂತ ಏನಿಲ್ಲ. ಬಹುಶಃ ಇದು ನಿಮ್ಮ ಒಂದು ಕೇಂದ್ರ ಅಂತ ನಾನು ಅಂದ್ಕೊಳ್ತೀನಿ.
0: ನಿಜ, ಆದರೆ ನನಗೆ ನನ್ನ ಇದಕ್ಕೆ ವಿರುದ್ಧವಾದದ್ದು ಯಾವುದು ನಾನು ಮಾಡೋದಿಲ್ಲ. ಕೆಲವು ನಮಗೆ ಒಪ್ಪಿಗೆ ಆಗಬೇಕು. ಅದನ್ನು ಸಂಸ್ಕಾರ ಮಾಡಿದ್ದೀನಿ, ಚಿದಂಬರ ರಹಸ್ಯ ಮಾಡಿದ್ದೀನಿ.
1: ಹೌದು,
0: ಈಗ ತೆಲುಗಿನಿಂದ ಹೊಲಗೇರಿ ಅಂತ ಒರಿಜಿನಲ್ ಹೆಸರು ಮಾಲಪಲ್ಲಿ, ಅದು ಸಂಘ ವಿಜಯ ಅಂತ ಹೇಳಿ, ಅದು ತುಂಬ ಮಹತ್ವದ ಇದು ಸಾಮಾಜಿಕ ದೃಷ್ಟಿ ಇರುವಂಥದ್ದು ಅಂತ ಅವು ಸಿಕ್ಕಿವೆ. ಅದು ಕೂಡ ಒಂದು ಅದೃಷ್ಟ.
1: ನೀವು ಆಧುನಿಕ ವೇಮನ ಶತಕ ಅನ್ನುವಂತಹ ಒಂದು ಪ್ರಯೋಗವನ್ನು ಮಾಡಿದ್ರಿ, ನೀವು ಆ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿ.
0: ವೇಮನ ಒಂದು ಸಾಮಾಜಿಕವಾಗಿ ತಾತ್ವಿಕವಾಗಿ ಚಿಂತನೆ ಮಾಡಿದವರಲ್ಲಿ ಮೊದಲನೆಯವನು. ವಚನಕಾರರು ಕನ್ನಡದಲ್ಲಿ 12ನೇ ಶತಮಾನದಲ್ಲೇ ಮಾಡಿದರು. ಆದರೆ ಒಂದು ಸಮಾಜ ಪರವಾಗಿ ಯೋಚನೆ ಮಾಡಬೇಕು. ಅದು ಎಂಥದ್ದೇ ಇದ್ದರೂ ಸಂಪ್ರದಾಯ ವಿರೋಧಿಸಬೇಕಾದ್ರೆ ವಿರೋಧಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದವನು. ಅಂದರೆ ನಾನು ಒಂದು 35 ಕಿಲೋಮೀಟರ್ ಪ್ರತಿದಿನ ಪ್ರಯಾಣ ಮಾಡಿ ಚೆನ್ನೈಗೆ ಹೋಗ್ತಾಯಿದ್ದೆ. ಅದು ಹೋಗುವಾಗ ಯಾವುದೋ ಒಂದು ದಿನ ಯಾಕೆ ಅಂತ ಗೊತ್ತಿಲ್ಲ ಪದ್ಯಗಳು ಬಂದವು. ಅದು ಛಂದೋಬದ್ಧವಾದ ಪದ್ಯಗಳು, ಬರಿತಾ ಹೋದರೆ ಒಂದು 100 ಪದ್ಯಗಳು ಹಾಗೆ ಬಂದವು.
1: ಮತ್ತೆ ಅದನ್ನು ಮುಂದುವರಿಸಲಿಲ್ಲ ಅಂತ ಕಾಣಿಸುತ್ತೆ ಅದನ್ನು.
0: ಇಲ್ಲ, ಆದರೆ ಅದರಲ್ಲಿ ಆಧುನಿಕ ಕಾಲದ ಸಮಾಜವನ್ನು ತೆಗೆದುಕೊಂಡು ವೇಮನನ ರೀತಿಯಲ್ಲಿ ಅದನ್ನು ಮಾಡಿದೆ. ಅದೇ ನನ್ನ ಮೊದಲನೇ ಪುಸ್ತಕ, 69ರಲ್ಲಿ ಮಾಡಿತ್ತು.
1: ನೀವು ತೆಲುಗು ಸಾಹಿತ್ಯ ಚರಿತ್ರೆಯನ್ನು ಕನ್ನಡದಲ್ಲಿ ಕಟ್ಕೊಟ್ಟಿದ್ದೀರಾ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತೆಲುಗಿನವರಿಗೆ ಹೇಳ್ಕೊಟ್ಟಿದ್ದೀರಾ, ಎರಡನ್ನೂ ಮಾಡುವಾಗ ನಿಮ್ಮ ಅನುಭವದ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೀರಾ?
0: ಎರಡೂ ಸಾಹಿತ್ಯಗಳ ಪರಿಚಯ ಆಗಬೇಕು ಅನ್ನುವುದು ಒಂದು. ಯಾಕಂದರೆ ತೆಲುಗು ಭಾಷೆ ಕೆಲವು ನಾನು ಈಗಾಗಲೇ ಹೇಳಿದ ಹಾಗೆ ಈಗ ಕೆಲವರೆಲ್ಲ ಕೆಲವು ಹೇಳಿಕೆಗಳು ಕೊಟ್ಬಿಡ್ತಾರೆ. ಏನು ಅಂದರೆ ಪಂಪ ತೆಲುಗ, ಆಮೇಲೆ ಪಾಲಕರಿಗೆ ಸೋಮನಾಥ ಕನ್ನಡಿಗ, ಈ ಥರ. ಅಂದರೆ ಅದಕ್ಕೆ ಆಧಾರಗಳನ್ನು ನಾವು ತೋರಿಸಬೇಕು, ಆಮೇಲೆ ನಮ್ಮಲ್ಲಿ ಸಂಯಮ ಇರಬೇಕು.
1: ಖಂಡಿತ
0: ಇದು ಇದನ್ನು ಪಾಲಿಸಿಕೊಂಡು ಬರ್ತಿತ್ತು. ಈಗ ಅದು ರಾಳಪಲ್ಲಿ ಅವರು ಅದರ ಬಗ್ಗೆ ಅಭಿಪ್ರಾಯ ಬರೆದರು, ಬರೆದಾಗ ಅದೇ ಹೇಳಿದರು. ಈಗ ಸಾಹಿತ್ಯರಿತ್ರೆಯಲ್ಲಿ ಸತ್ಯಾಂಶಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಬೇಕು, ಪರಿಚಯ ಮಾಡಬೇಕು. ಅದರ ಜೊತೆಗೆ ಸುಳ್ಳು ಸುಳ್ಳು ಬರೆಯಬಾರದು. ಅದು ಸ್ವತಂತ್ರ ಕೃತಿ, ನಾನು ಯಾವುದಕ್ಕೂ ಅನುವಾದ ಅಲ್ಲ, ಯಾವುದು ಇದಿಲ್ಲ, ನನ್ನದೇ ಸ್ವಂತ. ಆಮೇಲೆ ಕನ್ನಡದಲ್ಲೂ ಸಾಹಿತ್ಯರಿತ್ರೆ ಬರೆದವರು ಜನಪದ ಸಾಹಿತ್ಯ ಸೇರಿಸಿಲ್ಲ,
1: ನಾನು
0: ಸೇರಿಸಿದ್ದೀರ
1: ಜನಪದ ನಿಮ್ಮ ಜೊತೆಯಲ್ಲಿ ಸದಾ ಬಂದೇ ಇದೆ.
0: ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯ ಬಿಟ್ಟು ಸಾಹಿತ್ಯವನ್ನು ಹೇಳಬಾರದು.
1: ಹೌದು ಹೌದು. ನೀವು ಕುವೆಂಪು ಅವರ ಕಥೆಗಳನ್ನು ತೆಲುಗಿಗೆ ಅನುವಾದಿಸಿದ್ದೀರಾ, ಅನಂತಮೂರ್ತಿಯವರ ಸಂಸ್ಕಾರ ಈಗಾಗಲೇ ಹೇಳಿದಾಗೆ, ತೇಜಸ್ವಿಯವರ ಚಿದಂಬರ ರಹಸ್ಯವನ್ನು ತಗೊಂಡು ಹೋಗಿದ್ದೀರಾ, ಹಾಮನ, ಅನುಪಮ, ನಿರಂಜನ, ಚಿದಾನಂದ ಮೂರ್ತಿಯವರು, ಹೀಗೆ ಅನೇಕರ ಕೃತಿಗಳನ್ನು ತಗೊಂಡು ಹೋಗಿದ್ದೀರಾ. ಕನ್ನಡದ ಸಾಹಿತ್ಯಕ್ಕೆ ತೆಲುಗು ದೇಶದ ಪ್ರತಿಕ್ರಿಯೆ ಹೇಗೆ?
0: ಇಲ್ಲ,
1: ನಿಮ್ಮ ಅನುವಾದ ಸೇರಿದ ಹಾಗೆ ಉಳಿದ ಅನುವಾದಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ನಾನು ಕೇಳ್ತಾ ಇರೋದು.
0: ಇಲ್ಲ, ಸಾಮಾನ್ಯವಾಗಿ ತೆಲುಗಿನಲ್ಲಿ ಬಹಳಷ್ಟು ಇದನ್ನೆಲ್ಲ ಸ್ವಾಗತಿಸಿದ್ದಾರೆ. ಈಗ ಕೆಲವಂತೂ ಈಗ ಭೈರಪ್ಪನವರಿಗೆ ಭಾಳ ಒಳ್ಳೆಯ ಹೆಸರಿದೆ. ಆಮೇಲೆ ಸಂಸ್ಕಾರ ಪಟ್ಟಾಭಿರಾಮರೆಡ್ಡಿ ಅವರೇ ಚಲನಚಿತ್ರನೂ ಮಾಡಿದರು, ಅದು ಭಾಳ ಚೆನ್ನಾಗಿ ಅದು ಅಲ್ಲಿ ಪರಿಚಯ ಇದೆ. ಆಮೇಲೆ ಚಿದಂಬರ ರಹಸ್ಯನೂ ಭಾಳ ಒಳ್ಳೆಯ ಅನುವಾದ ಅಂತ ಎಲ್ಲ ಇದು ಮಾಡಿದ್ದಾರೆ. ಅನುಪಮ ನಿರಂಜನ ಇಂಥ ಅವರದೆಲ್ಲ, ನಿರಂಜನ ಅವರು ಕೂಡ ತೆಲುಗಿನಲ್ಲಿ ಭಾಳ ಜನಪ್ರಿಯರು. ಆಮೇಲೆ ತರಾಸು ಅವರು, ತರಾಸು ಅವರದು ಕೆಲವೆಲ್ಲ ಸಿನಿಮಾಗಳಾಗಿವೆ, ಹಂಸಗೀತೆ ಇವೆಲ್ಲ ಕೆಲವೆಲ್ಲ ತೆಲುಗಿನಲ್ಲೂ ಬಂದಿವೆ. ಹೀಗಾಗಿ ತೆಲುಗಿನಿಂದ 100+ ಕಾದಂಬರಿಗಳು
1: ಬಂದಿವೆ,
0: ಜನಪ್ರಿಯ ಕಾದಂಬರಿಗಳು, ಒಳ್ಳೆಯವು ಕೆಟ್ಟವು ಎಲ್ಲ ಬಂದಿವೆ.
1: ಇಷ್ಟು ಭಾಷೆಗಳ ಜೊತೆಯಲ್ಲಿ ನಿಮ್ಮ ಒಡನಾಟದ ಹಿನ್ನೆಲೆಯಲ್ಲಿ ಈಗೆಲ್ಲ ನಾವು ಶಾಸ್ತ್ರೀಯ ಭಾಷೆ ಇತ್ಯಾದಿಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತೀವಿ. ಈ ದ್ರಾವಿಡ ಭಾಷೆಗಳನ್ನೇ ಗಮನದಲ್ಲಿಟ್ಕೊಂಡು ನಾವು ಹೇಳೋದಾದರೆ ಇಲ್ಲಿಯ ಭಾಷಾ ಪ್ರಾಚೀನತೆಯ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ಬೋದಾ?
0: ಶಾಸ್ತ್ರೀಯ ಭಾಷೆ ಬಗ್ಗೆ ನಾನು ಕನ್ನಡ ಶಾಸ್ತ್ರೀಯ ಇದರ ಬಗ್ಗೆ ಪುಸ್ತಕ ಬರೆದಿದ್ದೀನಿ, ಹಾಗೆ ತೆಲುಗು ಬಗ್ಗೆನೂ ಬರೆದಿದ್ದೀನಿ. ಯಾಕೆಂದರೆ ಕೆಲವು ಈಗ ನಾನು ಕೆಲವು ಭಾಷಣಗಳು ಮಾಡಿದ್ದೆ ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಒಂದು ಸಲ, ತಮಿಳಿಗಿಂತ ತುಳು ಪ್ರಾಚೀನವಾದದ್ದು ಅಂತ ಅವತ್ತು ಭಾಷಣ ಮಾಡಿದ್ದೆ.

0: ಅದಕ್ಕೆ ಅಂದರೆ ಸುಮ್ಮ ಸುಮ್ಮನೆ ಮಾಡುವುದಲ್ಲ, ಕೆಲವು ಈಗ ಆ ಮೊದಲು ಎ ಆಮೇಲೆ ಐ
1: ಅನಂತರವಾಯ,
0: ಈಗ ಇದು ಸಹಜ. ತುಳುವಿನಲ್ಲಿ ಅನೇಕ ಪದಗಳು ಆಯಿಂದ ಮುಕ್ತಾಯ ಆಗ್ತವೆ, ಕನ್ನಡದಲ್ಲಿ ಎಯಿಂದ ಮುಕ್ತಾಯ ಆಗ್ತವೆ, ತಮಿಳಿನಲ್ಲಿ ಐ. ಇದರಲ್ಲಿ ಯಾವುದು ಮೊದಲನೇದು? ಇವರು ಭಾಷಾ ವಿಜ್ಞಾನಿಗಳು ಎಲ್ಲ ತಮಿಳಿಂದೇ ಮೊದಲು ಅಂತ ಸಾಧಿಸ್ತಾರೆ. ಹೀಗಾಗಿ ಇದು ತಪ್ಪು ಅಂತ. ಈಗ ಕೊಟ್ಟೈಯಲ್ಲ, ಕೋಟಾನೇ ಫಸ್ಟು, ಕೋಟೆ ಆಮೇಲೆ, ಕೊಟ್ಟೈ ಆಮೇಲೆ ಅಂತ.
1: ಈ ತರ್ಕವನ್ನು ವಿದ್ವತ್ ಲೋಕ ಹೇಗೆ ಅದನ್ನು ಒಪ್ಕೊಳ್ಳುತ್ತಾ?
0: ಈಗ ನಾನು ಹೇಳೋದು ಆಧಾರ ತೋರಿಸಿ ಬರೆದರೆ ಈಗ ನಮಗೆ ಕೊನೆಯ ಪಕ್ಷ ಅಶೋಕನ ಕಾಲಕ್ಕಾದರೂ ನಾವು ಕೊಂಡೊಯ್ಯಬಹುದು ಕನ್ನಡದ ಪ್ರಾಚೀನತೆಯನ್ನು. ತಮಿಳಿನ ಪ್ರಾಚೀನತೆಯನ್ನು ಅಶೋಕನ ಕಾಲಕ್ಕೂ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಎಲ್ಲ ಪುರಾಣ. ಈಗ ಪುರಾಣವನ್ನು ನೀವು ಯಾವ ಕಾಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ.
1: ಹೌದು,
0: ಈಗ ಕನ್ನಡದಲ್ಲೂ ಕೂಡ ಇಂದ್ರ ವ್ಯಾಕರಣ ಬರೆದಿದ್ದಾನೆ, ಆದರೆ ಯಾವ ಇಂದ್ರನೂ ಯಾರು ಗೊತ್ತು? ಸೊ ಹೀಗೆ ನಾವು ಪುರಾಣವನ್ನೇ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಂಘ ಸಾಹಿತ್ಯ ಖಂಡಿತ ಪ್ರಾಚೀನ ಅಲ್ಲ, ಯಾಕೆಂದರೆ ಅದರ ಬಗ್ಗೆ ಮೊದಲನೇ ಮಾಹಿತಿನೇ 10ನೇ ಶತಮಾನದಲ್ಲಿ ಸಿಗೋದು. ಆಮೇಲೆ ಶೆಟ್ಟರ್ ಅವರು ಕೂಡ ಬರೆದಿದ್ದಾರೆ, ಶಾಸನ ಅಂತ ತಮಿಳಿನಲ್ಲಿ ಕನ್ನಡಕ್ಕಿಂತ ಮೊದಲು ಇಲ್ಲವೇ ಇಲ್ಲ, ಕೇವಲ ಕೆಲವು ಪದಗಳು ವಾಕ್ಯಗಳಿವೆ, ಅವರು ಅದು ತಮಿಳು ಬ್ರಾಹ್ಮಿ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಆದರೆ ಅವರ ಶಾಸನಗಳೇ 7-8ನೇ ಶತಮಾನ ಆದಮೇಲೆ. ಆಮೇಲೆ ಇತ್ತೀಚೆಗೆ ಒಬ್ಬರು ತುಂಬ ಒಳ್ಳೆಯ ಲೇಖನ ಬರ ಫ್ರೆಂಚ್ ಅವರು, ಅವರು ಒಂದು ತೆಲುಗು ಪುಸ್ತಕಕ್ಕೆ ಮುನ್ನಡಿ ಬರೀತಾ ತೆಲುಗು ಕನ್ನಡ ಮಲಯಾಳಂಗಿಂತ ತಮಿಳಿನಲ್ಲೇ ಹೆಚ್ಚು ಸಂಸ್ಕೃತ ಶಬ್ದಗಳಿವೆ ಅಂತ ಬರೆದರು. ಅವರು ಏನಂದರೆ ಅದನ್ನೆಲ್ಲ ತದ್ಭವಗಳು ಮಾಡಿಕೊಂಡಿದ್ದಾರೆ, ಆದ್ದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಾವೇನಪ್ಪ ಅಂದರೆ ಮೂಲ ಪದಗಳನ್ನು ಬಳಸ್ತಾ ಇರೋದರಿಂದ ಎಲ್ಲರೂ ಹೋಗೋ ಸಂಸ್ಕೃತದ ಪ್ರಭಾವ ಜಾಸ್ತಿ ಇದೆ ಅಂತ, ಆದರೆ ನಮಗಿಂತ ಹೆಚ್ಚು ಪದಗಳು ತಮಿಳಿನಲ್ಲೇ ಇವೆ.
1: ನೀವೇ ಹೇಳಿದಾಗೆ ಎಲ್ಲ ವಿಚಾರಗಳ ಬಗ್ಗೆ ಆಗಬೇಕಾಗಿರುವಂತಹ ಕೆಲಸ ಬಹಳ ಇದೆ. ಬಹುಶಃ ಭಾಷಾ ವಿಜ್ಞಾನ ಮತ್ತು ಸಂಶೋಧನೆ ಎರಡು ಒಟ್ಟೊಟ್ಟಿಗೆ ಆಗಬೇಕಾಗಿದೆ. ಕನ್ನಡದ ಸಂಶೋಧನೆ ಈ ದಿಸೆಯಲ್ಲಿ ಮುಂದಿನ ದಾರಿಗಳನ್ನು ಹೇಗೆ ಗುರುತಿಸ್ಕೊಳ್ಬಹುದು ಅಂತ?
0: ಈಗ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಸಿಕ್ಕಿದೆ, ಆದರೆ ಅದು ಇನ್ನೂ ಚಾಲನೆಗೆ ಬಂದಿಲ್ಲ. ಅದು ನಿಜವಾಗಿಯೂ ಚಾಲನೆಗೆ ಬಂದು ಸ್ವಲ್ಪ ಹಣದ ಇದು ವ್ಯವಸ್ಥೆ ಆಗಿ, ಆಮೇಲೆ ನನ್ನ ಇದು ಏನಂದರೆ ಬರೀ ಜಾನಪದ ಅಂತಲ್ಲ, ಈ ಇತ್ತೀಚೆಗೆ ತಾನೇ ಶಾಸ್ತ್ರ ಸಾಹಿತ್ಯ ಅಂತ ಪುಸ್ತಕ ಬರ್ತಿದ್ದೀನಿ. ಆಮೇಲೆ ಛಂದಸ್ಸು ವ್ಯಾಕರಣ ಇವೆಲ್ಲ ನನಗೆ ತುಂಬ ಅಭಿಮಾನದ ವಿಷಯಗಳು. ಕವಿರಾಜ ಮಾರ್ಗ ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಇದ್ದೀವಿ. ಹೀಗಾಗಿ ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕಾದ್ದು ತುಂಬ ಇದೆ. ಈಗ ತಾನೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದೆ. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದವರು ತಮಿಳಿನ ತೇವಾರಮ್ಮು ಸುಮಾರು 500 ಪುಟದ ಪುಸ್ತಕವನ್ನು ಅವರು ಅಚ್ಚಾಕಿಸಿದ್ದಾರೆ. ಹಾಗೆ ಪ್ರತಿ ವಿಶ್ವವಿದ್ಯಾಲಯ ತಮಿಳು ವ್ಯಾಕರಣನೋ ಅಥವಾ ಆಳ್ವಾರದ್ದು ಅಥವಾ ಸಂಗಮ್ ಇದು ಅವೆಲ್ಲ ಅವರು ಪ್ರಕಟಿಸಿದ್ದಾರೆ. ಕನ್ನಡದ್ದು ಒಂದು ಇಲ್ಲ. ಅಂದರೆ ಅವ್ರಿಗೆ ಗೊತ್ತಾದ್ರೇ ನಮ್ಮದು ದೊಡ್ಡದು ಅಂತ ಅಲ್ಲ,
1: ಆದರೆ ಬೇರೆ ವಿಶ್ವವಿದ್ಯಾಲಯ
0: ಒಂದು ವಿಶ್ವದಲ್ಲೇ ನಾನು ಸುಮಾರು ಸಲ ಹೇಳ್ತೀನಿ, ಪ್ರಪಂಚದಲ್ಲಿ ಅವಿಚ್ಛಿನ್ನವಾಗಿ 1,000 ವರ್ಷಗಳಿಗಿಂತ ಹೆಚ್ಚು ಕಾಲ ಒಂದು ದಿನಾನೂ ಸುಮ್ಮನೆ ಇರದೆ ಸಾಹಿತ್ಯ ಸೃಷ್ಟಿ ಮಾಡಿದಂಥ ಭಾಷೆಗಳು ಎಷ್ಟಿವೆ?
1: ಹೌದು,
0: ಈಗ ತಮಿಳಿನಲ್ಲೂ ಮಧ್ಯ ಮಧ್ಯದಲ್ಲಿ ವಿರಾಮ, ಸಂಘ ಸಾಹಿತ್ಯ ಆದಮೇಲೆ ಕಂಬರು, ಕಂಬರಾದ ಮೇಲೆ ಇನ್ನು 4-5 ಶತಮಾನ ನಿಮಗೆ ಏನು ಸಿಗೋದಿಲ್ಲ. ಕನ್ನಡಕ್ಕೆ ಆ ಥರ ಇಲ್ಲ,
1: ನಿರಂತರವಾಗಿ
0: ಕವಿರಾಜ ಮಾರ್ಗ ನೀವು ಅಲ್ಲಿಂದ ಪ್ರಾರಂಭ ಮಾಡಿದರೆ ಇವತ್ತಿನವರೆಗೂ ಸಾಹಿತ್ಯ ಸೃಷ್ಟಿ ನಡೀತಾನೇ ಇದೆ. ಅಂಥದ್ದನ್ನು ನಾವು ಪ್ರಪಂಚಕ್ಕೆ ತಿಳಿಸ್ತಾ ಇದ್ದರೆ ಏನು ಪ್ರಯೋಜನ? ಒಂದು, ಪ್ರಪಂಚದ ಎಲ್ಲ ವಿಷಯಗಳು ಕನ್ನಡದಲ್ಲಿ ಗೊತ್ತಾಗಬೇಕು, ಕನ್ನಡದ ಎಲ್ಲ ವಿಷಯಗಳು ಹೊರ ಪ್ರಪಂಚಕ್ಕೆ ಗೊತ್ತಾಗಬೇಕು. ಮೂರನೆಯದು, ನಮ್ಮ ಬಗ್ಗೆ ನಾವೇ ತಿಳ್ಕೋಬೇಕು.
1: ಬಹಳ ಮುಖ್ಯವಾದ ಮಾತು ಇದು.
0: ಈ ಮೂರು ಕನ್ನಡದ ವಿಷಯದಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕು.
1: ಮೊದಲ 2 ಕೆಲಸಗಳಿಗೆ ಅನುವಾದಕರ ನೆರವು ಬೇಕು, ಆದರೆ 3ನೇ ಕೆಲಸಕ್ಕೆ ಎಲ್ಲರೂ ಸ್ವಯಂ ಅರಿವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆದರೆ ಒಟ್ಟಾರೆಯಾಗಿ ಇವತ್ತು ಸಂಶೋಧನೆ, ಭಾಷಾ ವಿಜ್ಞಾನ ಆಗಿರಬಹುದು ಅಥವಾ ವಿದ್ವತ್ ಅಂತ ನಾವೇನು ಕರಿತೀವಿ, ಆ ಬಗೆಗಿನ ಲಕ್ಷ್ಯ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಸ್ವಲ್ಪ ಹಳಗನ್ನಡ ಸಾಹಿತ್ಯದ ಬಗ್ಗೆ ಒಲವು ಇತ್ಯಾದಿಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹೀಗಿರುವಾಗ ನಾವು ಹೆಚ್ಚಿನ ಆಶಾವಾದಿಗಳಾಗಲಿಕ್ಕೆ ಸಾಧ್ಯ ಇದೆಯಾ?
0: ಖಂಡಿತ ಇದೆ ಮಾಡುವುದಾದರೆ, ಯಾಕೆಂದರೆ ಹೊರದೇಶಗಳಲ್ಲಿ ಎಷ್ಟೆಲ್ಲ ಆಳವಾಗಿ ಮಾಡ್ತಾ ಇದ್ದಾರೆ. ಈಗ ನಾವು ಯಾಕೆ ಅಷ್ಟು ಗಂಭೀರವಾಗಿ ತಗೋಬಾರದು? ಒಂದು ಸಂಶೋಧನೆ ಅಂದರೆ ಈಗ ಚಿಂದಾನಂದಮೂರ್ತಿಯವರು, ಕಲಬುರ್ಗಿ ಅವರು, ವೆಂಕಟಾಚಲ ಶಾಸ್ತ್ರಿ ಅವರು ಅಂಥವ್ರು ಮಾಡಿದಾಗ ನಾವು ಯಾಕೆ ಮಾಡಬಾರದು ಅನ್ನುವ ಇದು. ಇಂಥದ್ದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹಿಂದಿನ ಒಂದು ಪೀಳಿಗೆ ಏನು ಮಾಡಿದೆ ಅದರ ಒಂದು ಬುನಾದಿ ಇಲ್ಲದೆ ನಾವು ಹೇಗೆ ಒಂದು ನಿರ್ಮಾಣ ಮಾಡೋದು?
1: ಒಂದು ರೀತಿಯಲ್ಲಿ ನೀವು ಅನ್ಯರಾಗಿ ಉಳಿದಿದ್ದೀರಾ ಅಂತ ನನಗನ್ಸುತ್ತೆ.
0: ಎಲ್ಲಿಗೆ?
1: ತೆಲುಗಿನಿಂದ ಇಲ್ಲಿಗೆ ಬಂದಾಗ ನೀವೆಷ್ಟೇ ಕನ್ನಡದಲ್ಲಿ ಕೆಲಸ ಮಾಡಿದರೂ ಕೂಡ ನೀವೆಲ್ಲ ಮೂಲ ನಿಮ್ಮ ತೆಲುಗು ಅನ್ನುವಂಥದ್ದು, ಅಥವಾ ತೆಲುಗು ಭಾಷೆಯಲ್ಲಿ ನೀವು ಕನ್ನಡದವರು ಅಂತ ಹೇಳುವಂಥದ್ದು, ಎರಡು ಮಾತುಗಳನ್ನು ಅಭಿಮಾನದಿಂದಲೇ ಹೇಳ್ಬೋದೇನೋ ಗೊತ್ತಿಲ್ಲ. ನೀವು ಕನ್ನಡಿಗರು ಅಂತ ಇಲ್ಲಿ ಹೇಳಿದರೆ ಅವರು ತೆಲುಗಿನವರು ಅಂತ ಅಭಿಮಾನ ತೋರಿಸಬಹುದು. ಆದರೆ ಈ ಒಂದು ಭಾಷೆಯ ಹರಹು ಇದೆಯಲ್ಲ, ಒಂದು ಹಲವಾರು ಭಾಷೆಗಳಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು, ಇದು ನಿಮ್ಮ ಕೇಂದ್ರದ ಗುರುತಿಸಿಕೊಳ್ಳುವಿಕೆಗೆ ಒಂದು ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ?
0: ಇಲ್ಲ, ನಮ್ಮ ಮೆದುಳು ಎಷ್ಟರ ಮಟ್ಟಿಗೆ ವಿಶಾಲವಾಗಿದೆ ಅಂದರೆ ನಮ್ಮದು ಒಂದು ದೊಡ್ಡ ಅರಮನೆ, ಅದರಲ್ಲಿ ನೂರಲ್ಲ ಸಾವಿರ ಕೊಠಡಿಗಳಿವೆ. ಅದರಲ್ಲಿ ನೀವು ಎಷ್ಟು ಬೇಕಾದರೂ ತುಂಬಬಹುದು. ಆದರೆ ಈ ಕೋಣೆ ಬೇರೆ ಆ ಕೋಣೆ ಬೇರೆ ಅನ್ನುವ ಒಂದು ಕಲ್ಪನೆ ಇದೆ.
1: ಕಲ್ಪನೆ
0: ಇದರಿಂದ ಕೆಲವರೆಲ್ಲ ಈಗ ಒಂದು ಬರೆಯುವಾಗ ಇನ್ನೊಂದರ ಪ್ರಭಾವ ಆಗುತ್ತೆ.
1: ನಿಜ.
0: ಆದರೆ ನಾನು ಒಂದು ಇದು ಮಾಡಿಕೊಂಡಿರೋದು ಹೇಗೆಂದರೆ, ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಅದನ್ನೇ ನಾವು ಕೇಂದ್ರೀಕರಿಸಿ ಮಾಡುವುದಾದರೆ ಆವಾಗ ಸಮಸ್ಯೆ ಇರೋದಿಲ್ಲ.
1: ಬರುವ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಏನು ಸುಂದರ ಮೋರೆ?
0: ಈಗ ಅಮೆರಿಕೆಯ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಕವಿರಾಜ ಮಾರ್ಗ ಇಂಗ್ಲೀಷ್ಗೆ ಮಾಡ್ತಾ ಇದ್ದೀವಿ. ಅದೊಂದು ತುಂಬ ಮಹತ್ವದ ಯೋಜನೆ, ಯಾಕಂದರೆ ಅತ್ಯಂತ ಪ್ರಾಚೀನ ಕೃತಿಯ ಒಂದು ಇಂಗ್ಲೀಷು ಅನುವಾದ. ಅದು ಕೂಡ ಕಾವ್ಯಾದರ್ಶ ಮತ್ತು ಕಾವ್ಯಾಲಂಕಾರ ಭಾಮಹಂದು, ಅದರ ಜೊತೆಗೆ ಅದನ್ನು ಯಾರೂ ಮಾಡಿಲ್ಲ, ಅದರ ಜೊತೆಗೆ ತೌಲನಿಕವಾಗಿ ನೋಡ್ತಾ ಅದು ಟಿಪ್ಪಣಿಗಳನ್ನು ಬರೆದು ಅದನ್ನು ಮಾಡಬೇಕು ಅನ್ನುವ ಇದು. ಆಮೇಲೆ ಇದು ಕೃಷಿ ವಿಜ್ಞಾನ ಕೋಶ, ಅದು ತುಂಬ ದೊಡ್ಡ ಯೋಜನೆ. ಅದು ನಮ್ಮ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣ, ಅದು ತೆಲುಗಿಗೆ ಮಾಡಿದ್ದಾರೆ. ಅದನ್ನು ನಾನು ಪ್ರಧಾನ ಸಂಪಾದಕನಾಗಿ ಅದನ್ನೆಲ್ಲ ನೋಡಿಕೊಡ್ತಾ ಇದ್ದೀನಿ. ಅದನ್ನು ಅದೇ ಛಂದಸ್ಸಿನಲ್ಲೇ ತೆಲುಗಿಗೆ ಮಾಡಿದ್ದಾರೆ. ತೆಲುಗಿನ ಭಾಗವತ ಒಂದು ತುಂಬ ಜನಪ್ರಿಯ ಕೃತಿ, ಪೋತನ, ಅದು ಕೆಲವರು ಕನ್ನಡಕ್ಕೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಪ್ರಧಾನ ಸಂಪಾದಕನಾಗಿ ಅದನ್ನು ಯೋಜನೆ ಹಾಕಿಕೊಂಡಿದ್ದೀನಿ.
1: ತುಂಬ ಸಂತೋಷ ಸುಂದರಮ್ಮ ಅವರೇ, ನಿಮ್ಮ ಕಾರ್ಯಕ್ಷೇತ್ರ ಬಹಳ ವ್ಯಾಪಕವಾಗಿರುವಂಥದ್ದು. ನೀವೇ ಹೇಳಿದಾಗೆ ಅದನ್ನು ಕರಾರುವಕ್ಕಾಗಿ ವಿಂಗಡಣೆ ಮಾಡಿಕೊಂಡು ತುಂಬ ಶ್ರದ್ಧೆಯಿಂದ ನಿಮ್ಮನ್ನು ಅದರ ತೊಡಗಿಸ್ಕೊಂಡಿದ್ದೀರಾ. ಬಹುಶಃ ಬರುವ ದಿನಗಳಲ್ಲಿ ನಿಮ್ಮಿಂದ ನಾಡು ತುಂಬ ನಿರೀಕ್ಷೆ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಅನೇಕ ಕ್ಷೇತ್ರಗಳು, ಮುಖ್ಯವಾಗಿ ಅನುವಾದ ಮತ್ತು ತೌಲನಿಕ ಕ್ಷೇತ್ರದಲ್ಲಿ ನೀವು ನೀಡಬಹುದಾದ ಮಹತ್ವದ ಕೊಡುಗೆಗಳಿಗೆ ನಾವೆಲ್ಲರೂ ಕಾಯ್ತೇವೆ. ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ತಜ್ಞರಾದ ಪ್ರೊಫೆಸರ್ ಆರ್ ವಿ ಎಸ್ ಸುಂದರಂ ಅವರೊಂದಿಗೆ ಜಿ ಕೆ ರವೀಂದ್ರ ಕುಮಾರ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1/7/2012 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ.
4: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಶ್ರೀ ರಾಘವೇಂದ್ರ ಸ್ವಾಮಿಯವರು ರಚಿಸಿರುವ 2 ಕನಸು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಸ್ವರ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನು ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಬೊಂಬಾಟ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: Learn, grow and succeed with innovative programs.
1: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆಯನ್ನು ಹಾಡಿದ್ದರೆ ವಿಜಯ್ ಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ನಕುಲ್ ಅಭಿಯಂಕರ್.

ಕೇಳುಗರೇ ಗಮನಿಸಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೃತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಇದೇ ತಿಂಗಳ 31ನೇ ತಾರೀಖಿನವರೆಗೆ ಮೂತ್ರಕೋಶದ ಕಲ್ಲು ಅಂದರೆ ಕಿಡ್ನಿ ಸ್ಟೋನ್ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9449941239. ಇನ್ನೊಮ್ಮೆ 9449412309. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಭೂಪತಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.
1: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11:00-12:00
2: ಆಟದ ಗತ್ತು ಗಮ್ಮತ್ತು,
3: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
2: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
2: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.
0: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:15. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ವಯಲಿನ್ನಲ್ಲಿ ಎಸ್ ಮಹದೇವಪ್ಪ ಹಾಗೂ ಮೃದಂಗದಲ್ಲಿ ಪಿಜಿ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನಮಿಪೆನು ವಿನಾಯಕ, ರಾಗ ಸಾರಂಗ ಆದಿತಾಳ, ರಚನೆ ಡಾಕ್ಟರ್ ಬಿ ದೇವೇಂದ್ರಪ್ಪ.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಕೇದಾರಗೌಡ ರಾಗ ಮಿಶ್ರ ಛಾಪುತಾಳದಲ್ಲಿ ಧವಳ ಗಂಗೆಯ ಗಂಗಾಧರ ರಚಿಸಿದ್ದಾರೆ ವಾದಿರಾಜರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ನಲ್ಲಿ ಎಸ್ ಮಹದೇವಪ್ಪ ಹಾಗೂ ಮೃದಂಗದಲ್ಲಿ ಪಿಜಿ ಲಕ್ಷ್ಮೀನಾರಾಯಣ. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ವೀಣಾ ವಾದನವನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ ಮೂಡಿಬರಲಿದೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ವೇಕಪ್ ಸಿದ್ ಚಿತ್ರದ ಗೀತೆಯನ್ನು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿರುವ ಕಪೂರ್ ಅಂಡ್ ಸನ್ಸ್ ಚಿತ್ರದ ಗೀತೆಯನ್ನು. ಅಭಿರುಚಿ ಚಂದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಮಾಲ್ ಮಲ್ಲಿಕ್.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದ್ಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದ್ಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಬಚ್ನಾ ಎ ಹಸೀನೋ ಚಿತ್ರದ ಗೀತೆಯನ್ನು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಥೈರಾಯ್ಡ್ ಹಾರ್ಮೋನ್ ಏನ್ ಹೇಳ್ತೀವಿ, ಅದು ನಮ್ಮ ವೇಟ್ ಪ್ರಕಾರ ಮಾಡ್ಬೇಕು. ಸಡನ್ ಆಗಿ ವೇಟ್ ಜಾಸ್ತಿ ಆದಾಗ ಅದಕ್ಕೆ ಪಾಪ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ಇದು ಏನಾಗುತ್ತೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ವೇಟ್ ಜಾಸ್ತಿ ಆದ್ರೇನು ಥೈರಾಯ್ಡ್ ತೊಂದ್ರೆ ಬರ್ಬೋದು. ಥೈರಾಯ್ಡ್ ತೊಂದ್ರೆ ಬಂದ್ರು ಸ್ವಲ್ಪ ವೇಟ್ ಜಾಸ್ತಿ ಆಗ, ಬರೀ ಅದರಿಂದ ಆಗುತ್ತೆ ಅನ್ನೋದು ತಪ್ಪು.
2: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
4: ಕೃಷಿ ನಿರಂತರ,
5: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ ಹಾಡುವೆ ಹೊಸದು.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಆತ್ಮೀಯ ಕೇಳುಗರೆ, ಇದೇ ಬುಧವಾರ 4:00 ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
11: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
12: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
11: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
10: ತಪ್ಪದೇ ಕೇಳಿ, ಇದೇ ಬುಧವಾರ 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ರಂಜಿತಾ ಜಯಶಾಸ್ತ್ರಿ. ಸಮಯವಾಗಿದೆ ಸರಿಯಾಗಿ 11:08. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನಿಂಗ್ ಕಾರ್ಯಕ್ರಮ.

0: ಮಾಡಿದೆ ಚಾಪಿ ಓ ಜೋಕರ್ ಎದುರಲ್ಲಿ ನೀಗಾಯಿಡು.
1: ಚೌಚೌಬಾತ್, ಒಗಟುಗಳು, ಗಾದೆ ಗಮ್ಮತ್ತು, ರಸಪ್ರಶ್ನೆಗಳು, ಹಾಡು, ಹರಟೆ, ಪದಬಂಧ, ಲೆಕ್ಕಾಚಾರ, ಎಲ್ಲದಕ್ಕೂ ಒಂದೇ ವೇದಿಕೆ, ಇದು ಗೇಮ್ ಶೋ. ಬನ್ನಿ, ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ.
3: ಗಣಿತ ಅನ್ನೋದನ್ನ ಹೆದರು ಪ್ರತಿಯೊಬ್ಬರ ಜೀವನದಲ್ಲೂ ಲೆಕ್ಕಾಚಾರ ಇದ್ದೇ ಇರುತ್ತೆ. ಇಲ್ಲಿ ಸಂತೋಷವನ್ನ ಕೂಡಿಸ್ಬೇಕು, ದುಃಖವನ್ನ ಕಳಿಬೇಕು, ಸ್ನೇಹವನ್ನ ಗುಣಿಸ್ಬೇಕು, ಜ್ಞಾನವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಬೇಕು. ವ್ಯವಹಾರದಲ್ಲಿ ಲೆಕ್ಕಾಚಾರ ತಪ್ಪಲ್ಲ, ಆದರೆ ಪರಿಹಾರ ಇದ್ದೇ ಇರುತ್ತೆ ಅಂತ ಕಲಿಸೋದೇ ಗಣಿತ. ಅತೀತವಾದ ಗಣಿತದ ಆಟವನ್ನು ಆಡಿ ಪರಿಮಿತದಲ್ಲಿರುವ ನವನೀತದಂತಹ ಪ್ರಶ್ನೆಗಳನ್ನು ಖಚಿತವಾಗಿ ಉತ್ತರಿಸೋದಕ್ಕೆ ಸಿದ್ಧವಾಗಿರುವ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಚಿನ್ಮಯಿ, ಹಾಗೆ ನನ್ನ ಜೊತೆಯಲ್ಲಿ
2: ನಾನು ದಿಗ್ವಿಜಯ್ ಬಿ,
4: ನಾನು ಕೀರ್ತನಾವಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ನೀವು ನಮ್ಮ ಗೇಮ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಉತ್ತರ ಕೊಡಬೇಕು ಅಂತಾದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 251-258-2 ಮತ್ತೊಂದು 251-508-9 ಮೈಸೂರಿನ STD ಕೋಡ್ 0821. ಹಾಗೆ ನಿಮಗೆ ಉತ್ತರ ಗೊತ್ತಿದೆ, ಕರೆ ಸಿಗ್ತಾ ಇಲ್ಲ ಅಂತ ನಾನು ವಾಟ್ಸ್ಆ್ಯಪ್ನಲ್ಲೇ ಉತ್ತರ ಕಳಿಸ್ತೀನಿ ಅನ್ನೋರಿಗೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484-85-85-23.
3: ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾರು ಅದಕ್ಕೆ ಮೊದಲು ವಾಟ್ಸ್ಆ್ಯಪ್ನಲ್ಲಿ ಉತ್ತರವನ್ನು ಕೊಡ್ತಾರೆ ಅವರಿಗೆ ಮೈಸೂರು ಆಕಾಶವಾಣಿಯನ್ನು ಭೇಟಿಯಾಗುವಂಥ ಒಂದು ಸುವರ್ಣಾವಕಾಶ ಸಿಗುತ್ತೆ. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನ ತಾವು ಪತ್ರ ಮುಖಾಂತರ ಕಳಿಸಬಹುದು, ಹಾಗೆ ಮೇಲ್ ಕೂಡ ಮಾಡಬಹುದು. ಪತ್ರಕ್ಕೆ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಆಕಾಶವಾಣಿ ಮೈಸೂರು, ಪಿನ್ಕೋಡ್ 570020. ಇಮೇಲ್ ವಿಳಾಸ replyaiarmysuru replyaiarmysuru@gmail.com ಅಂತ ಹೇಳ್ತಾ, ದಿಗ್ವಿಜಯ್, ಇದೀಗ ನಾವು ಹಾಡಿನ ತುಣುಕನ್ನು ಕೇಳೋಣ ಅಥವಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
2: ಈಗ ಕಾರ್ಯಕ್ರಮದ ಆರಂಭದಲ್ಲೇ ಕೂಡ ನೀವು ತಗೊಂಡಂತಹ ಓಪನಿಂಗ್ ಅಲ್ಲೇ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ.
3: ಹೌದು
2: ಅಂತ ಹೇಳ್ತಾ ಇನ್ನೇನು ಹಾಡನ್ನ ಕೇಳಬೋಣ. ಹಾಡು ಕೇಳಿದ ಮೇಲೆ ಅಂತೂ ಪಕ್ಕ ಗೊತ್ತಾಗ್ಬಿಡುತ್ತೆ ಯಾವ ಕಾನ್ಸೆಪ್ಟ್ ಅನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇದು ನಮ್ಮ ಗೇಮ್ ಶೋದಲ್ಲಿ ಮೊದಲ ಬಾರಿಗೆ ಆಯ್ಕೆ ಮಾಡ್ಕೊಂಡಿದ್ವಿ ಅಂತ ಭಾವಿಸ್ತೀವಿ. ವಿಭಿನ್ನವಾಗಿರುತ್ತೆ, ಒಂಥರ ವಿಶೇಷವಾಗಿರುತ್ತೆ, ಬಹಳ ತಲೆ ಕೆಡುತ್ತೆ ಅಂತ ಹೇಳ್ತಾ ಕೇಳ್ತಾನ
4: ದಿಗ್ವಿಜಯ್,
2: ಒಂದು ಹಾಡು ಕೇಳ್ಬೋಣ?
4: ಖಂಡಿತ ಕೇಳಿ.
2: ಹಾಡು ಕೇಳಿದ ಮೇಲೆ ನೆನಪಾಗುತ್ತೆ ಬಿಡು ಏನಂತ.

0: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ ಗೊತ್ತಾಗಿದೆ ಅಂತ ಭಾವಿಸ್ತೀನಿ, ಏನು ಕಾರ್ಯಕ್ರಮ ಗೇಮ್ ಶೋ ಕಾರ್ಯಕ್ರಮನೇ, ಕಾನ್ಸೆಪ್ಟ್ ಏನು ಅನ್ನುವಂತಹ ಕುತೂಹಲದಲ್ಲಿ ತಾವೆಲ್ಲ ಇದ್ದೀರಿ ಅಂತ ನಾವು ಭಾವಿಸೋಣ. ಕುತೂಹಲಕ್ಕೆ ತೆರೆ ಎಳಿತಾ ಕೀರ್ತನನ ಕೇಳೋಣ. ಕೀರ್ತನ, ಏನು ಕಾನ್ಸೆಪ್ಟು?
1: ಕಾನ್ಸೆಪ್ಟ್ ಬಂದು ಇವತ್ತು ಲೆಕ್ಕಾಚಾರಕ್ಕೆ ಸಂಬಂಧಿಸಿರೋದು ದಿಗ್ವಿಜಯ್ ಅಂತ ಹೇಳಬಹುದು. ಯಾಕೆಂದರೆ ಓಪನಿಂಗಲ್ಲೂ ಚಿನ್ಮಯಿ ಅವರು ಹೇಳಿದ್ರು ಎಲ್ಲ ಲೆಕ್ಕಗಳ ಬಗ್ಗೆ ಮಾತಾಡಿದ್ರು, ಇಲ್ಲೂ ನಾವು ಇಷ್ಟೇ ಲೆಕ್ಕದ ನಂಟು ಅಂತ ಕೂಡ ಹಾಕಿದ್ವಿ. ಹಾಗಾಗಿ ಲೆಕ್ಕಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಲ್ವಾ?
0: ಓಕೆ, ಈಗ ಲೆಕ್ಕಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿಬಿಟ್ರಿ, ಈಗ ಲೆಕ್ಕ ಅಂತ ಹೇಳಿದಾಗ ನಮ್ಮ ಕೇಳುಗರಿಗೆ ಎಷ್ಟೋ ಜನ ಕರೆ ಮಾಡೋ ನಿಲ್ಲಿಸ್ಬಿಡ್ತಾರೇನೋ ಗೊತ್ತಿಲ್ಲ. ನಮ್ಮ ಕೇಳುಗರು ಬಹಳ ಕುತೂಹಲದಿಂದ
1: ಲೆಕ್ಕದಲ್ಲಿ ನಾನು ಪಕ್ಕ ಅಂತ
0: ಅನ್ನುವ ಭಾವನೆಯಲ್ಲಿದ್ದಾರೆ ಅಂತ ಕೇಳ್ತೀವಿ, ಅನ್ಕೋತೀವಿ. ಯಾಕೆಂತಂದರೆ ನಾವು ಕೂಡ ಕೇಳ್ತಿರುವಂತಹ ಪ್ರಶ್ನೆಗಳು ಅಂತಹ ದೊಡ್ಡ ಏನು ದೊಡ್ಡ ಮ್ಯಾಥ್ಸ್ ಏನಲ್ಲ.
1: ಹೌದು ಹೌದು, ಒಂದು ಚೂರು ಯೋಚನೆ ಮಾಡಿ.
0: ಸಾಮಾನ್ಯ ಗಣಿತ ಅಲ್ವಾ ಚಿನ್ಮಯಿ?
2: ಹೌದು, ಸಾಮಾನ್ಯ ಗಣಿತ. ಸ್ವಲ್ಪ ಮಟ್ಟಿಗೆ ನೀವು ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಉತ್ತರ ಕೊಡ್ಬೋದು, ಅಷ್ಟು ಸುಲಭವಾಗೇ ಇದೆ.
0: ಈಗ ಗಣಿತ ಅಂತ ಆದ್ಮೇಲೆ ಪ್ರಶ್ನೆ ಕೇಳುವಾಗ ನಾವು ಪ್ರಶ್ನೆಯನ್ನ ಕೇಳೋದು ಯಾವ ರೀತಿ, ಆಮೇಲೆ ಅದು ಕೇಳಿದ ಮೇಲೆ ನಿಮ್ಮ ಉತ್ತರ ಯಾವ ರೀತಿ ಇರಬೇಕು, ಒಂದು ಎರಡು ಸೂಚನೆಗಳನ್ನು ಕೊಡಲೇಬೇಕಲ್ವಾ ಕೀರ್ತನ?
1: ಖಂಡಿತ.
0: ಯಾಕೆಂತಂದ್ರೆ ನಮ್ಮ ಕರೆ ಮಾಡಿದವರು ಕೂಡ ಈಗ ಪ್ರಶ್ನೆ ನಾನು ಕೇಳಿಸ್ಕೊಳ್ಳಿಲ್ಲ ಮೊದಲಿಂದ ಹೇಳಿ ಅಂತಾರೆ. ಯಾಕೆಂದ್ರೆ ಆ ಪ್ರಶ್ನೆ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ, ಸಡನ್ ಅಲ್ಲಿ ಉತ್ತರ ಕೊಡೋದು. ಆ ಉದ್ದೇಶಕ್ಕಾಗಿನೇ ನಾವು ಕಾರ್ಯಕ್ರಮದ ಮುಂಚೆನೆ ಅಂದ್ರೆ ಕರೆ ಸ್ವೀಕಾರ ಮಾಡ್ಲಿಕ್ಕಿಂತ ಮುಂಚೆನೆ ಪ್ರಶ್ನೆಗಳನ್ನ ಎರಡು ಬಾರಿ ಕೇಳ್ತೀವಿ. ಎರಡು ಬಾರಿ ಕೇಳದ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬೇಕಾದ್ರೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ, ಆಮೇಲೆ ಉತ್ತರವನ್ನ ಕೊಡಿ ಅಂತ ಹೇಳ್ತೀವಿ. ಮಧ್ಯ ಮಧ್ಯ ಪ್ರಶ್ನೆಯನ್ನು ಖಂಡಿತ ಕೇಳೋದಾಗಲ್ಲ, ಯಾಕೆಂತಂದ್ರೆ ಸಮಯ ಹಾಳಾಗೋದು ಬೇಡ ಅನ್ನೋ ಉದ್ದೇಶಕ್ಕೆ. ಹೌದಾ ಕೀರ್ತನ?
1: ಖಂಡಿತ ದಿಗ್ವಿಜಯ್. ಅಂದ್ರೆ ನಾವು ಫಸ್ಟ್ ಎರಡು ಸಲ ಪ್ರಶ್ನೆ ಕೇಳಿದ ನಂತರನೇ ನಾವು ಕರೆ ಸ್ವೀಕಾರ ಮಾಡೋದ್ರಿಂದ ಅವರಿಗೂ ಒಂಚೂರು ಯೋಚನೆ ಮಾಡಿ ಆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೂ ಟೈಮ್ ಸಿಗತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ನಾವು ಮೊದಲೇ ಪ್ರಶ್ನೆ ಕೇಳ್ತಾ ಇದೀವಿ.
0: ಹೌದು. ಓಕೆ, ಈಗ ಮೊದಲ ಪ್ರಶ್ನೆ ಕೇಳ್ಬೋಣ ಚಿನ್ಮಯ್.
2: ಹೌದು,
0: ಇನ್ನೊಮ್ಮೆ ಇನ್ಸ್ಟ್ರಕ್ಷನ್ ಹೇಳ್ಬಿಡಿ ಚಿನ್ಮಯ್.
2: ಈ ಬಾರಿ ಇನ್ಸ್ಟ್ರಕ್ಷನ್ ಏನು ಅಂದರೆ, ನಿಮ್ಮ ಕರೆಯನ್ನು ಸ್ವೀಕಾರ ಮಾಡೋ ಮುಂಚೆನೆ ನಾವು ಪ್ರಶ್ನೆಯನ್ನು ಎರಡು ಬಾರಿ ಕೇಳಿರ್ತೀವಿ. ಆಗಲೇ ಕೂಡ ದಿಗ್ವಿಜಯ ಸರ್ ಹೇಳ್ದಂಗೆ ನೀವು ಪೆನ್ನು ಪೇಪರ್ ಇಟ್ಕೊಂಡು ಬೇಕಿದ್ರೆ ಪ್ರಾರಂಭದಲ್ಲೇ ಬರ್ಕೊಳ್ಳಿ. ಆಯಿತಾ, ನಿಮ್ಮ ಮೊದಲನೇ ಪ್ರಶ್ನೆ, ಕಿತ್ತಳೆಗಿಂತ ನೆಲ್ಲಿಕಾಯಿಯಲ್ಲಿ ಎರಡು ಪಟ್ಟು ಅಧಿಕ ವಿಟಮಿನ್ ಸಿ ಇದೆ. ನೆಲ್ಲಿಕಾಯಿಗಿಂತ ನಾಲ್ಕು ಪಟ್ಟು ಅಧಿಕ ವಿಟಮಿನ್ ಸಿ ಹೆರಳೆಕಾಯಿನಲ್ಲಿ ಇದೆ. ಹಾಗಾದರೆ ಕಿತ್ತಳೆಗಿಂತ ಎಷ್ಟು ಪಟ್ಟು ಅಧಿಕ ವಿಟಮಿನ್ ಸಿ ಹೆರಳೆಕಾಯಿನಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ.
1: ಹೌದು, ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀವಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕಿತ್ತಳೆಗಿಂತ ನೆಲ್ಲಿಕಾಯಿಯಲ್ಲಿ ಎರಡು ಪಟ್ಟು ಅಧಿಕ ವಿಟಮಿನ್ ಸಿ ಇದೆ. ನೆಲ್ಲಿಕಾಯಿಗಿಂತ ನಾಲ್ಕು ಪಟ್ಟು ಅಧಿಕ ವಿಟಮಿನ್ ಸಿ ಹೆರಳೆಕಾಯಿನಲ್ಲಿದೆ. ಹಾಗಾದರೆ ಕಿತ್ತಳೆಗಿಂತ ಎಷ್ಟು ಪಟ್ಟು ಅಧಿಕ ವಿಟಮಿನ್ ಸಿ ಹೇರಳೆಕಾಯಲ್ಲಿದೆ? ಇದು ಇವತ್ತಿನ ಮೊದಲ ಪ್ರಶ್ನೆ.
0: ಓಕೆ, ಈಗ ಪ್ರಶ್ನೆ ಕೇಳಿದೆ ಅಂತ ಭಾವಿಸ್ತೀವಿ, ಇನ್ನೊಮ್ಮೆ ಕೇಳ್ಬೋಣ ಅಲ್ವಾ ಮೊದಲೇ ಪ್ರಶ್ನೆ. ಅದರಿಂದ ಚಿನ್ಮ ಇನ್ನೊಮ್ಮೆ ಕೇಳಿಬಿಡಿ, ನಿಧಾನಕ್ಕೆ ಹೇಳಿ, ಕ್ಲೀನಾಗಿ ಹೇಳಿ, ಯಾಕೆಂದರೆ ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ.
2: ಹೌದು,
0: ಕೇಳಿಸ್ಕೊಂಡ್ರೆ ಅಲ್ಲೇ ಸಿಗುತ್ತೆ ಉತ್ತರ, ಹೇಳಿ.
2: ಕಿತ್ತಳೆಗಿಂತ ನೆಲ್ಲಿಕಾಯಿನಲ್ಲಿ ಎರಡು ಪಟ್ಟು ಅಧಿಕ ವಿಟಮಿನ್ ಸಿ ಇದೆ. ನೆಲ್ಲಿಕಾಯಿಗಿಂತ ನಾಲ್ಕು ಪಟ್ಟು ಅಧಿಕ ವಿಟಮಿನ್ ಸಿ ಹೆರಳೆಕಾಯಿನಲ್ಲಿದೆ. ಹಾಗಾದರೆ ಕಿತ್ತಳೆಗಿಂತ ಎಷ್ಟು ಪಟ್ಟು ಅಧಿಕ ವಿಟಮಿನ್ ಸಿ ಹೆರಳೆಕಾಯಿನಲ್ಲಿದೆ?
0: ಓಕೆ, ಈಗ ಪ್ರಶ್ನೆ ಅರ್ಥ ಆಯಿತು ಅಂತ ಭಾವಿಸ್ತಾ ಓಕೆ ಮುಂದಿನ ಕರೆ ಅನ್ನೋದಕ್ಕಿಂತ ಮೊದಲ ಕರೆಗೆ ಹೋಗೋಣ. ಹಲೋ, ನಮಸ್ಕಾರ. ಹಲೋ
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ಮಾಧವನ್.
0: ಮಾಧವನ್ ಅವರೇ, ಪ್ರಶ್ನೆ ಕೇಳಿದ್ರಿ ತಾನೇ?
3: ಓಕೆ
0: ಕೇಳಿ, ಯಾಕೆ ಅಂತ ಹೇಳಿದ್ರೆ ಇದು ಗಣಿತದ ಪ್ರಶ್ನೆಗಳಾದ್ರಿಂದ ನಾವು ಕರೆಯನ್ನ ಸ್ವೀಕಾರ ಮಾಡ್ಲಿಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ, ಮಧ್ಯ ಮಧ್ಯೆ ಕೇಳಲ್ಲ, ಯಾಕೆಂದರೆ ಮುಂದಿನ ಕರೆ ಅವ್ರಿಗೆ ವರ್ಗ ಮಾಡಲಿಕ್ಕೆ ಅವಕಾಶ ಸಿಗಲಿ, ಹಾಗೆ ಜಲ್ದಿ ಕಾರ್ಯಕ್ರಮಗಳು ಮುಗಿಲಿ ಎಲ್ಲ ವಿಚಾರಗಳು ಅಂತ ಹೇಳಿ. ಓಕೆ, ಕೇಳಿಸ್ಕೊಂಡ್ರ ಉತ್ತರ ಹೇಳ್ತೀರಾ?
3: ಹಲೋ,
0: ಹಾಂ ಹೇಳಿ, ಉತ್ತರ ಹೇಳ್ತೀರಾ?
3: ನಾಲ್ಕು
0: ಪರ್ಸೆಂಟ್ ಜಾಸ್ತಿ ಆಗುತ್ತೆ. ಯಾವ ಥರ ಲೆಕ್ಕ ಹಾಕಿದ್ರು ಹೇಳ್ಬೋದು ಸ್ವಲ್ಪ?
2: ಉತ್ತರ ತಪ್ಪಾಗಿದೆಯಲ್ಲ
0: ಸ್ವಲ್ಪ, ಎಡುವುದ್ರಿ ಅಂತ ಕಾಣುತ್ತೆ ಮಾಧವನ್.
1: ನೋಡಿ ಕ್ಯಾಲ್ಕುಲೇಷನ್ಸ್ ಇನ್ನೊಂದ್ ಚೂರು ಆಚೆ ಈಚೆ ಮಾಡಿ.
2: ನೀವು ಹೇಳ್ತಾ ಇರೋ ವಿಧಾನ ಕರೆಕ್ಟ್ ಆಗಿದೆ, ಆದ್ರೆ ಅದರಲ್ಲಿ ನೀವು ಮಾಡ್ತಾ ಇರೋ ಕ್ಯಾಲ್ಕುಲೇಷನ್ ತಪ್ಪಿದೆ.
0: ಅಂದ್ರೆ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು, ಕೇಳಿಸ್ಕೊಂಡ್ರೆ ಉತ್ತರ ಸಿಕ್ಕುತ್ತೆ ಅನ್ನೋದು ನಮ್ಮ ಒಂದು ಕಲ್ಪನೆ. ಓಕೆ, ಮುಂದಕ್ಕೆ ಕರೆ ಹೋಗೋಣ ಮಾಧವನ್. ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ
4: ಹಲೋ
0: ನಮಸ್ಕಾರ.
2: ಹಲೋ
4: ಹಲೋ
0: ನಮಸ್ಕಾರ, ಯಾರು ಎಲ್ಲಿಂದ?
4: ಲಾಲಹಳ್ಳಿಯಿಂದ ಮಂಜುಳಾ.
0: ಎಲ್ಲಿಂದ?
2: ನಾಗನಹಳ್ಳಿಯಿಂದ.
4: ಲಾಲಹಳ್ಳಿಯಿಂದ ಮಂಜುಳಾ.
2: ಮಂಜುಳಾ?
4: ಹ್ಞೂ ಮೇಡಮ್.
0: ಮಂಜುಳಾ ಅವರೇ, ತಮ್ಮ ರೇಡಿಯೋ ಸೆಟ್ನ ದೂರ ಇಡ್ತೀರಾ?
4: ಹ್ಞೂ ಆಯ್ತು ಮೇಡಮ್.
0: ಪ್ರಶ್ನೆ ಕೇಳಿಸ್ಕೊಂಡ್ರ?
4: ಕೇಳಿಸ್ಕೊಂಡಿದ್ದೀನಿ ಸರ್.
0: ಉತ್ತರ ಹೇಳ್ತೀರಾ?
4: ಎಂಟು ಪಟ್ಟು ಅಧಿಕ ಅಂತ ಇರ್ಬೋದು ಸರ್.
0: ಅದೇ ಹೇಗಿರ್ಬೋದು ಅದನ್ನ ಹೇಳಿ.
4: ಕಿತ್ತಳೆಗಿಂತ ನೆಲ್ಲಿಕಾಯಿನಲ್ಲಿ 2% ಅಂತ ನಿಂತಿದೆ. ನೆಲ್ಲಿಕಾಯಿಯಿಂದ 4% ಎರಳೆಕಾಯಿ ಇದ್ಮೇಲೆ ಕಿತ್ತಳೆಗಿಂತ 8% ಎರಳೆಕಾಯಿಗಿಂತ ಲೆಕ್ಕ ಹಾಕಿದೀನಿ.
0: ಓಕೆ, ನಿಮ್ಮ ಉತ್ತರ ಸರಿ ಇದೆಯಾ ಅಂತ ಹೇಳಿ ಚಿನ್ಮಯ ಹೇಳ್ತಾರೆ. ಚಿನ್ಮಯ ಸರಿ ಇದೆಯಾ ಉತ್ತರ?
2: ಹೌದು, ಮಂಜುಳಾ ಅವರು ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಅವರೇ ಕೊಟ್ಟಿದ್ದಾರೆ, ನಾವಿನ್ನೇನು ಕೊಡೋ ಅವಶ್ಯಕತೆನೇ ಇಲ್ಲ.
0: ಮಾಧವನ್ನು ಸ್ವಲ್ಪ ಸರಳವಾಗಿ ಮಾಡಿದ್ರು, ಅದನ್ನ ಮುಂದುವರಿಸಿದ್ರೆ ಉತ್ತರ ಸರಿಯಾಗಿ ಸಿಕ್ಬಿಡ್ತಲ್ವಾ?
2: ಹೌದು.
0: ಓಕೆ ಮಂಜುಳಾ ಅವರೇ, ಉತ್ತರ

0: ಹಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿಯಿಂದ, ಹಾಗೆ ಎನ್ ರಮೇಶ ಮಾಳೋದೇವರು ಮಂಡಿ ಮೊಹಲದಿಂದ, ಸುಮತಿ ನಾಗರಾಜ್, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಮತ್ತು ಭವ್ಯಶ್ರೀ, ಇವರೆಲ್ಲ ಸರಿ ಉತ್ತರವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ.
1: ಓಕೆ, ಮುಂದಿನ ಕರೆ ಹೋಗೋಣ.
2: ಅಲ್ಲ, ಮುಂದಿನ ಪ್ರಶ್ನೆಗೆ ಹೋಗೋಣ.
1: ಓಕೆ, ಚಿನ್ಮಯಿ ಬಹಳ ಅಲರ್ಟ್ ಆಗಿದ್ದಾರೆ ಮುಂದಿನ ಪ್ರಶ್ನೆ ಕೇಳಲಿಕ್ಕೆ. ಓಕೆ, ಪ್ರಶ್ನೆ ಕೇಳಿ ಚಿನ್ಮಯಿ.
2: ಮುಂದಿನ ಪ್ರಶ್ನೆ, ಸೇರಿಗೆ ಸವ್ವಾ ಸೇರು ಎಂಬ ಗಾದೆ ಮಾತು ಎಲ್ಲರೂ ಕೇಳಿದ್ದೀರ ತಾನೆ. ಹಾಗಾಗಿ ಒಂದು ಸೇರು ಅಕ್ಕಿಯ ಬೆಲೆ 80 ರೂಪಾಯಿ ಆದರೆ ಒಂದು ಸವ್ವಾ ಸೇರು ಅಕ್ಕಿಗೆ 80 ರೂಪಾಯಿ ಆಗುತ್ತದೆ?
1: ಓಕೆ, ಇನ್ನೊಮ್ಮೆ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ.
0: ಸೇರಿಗೆ ಸವ್ವಾ ಸೇರು ಅನ್ನೋ ಗಾದೆ ಮಾತು ಎಲ್ಲರೂ ಕೇಳಿದ್ದೀರಾ. ಹಾಗಾಗಿ ಒಂದು ಸೇರು ಅಕ್ಕಿಯ ಬೆಲೆ 80 ರೂಪಾಯಿ ಅಂತಾದರೆ ಒಂದು ಸವಾ ಸೇರು ಅಕ್ಕಿಗೆ 80 ರೂಪಾಯಿ ಆಗುತ್ತೆ? ಇದು ಎರಡನೇ ಪ್ರಶ್ನೆ.
1: ಓಕೆ, ಎರಡನೇ ಪ್ರಶ್ನೆ ಅಂತ ಹೇಳಿದ್ರಿ. ಈಗ ಈ ಒಂದು ಕಾನ್ಸೆಪ್ಟ್ ಯಾರು ಕೊಟ್ಟಿದ್ದು ಅಂತ ಹೇಳಲಿಲ್ಲ ನೀವು, ಯಾಕೆಂದರೆ ಅವ್ರು ಕಾಯ್ತಾ ಇರ್ತಾರೆ. ಅವರು ಕೂಡ ನಾವು ಹೇಳಿದ್ದೀವಿ. ಈ ಕಾನ್ಸೆಪ್ಟನ್ನು ಕೊಟ್ಟವರು ನಮ್ಮ ರೆಗ್ಯುಲರ್ ಕೇಳುಗರಾದಂತಹ ಸುಧಾರಾಜ್ ಅವರು.
0: ಹೌದು
1: ಸುಧಾರಾಜ್ ಅವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ, ಯಾಕೆಂದರೆ ನಿಮ್ಮದೇ ಕಾನ್ಸೆಪ್ಟ್ ಆದ್ದರಿಂದ ಅಂತ ಹೇಳ್ತಾ, ಇದೇ ರೀತಿಯ ಕಾನ್ಸೆಪ್ಟ್ಗಳನ್ನ ಕಳಿಸಿ ಅಂತಲೂ ಹೇಳ್ತಾ ಮುಂದಿನ ಕರೆ. ಹಲೋ ಹಲೋ,
2: ನಮಸ್ತೆ.
1: ಯಾರು?
3: ಮುರಾರಿ ರಾವ್ ಪಾಂಡಪುರ.
1: ಮುರಾರಿ ರಾವ್ ಅವರೇ, ರೇಡಿಯೋ ಸೆಟ್ನ ದೂರ ಇಡಿ.
3: ಆಯ್ತು ಸರ್.
1: ಮುರಾರಿ ರಾವ್,
3: 100 ರೂಪಾಯಿ ಆಗುತ್ತೆ ಸರ್.
1: 100 ರೂಪಾಯಿ ಆಗುತ್ತೆ? ಹೇಗಾಗುತ್ತೆ 100 ರೂಪಾಯಿ ಹೇಳ್ತೀರಾ?
3: ಸವಾ ಅಂದ್ರೆ 1/4, 20 ಆಯ್ತು.
1: ಹ್ಮ್,
3: 80+20 100 ಆಯ್ತು.
1: ಓಕೆ, ಸರಿ ಇದೆಯಾ ಚಿನ್ಮಯ್?
2: ಹಾ, ಅವ್ರ ಉತ್ತರ ಸರಿಯಾಗಿದೆ.
1: ಮುರಾರಿ ರಾವ್ ಅವರು ಮೊದಲನೇ ಬಾರಿ ಕರೆ ಮಾಡಿರೋದಾ?
3: ಮೊದಲು ಮಾಡ್ತಾ ಇದ್ದೆ.
1: ಹಾ,
3: ಇದಕ್ಕೆ ಮಾಡಿಲ್ಲ.
1: ಓಕೆ, ಯಾಕೆ ಸವಾ ಸೇರು ಅಂತ ತಕ್ಷಣ ಫೋನ್ ಮಾಡ್ಬಿಟ್ರ
3: ಸರ್? ಮೊದಲನೇದು ಗೊತ್ತಿತ್ತು 8 ಅಂತ ಹೇಳಿ.
1: ಅಲ್ಲ, ಸರಿ,
3: 8 100 ಅಂತ.
1: ಹಾ, ಗ್ರಾಮೀಣ ಭಾಗದಲ್ಲೆಲ್ಲ ಇದು ಇದ್ರ ಬಗ್ಗೆ ಚೆನ್ನಾಗಿರುತ್ತೆ, ಸೇರು ಸವಾ ಸೇರು ಅವ್ರಿಗೆಲ್ಲ ಅರಿವಿರುತ್ತಲ್ವಾ?
3: ಸಾಮಾನ್ಯವಾಗಿರುತ್ತೆ ಸರ್.
1: ಹೌದು, ಆ ನಿಟ್ಟಿನಲ್ಲಿ ನೀವು ಕೊಟ್ರಲ್ಲ ನಮಗೊಂದು ಸೇರು ಸರಿಯಾಗಿ. ಮೊದಲನೇ ಪ್ರಶ್ನೆಗೆ ಉತ್ತರ.
3: ಆಯ್ತು ಸರ್, ಧನ್ಯವಾದ.
1: ಓಕೆ, ಧನ್ಯವಾದಗಳು, ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಕೀರ್ತನ, ಉತ್ತರ ಇದೆಯಾ?
0: ಖಂಡಿತ ಇದೆ. ದಿಗ್ವಿಜಯ್, ಎನ್ ರಮೇಶ ಮಾಳೋದೇವರು ಮಂಡಿ ಮೊಹಲಾಯಿಂದ, ವಿಜಯಲಕ್ಷ್ಮಿ ಹೆಸರು ರಾಮಕೃಷ್ಣ ನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಶೀಲಾ ಕೇಶವ್ ವಿಜಯನಗರದಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಯೋಗಾನಂದ ರಾಂಪುರೆ ನಜರ್ಬಾದ್ನಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಯುಧಿಷ್ಠಿರ ರಾಂಪುರೆ ನಜರ್ಬಾದ್ನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಪ್ರಶಾಂತ್ ಪಾಂಡವಪುರದಿಂದ, ದೀಪಶ್ರೀ ಇಲ್ವಾಲಾದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ರಾಯಬಾಗ ತಾಲೂಕು ಮುಗಲಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅವರು, ಕೆಟಿ ಶ್ರೀಮತಿ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಹಾಗೆ ಜಯಶ್ರೀ ಜಗದೀಶ್ ಕುವೆಂಪು ನಗರದಿಂದ.
1: ಓಕೆ, ಮುರಾರಿ ರಾಜ್ ಅವರು, ರಾವ್ ಅವರು ಉತ್ತರ ಕೊಡೋಕ್ಕಿಂತ ಮುಂಚೆ ಇಷ್ಟು ಜನ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಭಾಳ ಸುಲಭ ಆಗಿದೆ ಅಂತ ಆಯ್ತು.
2: ಹೌದು,
1: ಹೌದಾ? ಓಕೆ, ನಮ್ಮ ಕೇಳಿದ ಅರ್ಥ ಮಾಡ್ಕೊಂತ ಇದ್ದಾರೆ, ಅದು ಭಾಳ ಸಂತೋಷದ ವಿಚಾರ. ಈಗ ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ, ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಆದಂತಹ
2: ಜಯಂತಿ ಬೆಂಗಳೂರಿನಿಂದ ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ.
1: ಓಕೆ, ಬೆಂಗಳೂರಿಂದ ಜಯಂತಿ ಅವರು, ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ.
4: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬಿ ಕೆ ಜಯಂತಿ, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಮೊನ್ನೆ ಮೈಸೂರು ಆಕಾಶವಾಣಿಯಲ್ಲಿ ನಡೆಸಿದ್ದ ಗೇಮ್ ಶೋನಲ್ಲಿ ಕೇಳಿದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಗೆದ್ದು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ನಾನು ಕಾವೇರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಕ್ಕಳ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಇಲ್ಲಿ ಕರೆತಂದಿದ್ದೇನೆ. ಇದು ಒಂದು ಹೆಮ್ಮೆಯ ವಿಷಯವಾಗಿದೆ. ವಸುದೇವ ಸಕುಟುಂಬಂ ಎಂಬಂತೆ ದೇಶ ವಿದೇಶಗಳೆಲ್ಲರನ್ನು ಒಂದುಗೂಡುವಂತೆ ಮೈಸೂರು ಆಕಾಶವಾಣಿಯ ವರ್ಗದವರು ಮಾಡುತ್ತಿದ್ದಾರೆ. ಇದು ಹೆಮ್ಮೆಯ ವಿಷಯ. ಬರೀ ಆಟ ಪಾಠ ಅಲ್ಲದೆ ಆರೋಗ್ಯ ಕಾರ್ಯಕ್ರಮ, ಮಹಿಳಾ ರಂಗ, ಮಕ್ಕಳ ಕಾರ್ಯಕ್ರಮಗಳು, ಹರಿಕತೆ, ನಾಟಕ, ಕೃಷಿ ಇತ್ಯಾದಿ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಇದರಿಂದ ನಮ್ಮ ಜ್ಞಾನವು ಹೆಚ್ಚಾಗುತ್ತದೆ. ಈ ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ. ನಾನು ಇವತ್ತು ಆಕಾಶವಾಣಿಗೆ ಬಂದಿರೋದ್ರಿಂದ ತುಂಬಾ ಖುಷಿಯಲ್ಲಿದ್ದೀನಿ. ನನಗೆ ಎಷ್ಟು ಬೇಗ ಇದರ ಅವಕಾಶ ಸಿಗುವುದು ಎಂದು ಗೊತ್ತಿರಲಿಲ್ಲ. ಜಯಂತಿ ಅವರ ನನ್ನ ಕಸಿನ್ನು, ಅವರು ಗೇಮ್ ಶೋ ಅಲ್ಲಿ ವಿನ್ ಆಗಿರೋದ್ರಿಂದ ಅವರಿಂದ ನನಗೆ ಈ ಸದಾವಕಾಶ ಸಿಕ್ಕಿತ್ತು. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ದಿನಾ ಕೇಳುತ್ತಿರ್ತೇನೆ, ಎಲ್ಲವೂ ತುಂಬಾ ಚೆನ್ನಾಗಿದೆ. ಮುಖ್ಯ ಪ್ರಶ್ನೆಯ ಉತ್ತರದಂತೆ, ನಿಮ್ಮ ಆಕಾಶವಾಣಿಯು 90 ಎರಡನೆಯ ವರ್ಷದ ಆಚರಣೆ

0: ವಿಜೃಂಭಣೆಯಿಂದ ನೆರವೇರಲಿ ಎಂದು ನಾವುಗಳು ಆಶಿಸುತ್ತೇವೆ. ಮತ್ತೆ ನಿಮ್ಮ 12ನೇ ತಾರೀಕು ಚುಟು ಚುಟು ಚುಟಕ ಗುಳಂ ಗುಟಕ ಶಿಶುಗೀತೆಗಳರು ತುಂಬಾ ಚೆನ್ನಾಗಿತ್ತು. ನೀವು ಪ್ರಸಾರ ಮಾಡಿದ್ದ ಅಂಜಲಿ ಬಿಗುಪ್ತ ಅವರು ವಿನ್ ಆಗಿದ್ರಲ್ಲ, ಅವ್ರ ಕವರ್ ಕತೆ ಎಲ್ಲ ಬರೀತಾರಲ್ಲ, ಅವ್ರದ್ದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಈ ತರ ಒಳ್ಳೆ ಪ್ರೋಗ್ರಾಮ್ಗಳನ್ನ ನಮಗೆ ಆವಾಗ ಆವಾಗ ಕೊಡ್ತಾ ಇರಿ. ಧನ್ಯವಾದಗಳು.
1: ನಮಸ್ಕಾರ. ಆಕಾಶವಾಣಿಗೆ ಧನ್ಯವಾದಗಳು. ನಮ್ಮ ಅಕ್ಕವರು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದರಿಂದ ನಮ್ಮ ಕಸ್ಕೊಂಡಿಗೆ ತುಂಬ ಸಂತೋಷವಾಗಿದೆ. ಈ ಕಾರ್ಯಕ್ರಮಗಳು ನಡೀತಾ ಇಲ್ಲ ಹಾಗೆ ಅಂತ ಕೇಳ್ಕೊಳ್ಳುತ್ತೇನೆ. ಧನ್ಯವಾದಗಳು.
2: ಕೇಳುಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇದೀಗ ನಾವು ಸಮಯದತ್ತ ನೋಡೋದಾದರೆ ಮುಖ್ಯ ಪ್ರಶ್ನೆಯ ಸಮಯ ಆಗಿದೆ. ಈ ಮುಖ್ಯ ಪ್ರಶ್ನೆ ಏನು ಅಂತ ಒಂದ್ಸತಿ ಹೇಳಿ ಕೀರ್ತನ.
3: ವಯಸ್ಸಾದ ವ್ಯಕ್ತಿಯೊಬ್ಬರು ವಿವಾಹ ವೇದಿಕೆ ಕಚೇರಿಗೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಯನ್ನು ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಅಂತ ಹೇಳ್ತಾರೆ. ಸರಿ, ನಮಗೆ ಹುಡುಗನ ವಿವರ ಬೇಕು ಅಂತ ಹೇಳಿದಾಗ ಎಲ್ಲದಕ್ಕೂ ಅರ್ಥ ಆಗೋ ರೀತಿ ಹೇಳಿದ ಹುಡುಗನ ಎತ್ತರವನ್ನು ಮಾತ್ರ ಇವರು ಈ ರೀತಿ ಹೇಳ್ತಾರೆ. ನಮ್ಮ ಹುಡುಗ 2 ಆನೆಯಷ್ಟು ಎತ್ತರ ಇದ್ದಾನೆ, ಅವನಿಗಿಂತ ಅರ್ಧ ಗೇಣು ಕಡಿಮೆ ಎತ್ತರ ಇರುವ ಹುಡುಗಿ ಬೇಕು ಅಂತ. ಹಾಗಾದರೆ ಹುಡುಗ ಹುಡುಗಿ ಎತ್ತರ ಏನು ಅನ್ನೋದು ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ.
2: ಮತ್ತೊಮ್ಮೆ ಮುಖ್ಯ ಪ್ರಶ್ನೆಯನ್ನು ಹೇಳ್ತಾ ಇದ್ದೀವಿ. ವಯಸ್ಸಾದ ವ್ಯಕ್ತಿಯೊಬ್ಬರು ವಿವಾಹ ವೇದಿಕೆ ಕಚೇರಿಗೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಯನ್ನು ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಅಂತ ಕೇಳಿದ್ರು. ಸರಿ, ನಮಗೆ ಹುಡುಗನ ವಿವರ ಬೇಕು ಹೇಳಿ ಎಂದಾಗ ಆಯಿತು ಕೇಳಿ ಎಂದು ಎಲ್ಲದಕ್ಕೂ ಅರ್ಥ ಆಗೋ ರೀತಿ ಹೇಳಿದ್ರೆ ಹುಡುಗನ ಎತ್ತರವನ್ನು ಮಾತ್ರ ಈ ರೀತಿ ಹೇಳಿದ್ರು. ನಮ್ಮ ಹುಡುಗ 2 ಆನೆಯಷ್ಟು ಎತ್ತರ ಇದ್ದಾನೆ, ಅವನಿಗಿಂತ ಅರ್ಧ ಗೇಣು ಕಡಿಮೆ ಎತ್ತರ ಇರುವ ಹುಡುಗಿ ಬೇಕು ಅಂತ ಹೇಳಿದ್ರು. ಈಗ ಹಾಗಾದರೆ ಹುಡುಗ ಮತ್ತು ಹುಡುಗಿಯ ಎತ್ತರ ಏನು ಅನ್ನೋದನ್ನು ನೀವು ನಮಗೆ ತಿಳಿಸ್ಬೇಕು.
4: ಓಕೆ, ಹುಡುಗ ಹುಡುಗಿಯ ಹುಡುಕಾಟದಲ್ಲಿ ಇವತ್ತಿನ ಗೇಮ್ ಶೋ ಮುಖ್ಯ ಪ್ರಶ್ನೆ ಎತ್ತರದ ಹುಡುಕಾಟ ಅಲ್ಲ, ಈಗ ಆ ನಿಟ್ಟಿನಲ್ಲಿ ಎತ್ತರ ಎಲ್ಲ ಓಕೆ ಇರಲಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ಲಿಕ್ಕಿಂತ ಮುಂಚೆ ರೆಡಿ ಆಗಿದ್ದಾರೆ ಮುಂದಿನ ಪ್ರಶ್ನೆ ಕೇಳಲಿಕ್ಕೆ. ಓಕೆ,
2: ಮುಂದಿನ ಪ್ರಶ್ನೆ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಪುನರ್ಮಿಲನವಾದಾಗ ಸಂತೋಷದಿಂದ ಒಬ್ಬರನ್ನೊಬ್ಬರು ಕೈಕುಲುಕುತ್ತಾರೆ. ಪ್ರತಿಯೊಬ್ಬರು ಉಳಿದವರನ್ನು ಪರಸ್ಪರ ಕೈಕುಲುಕಿದರೆ ಒಟ್ಟು ಕೈಕುಲುಕುಗಳ ಸಂಖ್ಯೆ ಎಷ್ಟಾಗುತ್ತದೆ?
4: ಓಕೆ, ಇನ್ನೊಮ್ಮೆ ಪ್ರಶ್ನೆ.
3: ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಪುನರ್ಮಿಲನವಾದಾಗ ಸಂತೋಷದಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಾರೆ. ಪ್ರತಿಯೊಬ್ಬರು ಉಳಿದವರನ್ನ ಪರಸ್ಪರ ಕೈಕುಲುಕಿದಾಗ ಒಟ್ಟು ಎಷ್ಟು ಕೈಕುಲುಕೆಗಳು ಆಗುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ.
4: ಓಕೆ, ಹ್ಯಾಂಡ್ ಶೇಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ ಕೀರ್ತನ ಮತ್ತೆ ಚಿನ್ಮಯಿ?
2: ಹೌದು.
4: ರಾಮ, ಲಕ್ಷ್ಮಣ, ಭರತ ಮೂರು ಜನ ಒಟ್ಟಿಗೆ ಸೇರಿದಾಗ ಸಂತೋಷದಿಂದ ಒಬ್ಬರನ್ನೊಬ್ಬರು ಕೈಕುಲುಕುವಂಥದ್ದು ಅಲ್ವಾ?
2: ಹೌದು, 4 ಜನ, ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ
4: 4 ಜನ ಒಟ್ಟಿಗೆ ಸೇರಿದಾಗ ಕೈಕುಲುಕುವಂತಹ ಸಂಖ್ಯೆಗಳು ಎಷ್ಟು ಅಂತ ಹೇಳಿ.
2: ಹೌದು.
4: ಓಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ.
5: ನಮಸ್ತೆ ದಿಗ್ವಿಜಯ್ ಸರ್.
4: ನಮಸ್ಕಾರ, ಯಾರು, ಎಲ್ಲಿಂದ?
5: ಸರ್, ನನ್ ಕಿರಣ್, ಮೈಸೂರಿಂದ ಸರ್.
4: ಓಕೆ ಕಿರಣ್, ಪ್ರಶ್ನೆ ಕೇಳಿದ್ರ?
5: ಕೇಳಿಸ್ಕೊಂಡೆ, ಬಟ್ ನಾನು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್, ಟ್ರೈ ಮಾಡ್ತೀನಿ ಸರ್.
4: ಪ್ರಯತ್ನ ಪಡಿ, ನಾವೇನ್ ಬುದ್ಧಿವಂತರ, ನಾವು ಕೂಡ ಪ್ರಯತ್ನ ಪಟ್ಟೆ ತಾನೆ ಕಾನ್ಸೆಪ್ಟ್ ಮಾಡಿರೋದು.
5: ಈ ಪ್ರಶ್ನೆಗೆ ನನ್ನ ಪ್ರಕಾರ 6 ಕೈಕುಲುಕುಗಳು ಅಂತ ಅನ್ಕೊಳ್ತೀನಿ ಸರ್, ಯಾಕಂದ್ರೆ 5 ಜನ ಇದಾರೆ.
4: ಓಕೆ,
5: ಸೊ ಅವ್ರ 5 ಜನ ಒಬ್ರಿಗೊಬ್ರು 5 ಸಲ ಕೈ ಕುಲುಕದ ಮೇಲೆ ಮತ್ತೆ ಒಂದ್ ಬಾರಿ ಶೇಕ್ ಮಾಡ್ಕೊಳ್ತಾರೆ. ಸೊ 6 ಅಂತ ಅವ್ನ್ ಗೆಸ್ ಮಾಡ್ತಾ ಇದೀನಿ ಸರ್.
4: 6 ಅಂತ ಗೆಸ್ ಮಾಡ್ತಿದ್ರಿ?
3: ಹೌದು, 6 ಅಂತ ನೀವು ಗೆಸ್ ಮಾಡಿದ್ರಿ. ಹೌದು, ಈಗ 5 ಜನ ಅಂದ್ರಲ್ಲ, ಯಾರು 5 ಜನ ಹೇಳಿ ನೋಡೋಣ.
5: ರಾಮ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ಬಟ್ ಅವರು 5 ಎಕ್ಸ್ಟ್ರಾ ಮಾಡ್ಬೇಕಾದ್ರೆ ಒಂದ್ 6 ಆಗುತ್ತೆ ಅಂತ ಗೆಸ್ ಮಾಡ್ತಾ ಇದೀನಿ ಸರ್.
4: ಗೆಸ್ ಮಾಡ್ತಿದ್ರಿ? ಓಕೆ ಕಿರಣ್, ಪ್ರಯತ್ನ ಪಟ್ಟಿದ್ರಿ, ಗೊತ್ತಿಲ್ಲ ಅಂತ ಹೇಳಿ ಪ್ರಯತ್ನ ಅವ್ರು ಪಟ್ಟಿದ್ರಿ. ಓಕೆ, ಮುಂದಿನ ಕರೆಗೆ ವರ್ಗಾಯಿಸ್ತಾ ಇದೀವಿ, ಉತ್ತರ ಕೊಡ್ತಾರ ನೋಡೋಣ. ಕರೆ ಮಾಡಿ ಧನ್ಯ, ನಮಸ್ಕಾರ. ಹಲೋ
6: ಹಲೋ,
4: ನಮಸ್ಕಾರ, ಯಾರು, ಎಲ್ಲಿಂದ?
6: ನಮಸ್ತೆ ಸರ್, ನಾನು ಉಮಾ ರಾಮದಾಸ್.
4: ಉಮಾ ರಾಮದಾಸ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿದ್ರಲ್ವಾ?
6: ಹಾ, ಕೇಳಿಸ್ಕೊಂಡೆ.
4: ಉತ್ತರ ಏನು
6: ಸರ್? 12 ಬಾರಿ ಒಟ್ಟು ಕುಲುಕುವಂತ ಪ್ರಕ್ರಿಯೆ ಅಂತ.
4: ಯಾವ ರೀತಿ ಹೇಳ್ತೀರಿ ಉಮಾ ರಾಮದಾಸ್ ಅವರೇ?
6: ಅಂದ್ರೆ ರಾಮ 3 ಸಾರಿ, ಲಕ್ಷ್ಮಣ, ಭರತ, ಶತ್ರುಘ್ನ 3 ಸಾರಿ ರಾಮ ಕುಲುಕಿದ್ರೆ, ಲಕ್ಷ್ಮಣನು 3 ಸಾರಿ, ಭರತನು 3 ಸಾರಿ, ಶತ್ರುಘ್ನ ಮೂರ್ ಸಾರಿ
2: ಅಲ್ಲ
4: ಹನ್ನೆರಡು.
2: ಆದ್ರೆ ಉಮಾ ಅವ್ರೆ, ನೀವು ರಾಮ ಮೂರ್ ಬಾರಿ ಕುಲುಕ್ತಾನೆ ಅಂದಿದ್ದು ಸರಿ, ಲಕ್ಷ್ಮಣ ಮೂರ್ ಬಾರಿ ಹೇಗೆ? ಒಮ್ಮೆ ಆಲ್ರೆಡಿ ರಾಮನ್ ಜೊತೆ ಕೈ ಕುಲ್ಕ್ ಆಗೋಗಿದೆ
3: ಅಲ್ವಾ? ಒಟ್ಟಾರೆಯಾಗಿ ಕೇಳ್ತಾ ಇರೋದು ನಾವು, ಒಬ್ಬೊಬ್ರು ಎಷ್ಟು ಸಲಿ ಅಂತ ಅಲ್ಲ, ಟೋಟಲ್ ಕೇಳ್ತಾ ಇರೋದು
2: ಒಟ್ಟು. ಇವಾಗ ಅಲ್ಲಿ ಕೈ ಕುಲ್ಕುಗಳು ಎಷ್ಟಾಗತ್ವೆ ಅವ್ರ ನಾಲ್ಕು ಜನದ ಮಧ್ಯ ಅಂತ.
4: ಈಗ ನೋಡಿ ನೋಡಿ ಉಮಾ ರಾಮದಾಸ್ ಅವ್ರೆ, ರಾಮ ಒಂದ್ಸಲ ಲಕ್ಷ್ಮಣನ, ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಅವರ ಕೈ ಕುಲ್ಕದ ಮೇಲೆ ಲಕ್ಷ್ಮಣ ಮತ್ತೆ ಯಾಕೆ ರಾಮನ ಕೈ ಕುಲ್ಕಬೇಕು? ಆಯ್ತಲ್ಲ, ಅವ್ರ ಹ್ಯಾಂಡ್ ಶೇಕ್ ಆಯ್ತಲ್ಲ, ಒಂಬತ್ತು ಬಾರಿ ಅಂತ ಹೇಳ್ತೀರಾ? ಓಕೆ, ಇನ್ ಸ್ವಲ್ಪ ನಾವು ಇನ್ನೊಮ್ಮೆ ಹೇಳಿದಾಗ ಮತ್ತೆ ಇನ್ನೊಂದು ಕಡಿಮೆ ಆಗುತ್ತಾ ಇನ್ನೊಂದೆರಡು?
6: ಇಲ್ಲ ಸರ್, ಈಗ ನೀವು ಹೇಳಿದ ಮೇಲೆ ಕ್ಲಾರಿಟಿ ಬಂತು.
4: ಕ್ಲಾರಿಟಿ ಬಂತಾ? ಓಕೆ,
6: ಇನ್ನೊಂದ್ಸರಿ ಸೆಕೆಂಡ್ ಟೈಮ್ ಕುಲ್ಕೋಬೇಡ ಅಂತ ಹೇಳಿದ್ರಲ್ಲ.
4: ಓಕೆ, ಅಂದ್ರೆ ಈಗ ಓಕೆ, ಈಗ ನಿಮಗೆ ನಾವು ಕ್ಲಾರಿಟಿ ಕೊಟ್ಬಿಡ್ತೀವಿ, ಉತ್ತರ ಸರಿ ಇದೆಯೋ ಇಲ್ವೋ ಅಂತ ಹೇಳಿ.
3: ಇಲ್ಲ, ಉತ್ತರ ತಪ್ಪಾಗಿದೆ. ಏನಂದ್ರೆ ಆರು ಸಲ ಇದು ಉತ್ತರ.
4: ಕಿರಣ್ ಅವ್ರು ಉತ್ತರ ಕೊಟ್ಟಿದ್ರು ಸರಿಯಾಗಿತ್ತು. ಕಿರಣ್ ಉತ್ತರ
3: ಹೇಗೆ ಅಂದ್ರೆ, ರಾಮ ಮೂರ್ ಜನನು, ಆಮೇಲೆ ಲಕ್ಷ್ಮಣ ಅಂತ ತಗೊಂಡ್ರೆ ಅವ್ರು ಇನ್ನಿಬ್ಬರನ್ನ, ಕಡೆಗೆ ಭರತ ಇನ್ನೊಬ್ಬರನ್ನ, ಹಾಗೆ ಎಲ್ಲರೂ ಹ್ಯಾಂಡ್ ಶೇಕ್ ಮಾಡಿದ್ದು
2: ಮೂರು
3: ಪ್ಲಸ್ ಎರಡು ಪ್ಲಸ್ ಒಂದು.
4: ಮೂರು ಎರಡು ಒಂದು
6: ಇಕ್ವಲ್ ಟು ಆರು.
4: ಇಲ್ಲ, ವೀಕ್ ಏನಿಲ್ಲ, ಅರ್ಥ ಮಾಡ್ಕೊಳ್ಳೋದ್ರ ಸ್ವಲ್ಪ ಎಡವದ್ರಿ, ಯಾಕೆಂದ್ರೆ ಹೆಣ್ಮಕ್ಳು ಲೆಕ್ಕದಲ್ಲಿ ಯಾವತ್ತು ವೀಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಷ್ಟು ಬುದ್ಧ ಅಂದ್ರೆ ಗಂಡ್ ಮಕ್ಳು ಇರಲ್ಲ ಲೆಕ್ಕದಲ್ಲಿ, ಯಾಕೆ ಹೇಳಿ? ಅಲ್ಲ, ಯಾಕೆ ಅಂತ ಹೇಳಿದ್ರೆ ಹಣದ ವ್ಯವಹಾರದಲ್ಲಿ ಮಾಡುವಂತದ್ದು ಜಾಸ್ತಿ ಅವರೇ ಅಲ್ವಾ, ದಿನನಿತ್ಯ ಹೆಚ್ಚು ಅವರೇ ತಾನೇ ಮಾಡೋದು. ಓಕೆ, ಉಮಾ ರಾಮದಾಸ್ ಅವರೇ ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
3: ವಿಜಯ್ ವಾಟ್ಸ್ಆಪ್ ನಲ್ಲಿ ಮೂರೇ ಜನ ಸರಿ ಉತ್ತರ ಕಳ್ಸಿರೋದು ನಮ್ಗೆ,
4: ಅದಕ್ಕೆ ನಿಮ್ ಮಕ್ಕದಲ್ಲಿ ಬಹಳ ನಗು ಕಾಣ್ತಾ ಇದೆ.
3: ಅಂದ್ರೆ ಕಿರಣ್ ಅವರು ಉತ್ತರ ಸರಿಯಾಗಿ ಹೇಳಕ್ ಮುಂಚೆ ಕಳ್ಸಿರೋದು ಮೂರೇ ಜನ ನಮ್ಗೆ. ಅದು ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ.
4: ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಪ್ರಶ್ನೆ ಕೇಳೋಣ.
2: ಹಾ, ಮುಂದಿನ ಪ್ರಶ್ನೆ. ಒಮ್ಮೆ ಮೈಸೂರು ಅರಮನೆಯಲ್ಲಿ ರೋಮ್ ದೇಶದವರೊಬ್ಬರು ನನ್ನೊಂದಿಗೆ ಮಾತಿನಲ್ಲಿ ತೊಡಗಿದ್ದರು. ಆಗ ನಾನು ಅವರನ್ನು, ನಿಮ್ಮ ದೇಶದಲ್ಲಿ ಸಿಎಂ ಬೆಲೆ ಜಾಸ್ತಿನೋ ಡಿಸಿ ಬೆಲೆ ಜಾಸ್ತಿನೋ ಎಂದು ಕೇಳಿದೆ. ಅದಕ್ಕವರು ಸಿಎಂದು ಎಂದು ಉತ್ತರಿಸಿದರು. ಅದು ಹೇಗೆ ಎಂದು ಕೇಳಿದ್ದಕ್ಕೆ ಅವರು ಏನು ಉತ್ತರ ಕೊಟ್ಟರು ಹೇಳಿ.
4: ಓಕೆ, ಇದು ನೆನಪಿರಲಿ ಗಣಿತ.
2: ಹೌದು,
4: ನೆನಪಿರಲಿ ಗಣಿತ. ಇನ್ನೊಮ್ಮೆ ಪ್ರಶ್ನೆ ಕೀರ್ತನ.
3: ಒಮ್ಮೆ ಮೈಸೂರು ಅರಮನೆಯಲ್ಲಿ ರೋಮ್ ದೇಶದವರೊಬ್ಬರು ನನ್ನೊಂದಿಗೆ ಮಾತಿನಲ್ಲಿ ತೊಡಗಿದ್ದರು. ಆಗ ನಾನು ಅವರನ್ನು, ನಿಮ್ಮ ದೇಶದಲ್ಲಿ ಸಿಎಂ ಬೆಲೆ ಜಾಸ್ತಿನೋ ಡಿಸಿ ಬೆಲೆ ಜಾಸ್ತಿನೋ ಅಂತ ಕೇಳಿದೆ. ಅದಕ್ಕೆ ಅವರು ಸಿಎಂದು ಅಂತ ಉತ್ತರ ಹೇಳಿದ್ರು. ಅದು ಹೇಗೆ ಅಂತ ಕೇಳಿದಕ್ಕೆ ಅವರು ಏನು ಉತ್ತರ ಕೊಟ್ಟರು ಹೇಳಿ ನೋಡೋಣ. ಇದು ಗಣಿತದ ಪ್ರಶ್ನೆ.
4: ಇದು ಗಣಿತದ ಪ್ರಶ್ನೆ, ಕರೆಕ್ಟ್ ಆಗಿ. ಇದು ಗಣಿತ ಗೊತ್ತಿರೋರು ಮೋಸ್ಟ್ಲಿ ಆರನೇ ತರಗತಿ, ಏಳನೇ ತರಗತಿ, ಎಂಟು, ಒಂಬತ್ತು, ಹತ್ತನೇ ತರಗತಿಯಲ್ಲೆಲ್ಲ ಇದನ್ನ ಬಳಸಿರ್ತೀವಿ ಅಂತ ಕಾಣಿಸುತ್ತೆ ಅಲ್ವಾ ಕೀರ್ತನ? ಸಿಎಂ ಮತ್ತೆ ಡಿಸಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
2: ಹಲೋ, ಆಕಾಶವಾಣಿ.
4: ಹಲೋ, ಹಲೋ, ನಮಸ್ಕಾರ.
7: ಹಲೋ, ನಮಸ್ತೆ ದಿಗ್ವಿಜಯ್ ಸರ್.
4: ಯಾರು, ಎಲ್ಲಿಂದ?
7: ನಾನು ಪಾರ್ವತಿ, ಮಂಡ್ಯ ಚೆನ್ನೈ ಬಡಾವಣೆಯಿಂದ ಮಾತಾಡ್ತೀನಿ.
4: ನಮಸ್ಕಾರ ಪಾರ್ವತಿ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ?
7: ಕೇಳಿಸ್ಕೊಂಡೆ ಸರ್.
2: ಉತ್ತರ ಹೇಳ್ತೀರಾ?
4: ಪಾರ್ವತಿಯವರು ಕರೆ ಸ್ವೀಕಾರ ಮಾಡಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತೆ ಅಕ್ಕಪಕ್ಕ, ಯಾಕೆ ಅಂತಂದ್ರೆ ನೋಡಿ, ಬಹಳಷ್ಟು ಜನ ನಮ್ಮ ಧ್ವನಿಯ ನಮ್ಗೆ ಕೇಳಿಸ್ತಾ ಇದ್ರಿ.
7: ಅದು ನಾನು ರೂಮಿಗೆ ಬಂದ್ಬಿಡ್ತೀನಿ ಸರ್, ಕೇಳಿಸ್ಕೊಂಡ ತಕ್ಷಣ ರೂಮಿಗೆ ಬಂದ್ಬಿಡ್ತೀನಿ.
4: ಓಕೆ, ಪ್ರಶ್ನೆ ಅರ್ಥ ಆಯ್ತಾ?
7: ಅರ್ಥ ಆಯ್ತು.
2: ಉತ್ತರ ಹೇಳ್ತೀರಾ?
7: ಸ್ವಲ್ಪ ಕನ್ಫ್ಯೂಸ್ ಇದೆ. ಚಿನ್ಮಯ್ ಮೇಡಮ್ ಹಾಗೂ ಕೀರ್ತನೆ ಮೇಡಮ್, ನಮಸ್ತೆ.
2: ಸ್ವಲ್ಪ
7: ಕನ್ಫ್ಯೂಸ್ ಇದೆ. ಸಿಎಂ ಅಂದ್ರೆ ದೊಡ್ಡ ಹುದ್ದೆ, ಡಿಸಿ.
2: ನಾವು ಮೊದಲೇ ಹೇಳಿದ್ವಿ ಇದು
4: ಗಣಿತ ಪ್ರಶ್ನೆ,
2: ಪೊಲಿಟಿಕಲ್ ಸೈನ್ಸ್ ಅಲ್ಲ,
4: ಇದು ಗಣಿತದ ಪ್ರಶ್ನೆ.
7: ಗಣಿತದಲ್ಲಿ ನೀವು ಸಂಖ್ಯೆಗಳ ಹೇಳಲಿಲ್ಲಲ್ಲ.
4: ಸಂಖ್ಯೆ ಇದೆ ಪಾರ್ವತಿ ಅವರೇ, ಸಂಖ್ಯೆ ಇದೆ. ಸಿಎಂ ಡಿಸಿ ಅನ್ನುವಂಥದ್ದು ಸಂಖ್ಯೆ ಇದೆ. ಯೋಚನೆ ಮಾಡಿ ನೋಡಿ. ಒಮ್ಮೆ ಮೈಸೂರು ಅರಮನೆಯಲ್ಲಿ ರೋಮ್ ದೇಶದವರೊಬ್ಬರು, ರೋಮ್ ದೇಶದವರೊಬ್ಬರು ಅನ್ನೋದು ಕ್ಲೂ.
2: ಹೌದು,
4: ಗೊತ್ತಾಯ್ತಾ? ಉತ್ತರ ಕೊಡ್ತೀರಾ?
7: ಅಯ್ಯೋ, ಉತ್ತರ ನಿಜವಾಗ್ಲೂ ಗೊತ್ತಿಲ್ಲ ನನಗೆ.
4: ನೋಡಿ, ಉತ್ತರ ತಿಳ್ಕೊಂಡ್ಮೇಲೆ ನೀವು ಅಯ್ಯೋ ನಾನು ಓದಿದ್ನಲ್ಲ.

0: ಅಂತೀನಿ.
1: ಖಂಡಿತ ಅದ ಹಾಗೆ ಆಗದಲ್ವಾ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಆಗ್ಲೇದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು, ಆಗ್ಲೇದಂತೂ ಹಾರ್ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು, ಈಗ ಗೊತ್ತಾಗ್ಲಿಲ್ಲ. ಬರ್ಕೊತಾ ಇದ್ದೀನಿ ಎಲ್ಲಾನು,
0: ಓಕೆ,
1: ಈಗ
0: ಈಗ
1: ನಿಜವಾಗ್ಲೂ
0: ಮುಂದಿನ
1: ಗೊತ್ತಾಯ್ತು.
0: ಕರೆ
1: ಮುಂದಿನ
0: ಹೋಗ್ತಾ
1: ಕರೆಗೂ
0: ಇದೀವಿ. ಪರೋಜೆ ನಮಸ್ಕಾರ ಕರೆ ಮಾಡಿದಕ್ಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
2: ಚಾಮರಾಜನಗರದಿಂದ ಮಂಜುನಾಥ್ ಅಂತ.
0: ಮಂಜುನಾಥ್, ಉತ್ತರ ಹೇಳ್ತೀರಾ
2: ಸರ್? ಮತ್ತೆ ಉತ್ತರ ಹೇಳ್ತೀರ? ಪ್ರಶ್ನೆ ಕೇಳ್ತೀರಲ್ಲ.
0: ಪ್ರಶ್ನೆ ಕೇಳಲ್ಲ, ಉತ್ತರ ಹೇಳದ್ರೆ ಹೇಳ್ಬೋದು ನೀವು ಗೊತ್ತಿದ್ರೆ. ಯಾಕೆ ಅಂತಂದ್ರೆ ನಾವು ಮುಂಚೆನೆ ಪ್ರಶ್ನೆ ಕೇಳ್ಬಿಟ್ಟಿದೀವಿ, ಕ್ಷಮೆ ಇರಲಿ. ಮುಂದಿನ ಕರೆ ಹೋಗ್ತಿದ್ದೀವಿ. ಹಲೋ,
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಸರ್.
0: ರಾಮಚಂದ್ರ, ಪ್ರಶ್ನೆ ಉತ್ತರ ಹೇಳ್ತೀರಾ?
3: ಕೇಳಿ ಸರ್ ಮತ್ತೊಂದು ಸರಿ.
0: ಮತ್ತೊಮ್ಮೆ ಕೇಳ್ತಾ ಇಲ್ಲ ರಾಮಚಂದ್ರ, ಕರೆ ಮಾಡಿದ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ. ಹಲೋ, ಹಲೋ. ಓಕೆ, ಈಗ ಪ್ರಶ್ನೆ ಕೇಳೋದು ಮತ್ತೆ ಮತ್ತೆ ಕೇಳಿ ಕೇಳಿ ಅನ್ನೋದು ನಾವು ಆಗಲೇ ಕೂಡ ಹೇಳಿದ್ವಿ, ಕೇಳೋದಿಲ್ಲ ಅಂತ ಹೇಳಿ.
4: ಹೌದು,
0: ಒಮ್ಮೆ ಕೇಳಿಬಿಟ್ಟಿದ್ವಿ, ಇದೊಂದು ಕರೆ ಸ್ವೀಕಾರ ಮಾಡಿ ಉತ್ತರ ಹೇಳ್ತೀವಿ. ಹಲೋ, ಯಾರು? ರಾಮಚಂದ್ರನ? ರಾಮಚಂದ್ರ, ಪ್ರಶ್ನೆ ಮತ್ತೆ ಮತ್ತೆ ಕೇಳೋದಿಲ್ಲ, ಮುಂಚೆ ಕೇಳಿಬಿಟ್ಟಿದ್ವಿ. ಓಕೆ, ಕೇಳಿಸ್ಕೊಳ್ಳಿಲ್ಲ ಅಂದರೆ ನೀವು ದಯಮಾಡಿ ಕರೆ ಮಾಡಬೇಡಿ, ಆಯಿತಾ? ನಾವು ಆರಂಭದಲ್ಲೇ ಹೇಳಿಬಿಟ್ಟಿದ್ವಿ, ಪ್ರಶ್ನೆ ಮುಂಚೆ ಕೇಳಿರ್ತೀವಿ, ಮತ್ತೆ ಮತ್ತೆ ಕೇಳೋದಿಲ್ಲ ಅಂಥೇಳಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ಓಕೆ, ಕೀರ್ತನ ಉತ್ತರ ಹೇಳ್ತೀರಾ?
5: ಖಂಡಿತ ದಿಗ್ವಿಜಯ್. ಉತ್ತರ ಏನು ಅಂದ್ರೆ, ರೋಮನ್ ಅಂಕಿಗಳಲ್ಲಿ ನಾವು ನೋಡಬೇಕಾಗತ್ತೆ ಇದನ್ನ. ಸೊ ರೋಮನ್ ಅಂಕಿಗಳ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಸಿ ಎಂ ಅಂತ ಅಂದ್ರೆ ನಾವು 900 ಅನ್ನ ಬರೆಯೋದಕ್ಕೆ ಸಿ ಎಂ ಅಂತ ಬರಿತೀವಿ.
0: ಓಕೆ, ಈಗ
5: ಎಂ ಅಂದ್ರೆ 1000,
0: ಅವ್ರಿಗೆ ಕ್ಲಿಯರ್ ಆಗಿ
4: ವ್ಯಾಲ್ಯೂ 10 ಇದ್ದಂಗೆ.
0: ಎಕ್ಸ್ ಅಂದ್ರೆ 10,
4: ಎಲ್
0: 50 ಅಂತ ಹೇಳಿದ್ರೆ 2x ಹೇಳಿದ್ರೆ 20, 3x ಹೇಳಿದ್ರೆ 30, ಎಕ್ಸ್ ಮತ್ತೆ
5: V ಅಂತ ಬರೆದ್ರೆ ಅದು 50-10=40 ತರ ಅದು ಆಗುತ್ತೆ. ಹಾಗಾಗಿ ಇಲ್ಲಿ ಎಂ ಅಂದ್ರೆ 1000, ಸಿ ಅಂದ್ರೆ 100, 1000-100 ಅಂದ್ರೆ 900 ಸಿ ಎಂ ಅಂದ್ರೆ. ಹಾಗೆ ಡಿ ಅಂದ್ರೆ 500, ಸಿ ಅಂದ್ರೆ 100, ಡಿ ಸಿ ಅಂದ್ರೆ 500+100=600 ಆಗುತ್ತೆ.
4: ಹೌದು,
0: ಓಕೆ, ಈಗ ಅರ್ಥ ಆಯ್ತಾ ಚಿನ್ಮಯಿ?
4: ಅರ್ಥ ಆಯ್ತು.
0: ಅರ್ಥ ಆಯ್ತಲ್ವಾ? ಎಲ್ ಅಂದ್ರೆ 50, ಸಿ ಅಂದ್ರೆ 100, ಡಿ ಅಂದರೆ 500, ಎಂ ಅಂದರೆ 1000. ಈಗ ಉತ್ತರ ಸಿ ಎಂ ಬೆಲೆ ಜಾಸ್ತಿ ಆದ್ರೂ ಆಗಿದೆ ಅಂತ ಹೇಳಿ. ಸಿ ಎಂ ಅಂತೇಳಿ, ಸಿ ಅಂತ ಹೇಳಿದ್ರೆ ಎಷ್ಟು?
5: 900.
0: 900,
5: ಡಿ ಸಿ ಅಂದರೆ 600.
0: ಓಕೆ, ಅಂದರೆ ಸಿ ಅಂದರೆ 100, ಎಂ ಅಂದರೆ
4: 1000.
0: ಓಕೆ, 1000 ಹಿಂದೆ ನಾವು ಎಂ ಹಿಂದೆ ಸಿ ಬರೆದ 900 ಆಗುತ್ತೆ.
5: ಹೌದು,
0: ಡಿ ಸಿ ಅಂತ ಹೇಳಿದ್ರೆ ಡಿ ಅಂದರೆ 500, ಸಿ ಅಂದರೆ 100, ಡಿ ಸಿ ಇರೋದ್ರಿಂದ ಅದು 500+100=600
5: ಆಗುತ್ತೆ. ಇದಕ್ಕೆ ಸರಿ ಉತ್ತರ ಕಳಿಸಿರೋರು ಚಂದನಾ, ರೇಖಾ ಶ್ರೀನಿವಾಸ್, ರಜನಿ ಮದ್ದೂರಿನಿಂದ, ಹಾಗೆ ಎಸ್ ಆನಂದ್ ನಾಯ್ಕ ಸುಣ್ಣದ್ಕೇರಿಯಿಂದ, ದೀಪಶ್ರೀ ಇಲ್ವಾಲಾಯಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ, ಮೈಸೂರಿನಿಂದ ವರ್ಷಿಣಿ, ಕುವೆಂಪು ನಗರದಿಂದ ಜಯಶ್ರೀ ಜಗದೀಶ್, ಹಾಗೆ ಶಾಂತಲಾ ದೇವಿ.
0: ಓಕೆ, ಸಮಯ 11:31 ಆಗ್ತಾ ಇದೆ. ಮುಖ್ಯ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳುವಂತಹ ಸಮಯ ಚಿನ್ಮಯಿ.
4: ಮುಖ್ಯ ಪ್ರಶ್ನೆ, ವಯಸ್ಸಾದ ವ್ಯಕ್ತಿಯೊಬ್ಬರು ವಿವಾಹ ವೇದಿಕೆ ಕಚೇರಿಗೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಯನ್ನ ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಅಂತ ಕೇಳಿದ್ರು. ಸರಿ, ನಮಗೆ ಹುಡುಗನ ವಿವರ ಬೇಕು ಹೇಳಿ ಎಂದಾಗ ಆಯ್ತು ಕೇಳಿ ಎಂದು ಎಲ್ಲದಕ್ಕೂ ಅರ್ಥವಾಗುವ ರೀತಿ ಹೇಳಿದರೆ ಹುಡುಗನ ಎತ್ತರವನ್ನು ಮಾತ್ರ ಈ ರೀತಿ ಹೇಳಿದ್ರು. ನಮ್ಮ ಹುಡುಗ 2 ಆನೆಯಷ್ಟು ಎತ್ತರ ಇದ್ದಾನೆ, ಅವನಿಗೆ ಅವನಿಗಿಂತ ಅರ್ಧಗೇಣು ಕಡಿಮೆ ಎತ್ತರ ಇರುವ ಹುಡುಗಿ ಬೇಕು. ಹುಡುಗ ಮತ್ತು ಹುಡುಗಿಯ ಎತ್ತರವನ್ನು ತಿಳಿಸಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈಗ ಒಂದು ಸಣ್ಣ ಸುಳಿವನ್ನು ಕೊಡೋದಾದರೆ, ಮೊದಲನೇ ಸುಳಿವು ಆನೆಗೆ ಪರ್ಯಾಯ ಪದವನ್ನು ಯೋಚಿಸಿ ಅನ್ನೋದು ನಮ್ಮ ಮೊದಲನೇ ಸುಳಿವಾಗಿದೆ.
0: ಓಕೆ, ಮೊದಲನೇ ಸುಳಿವು ಅಂತ ಕೊಟ್ಬಿಟ್ಟಿದ್ರೆ ಚಿನ್ಮ, ಈಗ ಎರಡನೇ ಸುಳಿವನ್ನು ಮುಂದೆ ಕೊಡ್ತೀವಿ. ಭಾಳ ಸುಲಭ ಇದೆ, ಅರ್ಥ ಮಾಡ್ಕೊಂಡ್ರೆ ಸುಲಭ ಅಂತ ಕಾಣಿಸುತ್ತೆ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಈಗ ನಮ್ಮ ಕೇಳುಗರು ನಾವೇನು ಹೇಳೋದಂತ ಹೇಳಿದ್ರೆ, ಮುಂಚೆ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ, ಪ್ರಶ್ನೆಯನ್ನು ಕೇಳಿಸ್ಕೊಂಡು ಕರೆ ಮಾಡಿ, ಮಧ್ಯ ಮಧ್ಯ ಪ್ರಶ್ನೆಯನ್ನು ಕೇಳೋದಿಲ್ಲ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಕೀರ್ತನ.
5: ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಅನಂತರಾಯರನ್ನು ನೀವು ಯಾವ ಇಸವಿಯಲ್ಲಿ ಹುಟ್ಟಿದ್ದು ಅಂತ ಕೇಳಿದ್ದಕ್ಕೆ ಅವರು, ನನ್ನ ವಯಸ್ಸು ಈಗ 60 ದಾಟಿದೆ ಆದರೆ 70 ದಾಟಿಲ್ಲ, ಆದರೆ ನಾನು ಹುಟ್ಟಿದ ಇಸವಿಯನ್ನ ಪೇಪರ್ ಮೇಲೆ ಬರೆದು ನೇರ ಹಿಡಿದು ಓದಿದ್ರು ಅಥವಾ ತಲೆ ಕೆಳಗಾಗಿ ಓದಿದ್ರು ಕೂಡ ಅದೇ ನಂಬರ್ ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗಾದರೆ ಅವರು ಯಾವ ಇಸವಿಯಲ್ಲಿ ಹುಟ್ಟಿದ್ದಾರೆ?
4: ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅನಂತರಾಯರನ್ನು ನೀವು ಯಾವ ಇಸ್ವಿಯಲ್ಲಿ ಹುಟ್ಟಿದ್ದು ಅಂತ ಕೇಳಿದ್ದಕ್ಕೆ ಅವರು, ನನ್ನ ವಯಸ್ಸು ಈಗ 60 ದಾಟಿದೆ, ಆದರೆ 70 ದಾಟಿಲ್ಲ. ಆದರೆ ನಾನು ಹುಟ್ಟಿದ ಇಸ್ವಿಯನ್ನು ಪೇಪರ್ ಮೇಲೆ ಬರೆದು ನೇರ ಹಿಡಿದು ಓದಿ ಅಥವಾ ತಲೆ ಕೆಳಗಾಗಿ ಹಿಡಿದು ಓದಿ ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರು. ಹಾಗಾದರೆ ಅವರು ಯಾವ ಇಸ್ವಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ.
0: ಓಕೆ, ಬಹಳ ಸುಲಭ ಇದೆ ಈ ಪ್ರಶ್ನೆ. ಅಂದರೆ ಕೇಳಿದಾಗ ಭಾಳ ಸುಲಭ ಇದೆ ಅಂತ ಅನಿಸ್ಬೋದು, ನಿಮಗೆ ಸುಲಭ ಇದೆ, ನಮಗೆ ಕಷ್ಟ ಇದೆ ಅಂತ ಅನಿಸ್ಬೋದು. ಆದರೆ ಸುಲಭನೇ, ಸ್ವಲ್ಪ ಯೋಚನೆ ಮಾಡಿದ್ರೆ ಯಾವ್ಯಾವ ಸಂಖ್ಯೆಗಳು ತಲೆ ಕೆಳಗಾಗಿ ಬರೆದ್ರು ಅಷ್ಟೇ, ಹಿಂದಾಗಿಡ್ದು ಬರೆದ್ರು ಅಷ್ಟೇ, ಎಲ್ಲ ಒಂದೇ ರೀತಿ ಇರುತ್ತೆ. ಹಾಗೆ ಕೂಡ ಕ್ಲೂ ಕೂಡ ಕೊಟ್ಟಿದೆ ಇಲ್ಲಿ, 60-70 ಅಂತ ಹೇಳಿ ಅಲ್ವಾ ಕೀರ್ತನ. ಓಕೆ, ಮುಂದಿನ ಕರೆ. ಹಲೋ ಹಲೋ
6: ಹಲೋ,
0: ನಮಸ್ಕಾರ.
6: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
6: ವಿಜಯ್
0: ಕೌಶಿಕ್. ಓಕೆ ವಿಜಯ್ ಕೌಶಿಕ್, ಪ್ರಶ್ನೆ ಕೇಳಿಸ್ತಲ್ಲ, ಉತ್ತರ ಹೇಳ್ತೀರಾ?
6: 69 69 69.
5: ಅವರು ಹುಟ್ಟಿದ ವರ್ಷ ಕೇಳ್ತಾ ಇರೋದು ನಾವು,
0: ಹುಟ್ಟಿದ ವರ್ಷ
5: ಅಂತ ಅಲ್ಲ.
0: ಹುಟ್ಟಿದ ವರ್ಷ ಯಾವ ಇಸಿವಿ ಇಸ್ವಿಯಲ್ಲಿ ಹುಟ್ಟಿದ್ದಾರೆ ಅನ್ನುವ ಪ್ರಶ್ನೆ ಅಲ್ಲ. ನೀವು ಯೋಚನೆ ಸರಿಯಾಗಿದೆ, ಹಂಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಉತ್ತರ ಸಿಗ್ಬೋದು. ವಿಜಯ್ ಕೌಶಿಕ್, 69. ಓಕೆ
5: ನೋಡಿ, ಯೋಚನೆ ಮಾಡಿ.
0: ವಿಜಯ್ ಕೌಶಿಕ್ ಉತ್ತರ ಕೊಡ್ತೀರಾ, ಮುಂದಕ್ಕೆ ಹೋಗೋಣ?
4: ಅವ್ರ ವಯಸ್ಸು 60-70 ಮಧ್ಯ ಇರಲ್ಲ.
6: ಅವ್ರ ವಯಸ್ಸು 60-70 ವಯಸ್ಸು ಒಳಗಿರ್ಬೇಕು.
4: ಹೌದು.
0: ಇನ್ನೊಮ್ಮೆ ಹೇಳಿ ಉತ್ತರ.
6: 69.
0: ಇಲ್ಲ, ಉತ್ತರ ತಪ್ಪಾಗಿದೆ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ
7: ಸರ್, ನಮಸ್ತೆ. ದಿವ್ಯ ಸರ್
0: ನಮಸ್ಕಾರ. ಯಾರು, ಎಲ್ಲಿಂದ?
7: ತುಳಸಿದಾಸ್.
4: ತುಳಸಿದಾಸ್ ಅವರೇ, ಉತ್ತರ ಹೇಳ್ತೀರಾ?
7: ಹೇಳ್ತೀನಿ ಮೇಡಮ್. ಮೂರ್ ಆನ್ಸರ್ ಬರುತ್ತೆ, ಅದನ್ನ ನೀವೇ ಚಾಯ್ಸ್ ಮಾಡ್ಕೊಬಿಡಿ. 1010, 1881, 1111.
4: ಅಲ್ಲ, ನೀವ್ ಹೇಳಿದ ಯಾವ್ದು ನಮ್ಮ ಉತ್ತರದಲ್ಲಿಲ್ಲ. ಆ ಇಸ್ವಿಗಳಲ್ಲಿ ಅವ್ರು ಹುಟ್ಟಿದ್ರೆ ಅವರ ವಯಸ್ಸು ಈಗ 60-70 ವರ್ಷಗಳ ಮಧ್ಯೆ ಇರಲ್ಲ.
0: ತುಳಸಿದಾಸ್ ಸರ್, ಇದ್ರಲ್ಲಿ ಕ್ಲೂ ಏನ್ ಗೊತ್ತಾ, 60-70 ವಯಸ್ಸಿನ ಒಳಗಿರುತ್ತೆ ಅನ್ನೋದು. ಓಕೆ, ಆಮೇಲೆ
7: 1551.
5: ಇಲ್ಲ ಇಲ್ಲ
4: ಅಲ್ಲ ಅಲ್ಲ,
0: ನೀವು ಅರ್ಥ ಮಾಡ್ಕೊತಾ ಇಲ್ಲ ತುಳಸಿದಾಸ್ ಅವ್ರೆ. 60-70 ವಯಸ್ಸು ಒಳಗಿರ್ಬೇಕು ಅವ್ರಲ್ವಾ? ಎಷ್ಟು ವಯಸ್ಸು
7: ಮಾಡ್ಕೊಂಡು
4: ಐದು ಹಂಗೆ ಬರುತ್ತಾ?
7: ಆಮೇಲೆ 1551
0: ಅಲ್ಲ, ಅದ್ ಸರಿ
5: ಅಲ್ಲ. ಐದನ್ನ ನಾವು ಉಲ್ಟಾ ಓದಿದ್ರೆ ಐದು ತರ ಕಾಣುತ್ತಲ್ಲ.
4: 1881 ಅವರ ವಯಸ್ಸು 60-70 ಹೇಗಾಗಿರಕ್ ಸಾಧ್ಯ?
0: ನೀವೆಲ್ಲ ಈಗ ಇಸ್ವಿಗಳು ಹೇಳ್ಬಿಡ್ತೀರಿ, ನಮ್ಗೆ ಇಸ್ವಿ ಕನ್ಫ್ಯೂಸ್ ಆಗ್ಬಿಡ್ತದೆ. ನಾವ್ ಯಾವ ಇಸ್ವಿ ಹುಟ್ಟಿದ್ವಿ ಅನ್ಬೋದು, ನಮ್ಗೆ ಕನ್ಫ್ಯೂಸ್. ಈಗ ಇರ್ಲಿ, ತುಂಬಾ ಕನ್ಫ್ಯೂಸ್ ಆಗತ್ ಬೇಡ, ಉತ್ತರವನ್ನ ಹೇಳ್ತಾರೆ, ಚಿನ್ಮಯ ಉತ್ತರ ಹೇಳ್ಬಿಡಿ.
4: ಸರಿಯಾದ ಉತ್ತರ 1961.
5: ಹೇಗೆ ಅಂತ ನಾವೀಗ
7: ಹೇಳಿದ್ದು,
5: ಈಗ ನಾವಿರೋದು 2026 ಇಸ್ವಿ ಅಲ್ಲ?
4: ಈಗ ಅವ್ರ ವಯಸ್ಸು 65 ವರ್ಷ.
5: ಅಲ್ಲ, ಈಗ ನಾವಿರೋದು 2026, ಆದ್ರಿಂದ
4: ಹೌದು ತಳಕೆಳಕಾಗಿ ಓದಿದ್ರು.
0: ತುಳಸಿದಾಸ್ ಅವರೇ ಉತ್ತರ ಹೇಳ್ತಿದಾರೆ, ಕರೆಕ್ಟ್ ಕೇಳಿಸ್ಕೊಳ್ಳಿ.
5: ಈಗ 2026 ಆಗಿರೋದ್ರಿಂದ 60 ವರ್ಷದ ಹಿಂದೆ ಅಂತ ಅಂದ್ರೆ 1966 ಆಗಿರುತ್ತೆ. ಎಪ್ಪತ್ತು ವರ್ಷದ ಒಳಗೆ ಅಂದರೆ 1956. ಸೊ ಇವರು ಹುಟ್ಟಿರೋದು 1956-66 ಒಳಗೆ. ಇಷ್ಟರೊಳಗೆ ನಾವು ತಲ್ಕೆಳಗಾಗಿ ಓದಿದ್ರು ಸೀದಾ ಓದಿದ್ರು ಒಂದೇ ರೀತಿ ಬರುವಂತಹ ನಂಬರು 1961.
0: ಓಕೆ, ಈ ಕಾನ್ಸೆಪ್ಟ್ ನ ಕಳಿಸ್ತಾರೆ ಸುಧಾರಾಜವರು, ಬಹಳ ಪ್ರಯತ್ನ ಪಟ್ಟಿದ್ದಾರೆ ಸುಧಾರಾಜವರೇ. ಕೇಳಿದ್ರು ಕನ್ಫ್ಯೂಸ್ ಮಾಡಿದ್ದೀರಿ, ನಮಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರೆ ಉತ್ತರ ಮಾತ್ರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತುಳಸಿದಾಸ್. ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಉತ್ತರ.
5: ವಾಟ್ಸ್ಆ್ಯಪ್ನಲ್ಲಿ ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಜಯಶ್ರೀ ಜಗದೀಶ್ ಅವರು ಕುವೆಂಪುನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ವೇದ ಶಿವಕುಮಾರ್ ಹಾಸನದಿಂದ, ಹರ್ಷಿತಾ ಶಕ್ತಿನಗರದಿಂದ, ಪದ್ಮ ಅಂಕುಶಾಪುರದಿಂದ, ಹೇಮಲತಾ ಹಾಗೆ ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಮಾಧವನ್ ಚೆನ್ನೈ, ಗಾಯತ್ರಿ ರಂಗನಾಥ್ ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ಹೇಮಂತ್ ಚನ್ನಳ್ಳಿ ಶ್ರೀರಂಗಪಟ್ಟಣ, ಪ್ರಕಾಶ್ ಕುಂಟೆ ಹೊಸ ಆನಂದೂರು, ಹಾಗೆ ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ್ ನಂದು ಲಕ್ಷ್ಮೀವಿಲಾಸ್ ರಸ್ತೆ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಲೀಲಾವತಿ ನಂಜನಗೂಡು, ದೀಪಶ್ರೀ ಇಲ್ವಾಲ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಕುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರದಿಂದ.
0: ಓಕೆ, ಮುಂದಿನ ಪ್ರಶ್ನೆ ಕೇಳುವಂತಹ ಸಮಯ. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಪ್ರಶ್ನೆಯಲ್ಲಿ ಉತ್ತರ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೇ, ಏನಿಲ್ಲ ತುಂಬ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಇಲ್ಲಿ ಅಂತ ಹೇಳ್ತಾ. ಓಕೆ, ಮುಂದಿನ ಪ್ರಶ್ನೆ ಚಿನ್ಮಯ್.
4: ಮುಂದಿನ ಪ್ರಶ್ನೆ, ನಮ್ಮ ಮನೆಯಿಂದ ಆಕಾಶವಾಣಿ ಕೇಂದ್ರಕ್ಕೆ ಬರಲು ಎರಡು ಮಾರ್ಗಗಳಿವೆ. ಎ ಮಾರ್ಗದಲ್ಲಿ ಬಂದರೆ 5 ಮೈಲಿ ದೂರವಾಗುತ್ತದೆ, ಬಿ ಮಾರ್ಗದಲ್ಲಿ ಬಂದರೆ 7.5 ಕಿಲೋಮೀಟರ್ ದೂರವಾಗುತ್ತದೆ. ಹಾಗಾದರೆ ನನಗೆ ಯಾವ ಮಾರ್ಗ ಹತ್ತಿರವಾಗುತ್ತದೆ ಅನ್ನೋದು ಪ್ರಶ್ನೆ.
0: ಈಗ ಈ ಪ್ರಶ್ನೆ ಕೇಳಿದ ಮೇಲೆ, ಓ ಇದು ನಮ್ಮನೆಗೆ ದೂರ ಆದಲ್ಲ, ಇದು ಹೆಂಗೆ ನಾನು ಒಪ್ಕೊಳ್ಳೋಣ ಅಂತ ಕೇಳ್ತಿರ್ತಾರೆ. ಈಗ ನಿಮ್ಮನೆಗೂ ಮತ್ತು ಕೀರ್ತನ ಮನೆಗೆ ಹತ್ತಿರ ಇರ್ಬೋದೇನೋ ಹತ್ತತ್ರ ಅಲ್ವಾ, ಆ ಲೆಕ್ಕದಲ್ಲಿ ಹೇಳಿದ್ರಿ. ಓಕೆ ಕೀರ್ತನ, ನೀವೊಂದ್ಸಲ ಕೇಳಿ.
5: ನಮ್ಮ ಮನೆಯಿಂದ ಆಕಾಶವಾಣಿ ಕೇಂದ್ರಕ್ಕೆ ಬರಲು ಎರಡು ಮಾರ್ಗಗಳಿದೆ, ಒಂದು ಮಾರ್ಗದಲ್ಲಿ ಬಂದರೆ 5 ಮೈಲಿ ದೂರವಾಗುತ್ತದೆ, ಬಿ ಮಾರ್ಗದಲ್ಲಿ ಬಂದರೆ 7.5 ಕಿಲೋಮೀಟರ್ ದೂರ ಆಗುತ್ತೆ. ಹಾಗಾದರೆ ನನಗೆ ಯಾವ ಮಾರ್ಗ ಹತ್ತಿರವಾಗಿದೆ?
0: ಓಕೆ, ಇದು ಕೂಡ ಬಹಳ ಸುಲಭ ಇದೆ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
8: ನಮಸ್ತೆ.
0: ಯಾರು, ಎಲ್ಲಿಂದ? ಯಾರು?
8: ಮುರಾರಿ ಬೇದ್ರೆ.
0: ಮುರಾರಿ ಬೇದ್ರೆ, ಎಲ್ಲಿಯವರು?
8: ಪಾಂಡವಪುರ.
0: ಓಕೆ, ಪ್ರಶ್ನೆ ಕೇಳಿಸ್ಕೊಂಡ್ರ?
8: ಸರ್, ಕೇಳಿಸ್ಕೊಂಡೆ.
0: ಒಂದ್ ನಿಮಿಷ, ನೀವು ಕರೆಕ್ಟ್ ಉತ್ತರ ಕೊಡಬೇಕು. ಮುರಾರಿ ಬೇದ್ರೆ ಅವರೇ, ಕರೆಕ್ಟ್ ಉತ್ತರ ಕೊಡಬೇಕು. ಹೇಳಿ.
8: 1 ಕಿಲೋಮೀಟರ್, 1 ಮೈಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ಅಪ್ರಾಕ್ಸಿಮೇಟ್ ಹೆಚ್ಚು ಕಡಿಮೆ, ಅಲ್ಲಿಗೆ ಎರಡು ಡಿಸ್ಟೆನ್ಸ್ ಸೇಮ್ ಬರ್ತದೆ.
0: ಓಕೆ
8: ಅಂತ ಉತ್ತರ ಇದು.
4: ಅದಕ್ಕೆ ಅಪ್ರಾಕ್ಸಿಮೇಷನ್ ಅಲ್ಲದೆ ಪರ್ಫೆಕ್ಟ್ ಆನ್ಸರ್ ತಗೊಂಡ್ರೆ ಯಾವ್ದು?
8: ಪರ್ಫೆಕ್ಟ್ ಮೇಡಮ್, 1.5 ಕಿಲೋಮೀಟರ್. 1 ಮೈಲಿ 1.5 ಕಿಲೋಮೀಟರ್.
0: 1 ಮೈಲಿ 1.5 ಕಿಲೋಮೀಟರ್.
8: ಕಿಲೋಮೀಟರ್ ಈ ಲೆಕ್ಕದಲ್ಲಿ ಹೋದ್ರೆ ಎರಡು ಡಿಸ್ಟೆನ್ಸ್ ಸೇಮ್ ಆಗುತ್ತೆ.
5: ಸೇಮ್ ಆಗುತ್ತಾ?
8: ಆಗುತ್ತೆ ಮೇಡಮ್.
4: ಇಲ್ಲ,
5: ಒಂಚೂರು ಯೋಚನೆ ಮಾಡಿ.
8: ಅರ್ಧ ಅಂದ್ರೆ 2.5 ಆಯ್ತಲ್ಲ ಮೇಡಮ್, 7.5 ಆಯ್ತು. 5 ಪ್ಲಸ್ ಅರ್ಧ ಅಂತಂದ್ರೆ 2.5 7.5 ಕಿಲೋಮೀಟರ್ ಆಯ್ತಲ್ಲ ಮೇಡಮ್.
0: ಈಗ ಮುರಾರಿ ಅವರೇ
8: ಹೇಳಿ ಸರ್,
0: ನಿಮ್ ಲಾಜಿಕ್ ಸರಿ ಇದೆ, ಆದರೆ 1 ಮೈಲಿಗೆ ಎಕ್ಸಾಕ್ಟ್ ಎಷ್ಟು ಅನ್ನೋದು ಮುಖ್ಯ.
8: ಸರ್, 1.4 ಸಮಥಿಂಗ್ ಬರ್ತದೆ, ಅದನ್ನ 1.5 ಕಿಲೋಮೀಟರ್ ಅಂತ ಅಂದಾಜು ಮಾಡ್ಕೋಬಹುದು.
0: 1.5 ಕಿಲೋಮೀಟರ್ ಅಂತ ಅಂದಾಜು ಮಾಡಬಹುದು.
5: ಎಕ್ಸಾಕ್ಟ್ ಆಗಿ ನೋಡಿ.
8: ಸರಿ ಸರ್, ಉತ್ತರ ತಪ್ಪಿದ್ರೆ ನಾನು ಕ್ಷಮಿಸಿ ಬೇರೆ ಕೇಳಕ್ಕೆ.
0: ತಪ್ಪೇ ಇಲ್ಲ, ನಿಮ್ಮ ಪ್ರಯತ್ನ ಸರಿಯಾಗಿದೆ. ಸ್ವಲ್ಪ ಎಕ್ಸಾಕ್ಟ್ ಇದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ಈಗ ಆಯ್ತು, ನಾವೇ ಕೂಡ ಒಂದು ನಿಮಗೆ ಒಂದು ಕ್ಲೂ ಕೊಟ್ಬಿಡ್ತೀವಿ.
8: ಹೇಳಿ ಸರ್.
0: ಈಗ ನಾವು ನಮ್ಮ ಲೆಕ್ಕದಲ್ಲಿ 1 ಮೈಲಿಗೆ 1,600 ಮೀಟರ್ ಆ ಲೆಕ್ಕ ಆಯ್ತು. ಈಗ ಉತ್ತರ ಹೇಳಿ. 1 ಮೈಲಿಗೆ 1,600 ಮೀಟರ್.
8: 1 ಮೈಲಿಗೆ
0: 1,600 ಮೀಟರ್.
8: ಅಲ್ಲಿಗೆ 16, 19 ಗೊತ್ತಾಗ್ಲಿಲ್ಲ ಸರ್.
0: ಏ, ಒಂದ್ ಸ್ವಲ್ಪ ಪ್ರಯತ್ನ ಪಡಿ.
4: ನೀವು ಹೇಳಿರೋ ಮಾಡಿರೋ ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟ್ ಆಗಿದೆ.
0: ಸರಿ ಇದೆ ಅಂದ್ರೆ 1,500 ಲೆಕ್ಕ ಹಾಕಿದ್ರಿ ನೀವು, 1,600 ಲೆಕ್ಕ ಹಾಕಲಿ. ಈಗ
8: 1,600 ಲೆಕ್ಕ ಹಾಕಿದ್ರೆ ಒಂದು 500 ಜಾಸ್ತಿ ಆಗುತ್ತೆ ಸರ್.
0: ಹೌದು, ಯಾವುದು?
8: 7.5 ಅಂತ ಇರೋದು 500 ಮೀಟರ್ ಜಾಸ್ತಿ ಆಗುತ್ತೆ.
0: 7.5 ಇರೋದು 500 ಮೀಟರ್ ಜಾಸ್ತಿ ಆಗುತ್ತಾ?
8: ಜಾಸ್ತಿ ಆಗುತ್ತೆ ಅಷ್ಟೇ.
0: ಯಾವುದು ಮೈಲಿ ಜಾಸ್ತಿ ಆಗುತ್ತೆ?
8: ಮೈಲಿ ಜಾಸ್ತಿ ಆಗುತ್ತೆ. ಕಿಲೋಮೀಟರ್ ಜಾಸ್ತಿ ಆಗುತ್ತೆ.
0: ಕಿಲೋಮೀಟರ್
4: ಇಲ್ಲ, ನೀವು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಆದ್ರೆ ಒಂಚೂರು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನೀವು ಹೇಳಿದ್ದು ಮಾಡಿದ ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟ್ ಆಗಿದೆ. ಆಗ್ಲೇ ಹೇಳ್ದಂಗೆ ಒಂದು ಮೈಲಿಗೆ 1600 ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ಗೆ 1000 ಮೀಟರ್ ಅಲ್ವಾ. ಹಾಗಾದ್ರೆ ಎ ಮಾರ್ಗದಲ್ಲಿ ಬರೋದಾದ್ರೆ 1600 ಮೀಟರ್ ಇಂಟು 5 8000 ಮೀಟರ್ಗಳು
5: ಅಂದ್ರೆ 8 ಕಿಲೋಮೀಟರ್ ಆಗುತ್ತೆ.
8: ಅದೇ ಮೊದಲನೇದು ಜಾಸ್ತಿ ಆಗುತ್ತೆ ಅರ್ಧ ಕಿಲೋಮೀಟರ್ ಅಂತ ಹೇಳಿದ್ನಲ್ಲ ಮೇಡಮ್.
0: ಅಂದ್ರೆ ಈಗ ಉತ್ತರ ಯಾವ್ದು ಹೇಳಿ ಹಂಗಾರ?
8: ಮೊದಲನೇದು 5 ಕಿಲೋ ಅರ್ಧ ಕಿಲೋಮೀಟರ್ ಜಾಸ್ತಿ ಆಗುತ್ತೆ,
0: ಅರ್ಧ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಹತ್ರ ಯಾವ್ದಾಗುತ್ತೆ ಅನ್ನೋದು ಪ್ರಶ್ನೆ ಆಗಿದೆ.
8: ಹತ್ರ ಹತ್ರ ಯಾವ್ದು ಅಂದ್ರೆ 7.5 ಕಡಿಮೆ ಅಂತ.
4: ಆಪ್ಷನ್ ಬಿ ಏನಿತ್ತು? ಬಿ ಮಾರ್ಗ
8: 7.5 ಹತ್ರ ಆಗೋದು.
0: ಹೌದು, 7.5 ಇರೋದು ಹತ್ರ ಆಗುತ್ತೆ, ಬಿ ಮಾರ್ಗ ಹತ್ರ ಆಗುತ್ತೆ.
8: ಹೌದು ಸರ್
0: ಅಲ್ವಾ? ಓಕೆ, ಉತ್ತರ ಸರಿಯಾಗಿದೆ. ಆಲ್ಮೋಸ್ಟ್ ಉತ್ತರ ಸರಿಯಾಗಿ ಕೊಟ್ಟಿದ್ರಿ. ಮುರಾರಿ ಅವರೇ ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ.
8: ಆಯ್ತು ಸರ್, ಧನ್ಯವಾದಗಳು.
0: ಓಕೆ, ಇಡ್ತಾನ.
5: ಹಾಂ, ದಿಗ್ವಿಜಯ್ ವಾಟ್ಸ್ಆ್ಯಪ್ನಲ್ಲಿ ಇದಕ್ಕೆ ಸರಿ ಉತ್ತರ ಕಳಿಸಿರೋರು ಕೆಆರ್ಪೇಟೆಯಿಂದ ಹಿರಿಯಣ್ಣ, ಪ್ರಕಾಶ್ ಕುಂಟೆ ಹೊಸ ಆನಂದೂರಿನಿಂದ, ಬೆಲ್ವೆತ ಗ್ರಾಮದ ಲೋಕೇಶ್, ಶಶಿ ಉಡುಪ ವಿಜಯನಗರದಿಂದ, ಯದುಶ್ರೀರಂಪುರ ನಜರ್ಬಾದ್ನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳು ಮೈಸೂರಿನಿಂದ, ಪೋಷಿತ ಕಲ್ಪಿತ ವಿವೇಕಾನಂದ ನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಗುಂಡ್ಲಪೇಟೆಯಿಂದ ಟೇಲರ್ ಸತೀಶ್, ಪ್ರಶಾಂತ್ ಪಾಂಡವಪುರದಿಂದ, ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಜಿಎಸ್ ಚಂದ್ರ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಜಯಶ್ರೀ ರಾಮಕೃಷ್ಣನಗರ ಪುಟ್ಟೇಗೌಡ ಮೈಸೂರು, ಎಸ್ ಆನಂದ್ ನಾಯಕ ಸುಣ್ಣತ್ಕೇರಿ ನಂಜುಂಡಸ್ವಾಮಿ ಮೈಸೂರು, ವರ್ಷಿಣಿ ಬಿ ರಾಮ್ ನಾಗರತ್ನ ಸೋಮಶೇಖರ್ ಅವರು, ಕಲಾಪ್ರಸಾದ್ ಬೆಮ್ಮೆಲ್ನಗರ, ಉಮಾ ರಾಮದಾಸ್ ಮೈಸೂರು, ವಿಜಯಲಕ್ಷ್ಮಿ ಸಿ, ಗಾಯತ್ರಿ ರಂಗನಾಥ್, ಗೋವಿಂದಾಚಾರಿ ಅವರು ಕುವೆಂಪು ನಗರದಿಂದ, ಹೇಮಲತಾ ಅವರು ಬಿಂದು ಪ್ರಕಾಶ್ ಬೆಂಗಳೂರು, ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ ಅವರು, ನಂದು ಲಕ್ಷ್ಮೀವಿಲಾಸ್ ರಸ್ತೆ, ಗಾಯತ್ರಿ ಬೆಂಗಳೂರು, ಲೀಲಾವತಿ ನಂಜನಗೂಡು, ನಾಗರತ್ನ ಮಹದೇವಪುರ, ದೀಪಶ್ರೀ ಇಲ್ವಾಲಾದಿಂದ ಕಳಿಸಿದ್ದಾರೆ. ಹಾಗೆ ಇನ್ನೊಂದಿಬ್ಬರು ಅವ್ರ ಹೆಸರನ್ನ ಕಳಿಸಿಲ್ಲ. ಮತ್ತೆ ಜಯಶ್ರೀ ಜಗದೀಶ್ ಅವರು ಕುವೆಂಪು ನಗರದಿಂದ.
0: ಓಕೆ, ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯ ಪ್ರಶ್ನೆಗೆ ಇನ್ನೊಮ್ಮೆ ಬರೋದಾದ್ರೆ,
4: ನಮ್ಮ ಪ್ರಶ್ನೆ ಇದಾಗಿತ್ತು. ವಯಸ್ಸಾದ ವ್ಯಕ್ತಿಯೊಬ್ಬರು ವಿವಾಹ ವೇದಿಕೆ ಕಚೇರಿಗೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಯನ್ನ ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕೊಡಿ ಅಂತ ಕೇಳಿದ್ರು. ಸರಿ, ನಮಗೆ ಹುಡುಗನ ವಿವರ ಬೇಕು ಅಂತ ಕೇಳಿದ್ದಕ್ಕೆ ಎಲ್ಲವನ್ನ ಅರ್ಥ ಆಗೋ ರೀತಿ ಹೇಳಿ ಕಡೆಯದಾಗಿ ಎತ್ತರವನ್ನ ಮಾತ್ರ ಈ ರೀತಿ ಹೇಳಿದ್ರು. ನಮ್ಮ ಹುಡುಗ 2 ಆನೆಯಷ್ಟು ಎತ್ತರ ಇದ್ದಾನೆ, ಅವನಿಗೆ ಅವನಿಗಿಂತ ಅರ್ಧ ಗೇಣು ಕಡಿಮೆ ಎತ್ತರ ಇರುವ ಹುಡುಗಿ ಬೇಕು ಅಂತ ಹೇಳಿದ್ರು. ಇದಕ್ಕೆ ನಾವು ಮೊದಲನೇ ಸುಳಿವು ಕೊಟ್ಟಿದ್ವಿ, ಆನೆಗೆ ಪರ್ಯಾಯ ಪದವನ್ನು ಯೋಚಿಸಿ ಅಂತ. ಇದೀಗ ಎರಡನೇ ಸುಳಿವನ್ನು ಕೊಡ್ತಾ ಇದ್ದೀವಿ. ಹಿಂದೆ ಸೀರೆ ಅಳತೆ ಹೇಳುವಾಗ ಇದನ್ನು ಬಳಸ್ತಾ ಇದ್ರು ಅಂತ. ಹಿಂದೆ ಮಾತ್ರನೇ ಅಲ್ಲ, ಈಗಲೂ ಕೂಡ ಸುಮಾರು ಕಡೆ ಸೀರೆ ಅಳತೆಯನ್ನು ಹೇಳಬೇಕಾದ್ರೆ ಇದನ್ನು ಬಳಸ್ತಾ ಇದ್ದಾರೆ.
0: ಮೊದಲನೇ ಸುಳಿವು ಆನೆಗೆ ಪರ್ಯಾಯ ಪದ ಅಲ್ವಾ, ಎರಡನೇ ಸುಳಿವು ಹಿಂದೆ ಸೀರೆ ಅಳತೆ ಹೇಳುವಾಗ ಇದನ್ನು ಬಳಸುತ್ತಿದ್ದರು. ಚಿನ್ಮಯ ಹೇಳಿದಾಗಲೂ ಕೂಡ ಈಗಲೂ ಕೂಡ ಬಳಸ್ತಾರೆ.
4: ಹೌದು.
0: ಓಕೆ,
4: ಈಗ ಹುಡುಗ ಹುಡುಗಿಯ ಎತ್ತರ ಎಷ್ಟು ಅನ್ನೋದನ್ನ ನೀವು ಕಳಿಸ್ಬೇಕು.
0: ಓಕೆ, ಕಳಿಸ್ತಾರೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ.
4: ಮುಂದಿನ ಪ್ರಶ್ನೆ, ಗಂಗಾ ಗುಂಡು ಗುಂಡಾಗಿದ್ದ ತನ್ನ ಮಗುವನ್ನು ಎತ್ತಿಕೊಂಡು ಹೋಗುತ್ತಿದ್ದಾಗ ತುಂಗಾ ಎದುರಿಗೆ ಸಿಕ್ಕಳು. ಗುಂಡಾಗಿದ್ದ ಮಗುವನ್ನು ನೋಡಿದ ತುಂಗಾ ಆಶ್ಚರ್ಯದಿಂದ, ಏನೇ ನಿನ್ನ ಮಗ ಇಷ್ಟು ಗುಂಡುಗಿದ್ದಾನೆ, ಎಷ್ಟೇ ತೂಕ ಇದ್ದಾನೆ ಅಂತ ಕೇಳಿದ್ದಕ್ಕೆ ಗಂಗಾ, ಹ್ಞೂ ಇದ್ದಾನೆ ಇದ್ದಾನೆ, 4 ದಡಿಯರಷ್ಟು ಅಂತ ಹೇಳಿ ಮುಂದಕ್ಕೆ ಹೋದ್ಲು. 4 ದಡಿಯರಷ್ಟು ಅಂತ ಅರ್ಥ ಆಗದೆ ಗೊಂದಲಕ್ಕೊಳಗಾದಳು ತುಂಗಾ. ಅದಕ್ಕೆ ಈಗ ನೀವು ಹೇಳಿ, ಆ ಮಗುವಿನ ವೆಯ್ಟ್ ಎಷ್ಟು ಅಂತ.
5: ಗಂಗಾ ಗುಂಡು ಗುಂಡಾಗಿದ್ದ ತನ್ನ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದಾಗ ತುಂಗಾ ಎದುರಿಗೆ ಸಿಕ್ಕಳು. ಗುಂಡಾಗಿದ್ದ ಮಗುವನ್ನು ನೋಡಿದ ತುಂಗಾ ಆಶ್ಚರ್ಯದಿಂದ, ಏನೇ ನಿನ್ನ ಮಗ ಇಷ್ಟು ಗುಂಡು ಗುಂಡಾಗಿದ್ದಾನೆ, ಎಷ್ಟು ತೂಕ ಇದ್ದಾನೆ ಅಂತ ಕೇಳಿದಾಗ ಗಂಗಾ, ಹ್ಞೂ ಇದ್ದಾನೆ ಇದ್ದಾನೆ, 4 ದಡಿಯರಷ್ಟಿದ್ದಾನೆ ಅಂತ ಹೇಳಿ ಮುಂದಕ್ಕೆ ಹೋದ್ಲು. 4 ದಡಿಯರಷ್ಟು ಅಂತ ಅರ್ಥ ಆಗದೆ ಗೊಂದಲಕ್ಕೊಳಗಾದಳು ತುಂಗಾ. ಅದಕ್ಕೆ ಈಗ ನೀವು ಹೇಳಿ, ಎಷ್ಟು ಆ ಹುಡುಗನ ತೂಕ ಅಂತ.
0: ಓಕೆ, ಕರೆ. ಹಲೋ, ನಮಸ್ಕಾರ.
9: ಅಲ್ಲ ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
9: ಸರ್ ಶಿವಣ್ಣ, ಮೈಸೂರು ಕಾಮನ್ ಕೆರೆ ಉಂಡಿಯಿಂದ ಸರ್.
0: ಓಕೆ ಶಿವಣ್ಣ, ಉತ್ತರ ಕೊಡ್ತೀರಾ?
9: ಏನಾಗಿರೋದು ಉತ್ತರ ಗೊತ್ತಾಗ್ತಲ್ವಲ್ಲ ಸರ್.
0: ಗೊತ್ತಾಗ್ಲಿಲ್ವಾ?
9: ಇಲ್ಲ ಸರ್, ಅದೇ ದಡಿ ಅಂದ್ರೆ ಅದು ಏನು ಎಷ್ಟು ಅಳತೆ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ.
0: ಓಕೆ, ಇದು ದಡಿಯ ಅನ್ನೋದಕ್ಕೆ ನಿಘಂಟಿನಲ್ಲಿ ಒಂದು ಉತ್ತರ ಇದೆ.
5: ಹೌದು
9: ಸರ್, ಅದನ್ನ ಯೋಚನೆ ಮಾಡ್ತಾ ಇದ್ದ ದಡಿಯ ಅನ್ನೋದು.
4: ಅದನ್ನ ಹೇಳ್ಬಿಟ್ರೆ ಎಲ್ಲರೂ ಸುಲಭವಾಗಿ ಉತ್ತರ ಹೇಳ್ಬಿಡ್ತಾರೆ.
0: ಅಲ್ಲ, ಇದು ನೋಡಿ, ಒಂದು ಕ್ಲೂ ಅಂತೂ ಕೊಟ್ಟಿದ್ದೀವಿ ನಾವು. ಇದು ಕನ್ನಡ ನಿಘಂಟಿನಲ್ಲಿ ದಡಿಯ ಅನ್ನೋದಕ್ಕೆ ಒಂದು ಒಂದು ಅಳತೆ, ಒಂದು ತೂಕ ಇದೆ.
4: ಹೌದು,
0: ಅದು ತೂಕ ನಮಗೂ ಕೂಡ ಈ ಒಂದು ಕಾನ್ಸೆಪ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು, ಅದಕ್ಕೂ ಒಂದು ಅರ್ಥ ಇದೆ ಅಂತ ಹೇಳಿ. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ ಹೋಗ್ತೀವಿ. ನಮಸ್ಕಾರ, ಮುಂದಿನ ಕರೆ. ಹಲೋ,
4: ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ? ವೆಂಕಟೇಶ್ ಅವರೇ, ಉತ್ತರ ಹೇಳ್ತೀರಾ?
0: ಇನ್ನೊಮ್ಮೆ ಪ್ರಶ್ನೆ ಕೇಳೋದಿಲ್ಲ ವೆಂಕಟೇಶ್, ಒಂದೇ ಬಾರಿ ಕೇಳೋದು ಅಂತ ಹೇಳ್ತಾ ದಯಮಾಡಿ ಕ್ಷಮಿಸಿ, ಮುಂದಿನ ಕರೆ ಹೋಗ್ತಿದ್ದೀವಿ. ಹಲೋ,
10: ನೀವು ಯಾವ ವ್ಯಕ್ತಿಯ ಜೊತೆ ಮಾ?
0: ಹಲೋ, ಹಲೋ, ಯಾಕೆ ಪ್ರಶ್ನೆ ಕೇಳಿದ್ರೆಲ್ಲ ಬೆಚ್ಚಿಬಿಟ್ಟವ್ರಲ್ಲ ಅಂತ ಕಾಲ್ ಹೋಲ್ಡ್ಗೆ ಹಾಕ್ಬಿಡ್ತಾವ್ರೆ, ಇಲ್ಲ ಅಂದ್ರೆ ಕಾಲ್ ಕಟ್ ಮಾಡ್ಬಿಡ್ತಾವ್ರೆ.
4: ಹೌದು,
0: ಓಕೆ, ಕಡೆಯ ಕರೆ ನೋಡೋಣ ಅಂದ್ರೆ ಕಡೆಯ ಕಾರ್ಯಕ್ರಮದಲ್ಲ ಈ ಪ್ರಶ್ನೆಗೆ ಅಂತ ಹೇಳ್ತಾ. ಹಲೋ, ನಮಸ್ಕಾರ, ಯಾರು, ಎಲ್ಲಿಂದ? ಮಣಿಯವರೇ, ಉತ್ತರ ಹೇಳ್ತೀರಾ? ಪ್ರಶ್ನೆ ಕೇಳಿಲ್ಲ ಅಂದ್ರೆ ಕ್ಷಮಿಸಿ ಮಣಿಯವರೇ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡೋದು? ಮುಂಚೆನೆ ಮೂರು ಬಾರಿ ಎರಡೆರಡು ಬಾರಿ ಪ್ರಶ್ನೆ ಕೇಳಿದ್ವಿ. ಓಕೆ ಚಿನ್ಮಯ, ಉತ್ತರ ಕೊಟ್ಬಿಡಿ, ಯಾಕಂದ್ರೆ ಈ ಸ್ವಲ್ಪ ಗೊಂದಲಮಯ ಪ್ರಶ್ನೆ ಅಂತ ಕಾಣುತ್ತೆ.
4: ಹೌದು, ನಾವು ಆಗಲೇ ಕೂಡ ಹೇಳಿದ್ವಿ, ದಡಿಯ ಅಂದರೆ 2.5 kg, ಅದು ನಾವು ನಿಘಂಟುವಿನಲ್ಲಿ ಇರುತ್ತೆ ಅದು ಅಂತ ಹೇಳಿದ್ವಿ, ಅದು ಒಂದು ಅಳತೆ ಅಂತ. ಒಂದು ದಡಿಯ ಅಂದರೆ 2.5 kg. ಇಲ್ಲಿ ಅಲ್ಲಿ ಗಂಗಾ ಹೇಳಿದ್ದು 4 ದಡಿಯರಷ್ಟು ಇದ್ದಾನೆ ಅಂತ, ಅಂದರೆ 4 × 2.5, ಸರಿಯಾದ ಉತ್ತರ 10 kg ಆಗಿರುತ್ತೆ.
0: ಓಕೆ, ದಡಿಯ ಎನ್ನುವ ಪದಕ್ಕೆ 2.5 kg ನಿಘಂಟಿನಲ್ಲಿ ಅರ್ಥ ಆಗಿದೆ.
4: ಹೌದು
0: ಅಲ್ವಾ? ಓಕೆ, ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಉತ್ತರ 10 kg.
4: ಹೌದು,
0: ಓಕೆ, ಇದಕ್ಕೆ ಉತ್ತರ 10 kg. ಯಾರು ಕೂಡ ಉತ್ತರ ಕೊಡಲಿಲ್ಲ, ತೊಂದರೆ ಇಲ್ಲ. ಈಗ ವಾಟ್ಸಪ್ನಲ್ಲಿ ಉತ್ತರ ಇದೆಯೋ ಇಲ್ಲೋ ಅವರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಚಿನ್ಮಯ್, ಕೀರ್ತನಾ,
5: ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ದಿಗ್ವಿಜಯ, ಆದರೆ ಸರಿ ಉತ್ತರ ಕೂಡ ಕಳಿಸ್ಕೊಟ್ಟಿದ್ದಾರೆ. ಪುಟ್ಟೇಗೌಡ ಅವರು ಮೈಸೂರಿನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಜಯಶ್ರೀ ಜಗದೀಶ್ ಅವರು ಕುವೆಂಪು ನಗರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ ಅವರು, ಎಸ್ ಆನಂದ್ ನಾಯಕ್ ಅವರು ಸುಣ್ಣದ ಕೆರೆಯಿಂದ, ಪ್ರಶಾಂತ್ ಪಾಂಡವಪುರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಇಷ್ಟು ಜನ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ.
0: ಓಕೆ, ಈಗ ಮುಖ್ಯ ಪ್ರಶ್ನೆ ಮತ್ತೆ ಕೇಳುವಂತ ಅವಶ್ಯಕತೆ ಇಲ್ಲ, ಆದ್ರೆ ಸುಳಿವು ಅಂತಾನೆ ಹೇಳಬೇಕು ಅಲ್ವಾ ಚಿನ್ಮಯಿ?
4: ಕಡೆಯ ಸುಳಿವನ್ನ ಹೇಳ್ತಾ ಇದೀವಿ. 3ನೇ ಸುಳಿವು, ತಾನ್ ಬಟ್ಟೆಯ ಅಗಲ ಹೇಳಲು ಅಂಗಡಿಗಳಲ್ಲಿ ಈಗಲೂ ಕೂಡ ಇದನ್ನ ಬಳಸ್ತಾರೆ ಅನ್ನೋದು 3ನೇ ಸುಳಿವು.
0: ಓಕೆ, ಆನೆಗೆ ಪರ್ಯಾಯ ಪದ ಯೋಚಿಸಬೇಕಾಗುತ್ತೆ. 2ನೇ ಸುಳಿವು, ಹಿಂದೆ ಸೀರೆ ಅಳತೆ ಹೇಳುವಾಗ ಇದನ್ನ ಬಳಸುತ್ತಿದ್ದರು, ಈಗಲೂ ಕೂಡ ಬಳಸ್ತಾರೆ. ಹಾಗೆ 3ನೇ ಸುಳಿವು, ತಾನ್ ಬಟ್ಟೆಯ ಅಗಲ ಹೇಳಲು ಅಂಗಡಿಗಳಲ್ಲಿ ಈಗಲೂ ಕೂಡ ಬಳಸುತ್ತಾರೆ. ನೋಡಿ, ಇಷ್ಟು ಕೊಟ್ಟ ಮೇಲೆ ಉತ್ತರ ಹೇಳಬಹುದು ಅಂತ ಭಾವಿಸ್ತಾ, ಅದಕ್ಕೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇದೆ, ಕೊನೆಯಲ್ಲಿ ಉತ್ತರ ಹೇಳ್ತೀವಿ ಅಂತ ಹೇಳ್ತಾ
4: ಮುಂದಿನ ಪ್ರಶ್ನೆ
0: ಹೋಗೋಣ. ಓಕೆ,
4: ಮುಂದಿನ ಪ್ರಶ್ನೆ. ಹಾಲು ಮಾರುವ ಸೋಮಣ್ಣ ಇತ್ತೀಚೆಗೆ ಪ್ರತಿದಿನ 45 ಲೀಟರ್ ಗಟ್ಟಿ ಹಾಲಿಗೆ 5 ಲೀಟರ್ ನೀರು ಬೆರೆಸಿ ಮಾರ್ತಾ ಇದ್ದ. ಅವನಿಂದ ಪ್ರತಿದಿನ 1 ಲೀಟರ್ ಹಾಲು ಖರೀದಿಸ್ತಾ ಇದ್ದ ರಾಮಣ್ಣನಿಗೆ ಹಾಲು ಇತ್ತೀಚೆಗೆ ನೀರು ಬೆರೆತಂತೆ ಇರ್ತಾ ಇದೆ ಅಂತ ಅನುಮಾನ ಶುರುವಾಯಿತು. ಹಾಗಾಗಿ ಅವನು ಅನುಮಾನ ಪರಿಹರಿಸ್ಕೊಳ್ಳೋದಕ್ಕೆ ಆ ಹಾಲನ್ನು ತೆಗೆದುಕೊಂಡು ಹೋಗಿ ಒಂದು ಹಂಸಕ್ಕೆ ಕುಡಿಯಲು ಕೊಟ್ಟ. ಕುಡಿಯುತ್ತಾ ಅನ್ನೋ ತರ್ಕ ಬೇಡ, ಹಂಸ ಕ್ಷೀರ ಮಾತಿನಂತೆ ಅಷ್ಟೇ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಆಗ ಹಂಸ ಹಾಲಿನಲ್ಲಿ 2 ml ಹಾಲು ಕುಡಿದು 2 ml ನೀರನ್ನು ಉಳಿಸ್ತು ಅನ್ನೋದು ನಮ್ಮ ಪ್ರಶ್ನೆ.
0: ಓಕೆ, ಇನ್ನೊಮ್ಮೆ ಪ್ರಶ್ನೆ. ಹಾಲು ಮಾರುವ ಸೋಮಣ್ಣ ಇತ್ತೀಚೆಗೆ ಪ್ರತಿದಿನ 45 ಲೀಟರ್ ಗಟ್ಟಿ ಹಾಲಿಗೆ 5 ಲೀಟರ್ ನೀರು ಬೆರೆಸ್ತಾ ಇದ್ದಾನೆ. ಅವನಿಗೆ ಪ್ರತಿದಿನ 1 ಲೀಟರ್ ಹಾಲು ಖರೀದಿಸುತ್ತಿದ್ದ ರಾಮಣ್ಣನಿಗೆ ಹಾಲು ಇತ್ತೀಚೆಗೆ ನೀರು ಬೆರೆತಂತೆ ಇರುತ್ತೆ ಎಂದು ಅನುಮಾನ ಶುರುವಾಯಿತು. ಹಾಗಾಗಿ ಅವನು ಅನುಮಾನ ಪರಿಹಾರ ಮಾಡಿಕೊಳ್ಳೋ ಆ ಹಾಲನ್ನು ತೆಗೆದುಕೊಂಡು ಹೋಗಿ ಒಂದು ಹಂಸಕ್ಕೆ ಕುಡಿಯಲು ಕೊಟ. ಆಗ ಹಂಸ ಹಾಲಿನಲ್ಲಿ 2 ml ಹಾಲು ಕುಡಿದು 2 ml ನೀರು ಉಳಿಸಿತು. ಈಗಾಗಲೇ ಚಿನ್ಮಯ ಹೇಳಿದರು, ಕುಡಿಯುವ ತರ್ಕ ಬೇಡ, ಹಂಸ ಕ್ಷೀರ ಮಾತಿನಂತೆ ಅಷ್ಟೇ ಅಂತ ಹೇಳಿದರು. ಓಕೆ, ಕರೆಗೆ ಹೋಗೋಣ. ಹಲೋ,
4: ನಮಸ್ತೆ ಆಕಾಶವಾಣಿ.
11: ಹಲೋ,
4: ಯಾರು, ಎಲ್ಲಿಂದ?
11: ಮೇಡಮ್, ನಾನು ಮೈಸೂರಿಂದ, ಶಂಕರ್ ಅಂತ.
4: ಶಂಕರ್, ಶಂಕರ್ ಅವರೇ, ಉತ್ತರ ಹೇಳ್ತೀರಾ?
11: ಅದು ಎಷ್ಟು ಒಂದ.
4: ಹಲೋ,
0: ಹ್ಮ್, ಹೇಳಿ ಶಂಕರ್.
11: 48 ಮೇಡಮ್.
0: 48?
11: ಹಾ ಮೇಡಮ್. ಹಾ ಸರ್.
4: ಏನು 48 ಲೀಟರ್ ಮಿಲಿ ಲೀಟರ್?
11: 45 ಲೀಟರ್ ಹಾಲ್ಗೆ ಐದು ಲೀಟರ್ ನೀರ್ ಹಾಕಿದಾಗ
4: ಹೌದು
11: ಅದನ್ನ ಒಂದು ಲೀಟರ್ ಇದ್ ಮಾಡಿದಾಗ ಅದು 48 ಆಗುತ್ತೆ ಮೇಡಮ್.
4: ನೀವು ಹೇಳಿದ ಪ್ರಾಸೆಸ್ ಕರೆಕ್ಟ್ ಆಗಿದೆ, ಆದ್ರೆ ಉತ್ತರ ತಪ್ಪಾಗಿದೆ.
5: ನೋಡಿ ಒಂಚೂರು ಯೋಚನೆ ಮಾಡಿ,
11: ಏನಾದರೂ ಕ್ಲೂ ಕೊಡಿ ಮೇಡಮ್.
4: ಅಲ್ಲ, ನೀವು ಹೇಳಿದ್ದು ಕರೆಕ್ಟು, 45 ಲೀಟ್ರಿಗೆ 5 ಲೀಟರ್ ನೀರನ್ನು ಹಾಕಿದಾಗ ಅದನ್ನು ನೀವು ಒಟ್ಟು ಶೇಕಡ ಮಾಡಿ ತಗೊಂಡಾಗ ಎಷ್ಟಾಗುತ್ತೆ ಅದೆಲ್ಲ ನೀವು ಹೇಳಿದ ಕರೆಕ್ಟೇ, ಆದರೆ ನಿಮ್ಮ ಉತ್ತರ ಮಾತ್ರ ತಪ್ಪಾಗಿದೆ.
0: ಓಕೆ ಶಂಕರ್, ಮುಂದಿನ ಕರೆ ಹೋಗ್ತಾ ಇದ್ದೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ, ಹಲೋ ನಮಸ್ಕಾರ.
12: ಹಲೋ
0: ನಮಸ್ಕಾರ, ಯಾರು ಎಲ್ಲಿಂದ?
12: ರಾಜಣ್ಣ, ರಾಮಕೃಷ್ಣ.
0: ನಮಸ್ಕಾರ ರಾಜಣ್ಣ, ಉತ್ತರ ಕೊಡ್ತೀರಾ?
12: 100 ಮಿಲಿಗ್ರಾಮ್ ಸರ್.
4: ಮಿಲಿಗ್ರಾಮ್?
12: ಒಂದು ಲೀಟ್ರಿಗೆ ಹಾಲಿಗೆ 100 ಗ್ರಾಮ್ ಅಷ್ಟು ನೀರನ್ನ ಅವರು ಬೆರೆಸಿರ್ತಾರೆ.
0: 100 ಮಿಲಿಲೀಟ್ರ್?
12: 100 ಗ್ರಾಮ್ ಸರ್.
0: 100 ಗ್ರಾಮ್?
5: ಲೀಟ್ರ್ಗೆ ಹೆಂಗ್ ಗ್ರಾಮ್ ಬೆರೆಸಕ್ಕಾಗತ್ತೆ
0: ರಾಜಣ್ಣ? ಹತ್ತತ್ರ ಇದೀರಿ, ಯಾಕೆ ಕನ್ಫ್ಯೂಸ್ ಆಯ್ತಾ
4: ಇದೀರಿ? ಹೇಳ್ತಾ ಇರೋದು ಸರಿಯಾಗೇ ಇದೆ.
0: ನೀವು ಡೈಲಿ ಹೋಗಿ ಹಾಲು ತಗೋತೀರಿ ಅಂತ ಗೊತ್ತು ನಮಗೆ. ಅಲ್ಲಿ ಗ್ರಾಮ್ ಅಲ್ಲಿ ತಗೋತೀರಾ?
12: ಲೀಟ್ರ್
0: ತಗೋತೀವಿ ಸರ್. ಅದೇ ಅಂತ ಗ್ರಾಮ್ ಯಾಕೆ ಹೇಳ್ತಿದ್ದೀರಿ?
12: ಮಿಲಿಲೀಟ್ರ್?
0: ನೋಡಿ ಈಗ ಬಂದ್ರಿ ಲೀಟ್ರಿಗೆ. ಓಕೆ, ಉತ್ತರ ಸರಿ ಇದೆಯಾ ಚಿನ್ಮಯಿ?
4: ಹೌದು, ಅವ್ರು ಹೇಳಿದ ಉತ್ತರ 100 ml ನೀರನ್ನ ಉಳಿಸುತ್ತೆ ಅನ್ನೋದು ಕರೆಕ್ಟು. ಹಾಗಾದ್ರೆ ಎಷ್ಟು ಹಾಲು ಕುಡ್ದಂಗೆ? ಎಷ್ಟು ಹಾಲನ್ನ ಕುಡ್ದ ಹಾಗೆ? ನೀರು 100 ml ಆದ್ರೆ ಹಾಲು ಎಷ್ಟಿದೆ ಅಂದೆ?
12: ಹಾಲು 1 ಲೀಟರ್.
5: 1 ಲೀಟರ್ ಹಾಲಲ್ಲಿ 100 ಮಿಲಿಲೀಟರ್ ನೀರಾದ್ರೆ ಹಾಲು ಎಷ್ಟು?
12: 900.
5: ಇವಾಗ ಹೇಳಿದ್ರಿ ನೋಡಿ ಆನ್ಸರ್.
0: ಕರೆಕ್ಟ್ ಆಗಿ ಹೇಳಿದ್ರಿ ರಾಜಣ್ಣ, ಉತ್ತರ ಸರಿಯಾಗಿದೆ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಓಕೆ ಚಿನ್ಮಯ್, ಸ್ವಲ್ಪ ಕ್ಲಾರಿಫೈ ಮಾಡ್ಬಿಡಿ ಅದನ್ನ.
4: ಹೌದು, ಅವ್ರ ಉತ್ತರ ಇವಾಗ ನಾವು ಇಷ್ಟು ಕ್ಲೂ ಕೊಟ್ಟ ಮೇಲೆ ಕರೆಕ್ಟಾಗಿ ಹೇಳಿದ್ರು, 900 ml ಹಾಲನ್ನು ಕುಡಿದು 100 ml ನೀರನ್ನು ಉಳಿಸಿತ್ತು ಅಂತ. ನಮ್ಮ ಪ್ರಶ್ನೆ, 45 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರನ್ನು ಬೆರೆಸಿದಾಗ ಅದು ಒಟ್ಟು 50 ಲೀಟ್ರ್ ಆಗುತ್ತೆ. ಹಾಗಾದರೆ 50 ಲೀಟ್ರ್ನಲ್ಲಿ 5 ಲೀಟ್ರ್ ನೀರಿದೆ ಅಂದರೆ ಅದು ಶೇಕಡ 10% ನೀರಿದೆ ಅಂತ ಆಯಿತು. ಹಾಗಾದರೆ 1 ಲೀಟ್ರ್ನಲ್ಲಿ 10% ಅಂದರೆ 100 ml ನೀರಿದೆ, 900 ml ಹಾಲಿದೆ ಅಂತ ಆಯಿತು. ಇದಕ್ಕೆ ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರವನ್ನು ಯಾರಾದರೂ ಕೊಟ್ಟಿದ್ದಾರಾ ಕೀರ್ತನ?
5: ಖಂಡಿತ ಚಿನ್ಮಯ್. ಎನ್ ನಂಜುಂಡಸ್ವಾಮಿಯವರು ಟಿ ನರಸೀಪುರದಿಂದ, ಕೆಟಿ ಶ್ರೀಮತಿಯವರು ರಾಮಕೃಷ್ಣ ನಗರದಿಂದ, ಮಂಜುಳಾ ಅವರು ಕಳಿಸಿದ್ದಾರೆ ಸರಿ ಉತ್ತರನ, ಜಿ ಎಸ್ ಚಂದ್ರನ ಚಿತ್ರದುರ್ಗದಿಂದ, ಲೀಲಾವತಿ ನಂಜನಗೂಡಿನಿಂದ, ಹಾಗೆ ಮುಳ್ಳೂರು ಪ್ರಕಾಶ್ ಅವರು ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ವಿಜಯಲಕ್ಷ್ಮಿ ಎಸ್ ಅವರು ಗುಂಡ್ಲುಪೇಟೆಯಿಂದ, ಟೇಲರ್ ಸತೀಶ್ ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಹಾಗೆ ಜಯಶ್ರೀ ಜಗದೀಶ್ ಅವರು ಕುವೆಂಪು ನಗರದಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ ನಮಗೆ.
0: ಓಕೆ, ಭಾಳಷ್ಟು ಜನ ಕರೆ ಮಾಡಿ ಹಾಗೆ ಸಂದೇಶಗಳನ್ನು ಕಳಿಸಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕರೆ ಸ್ವೀಕಾರ ಮಾಡ್ಬೋದಿತ್ತು, ಆದರೆ ಗಣಿತದ ಪ್ರಶ್ನೆ, ಆದ್ದರಿಂದ ಸಮಯ ಸಾಲಲ್ಲ. ಓಕೆ, ಈಗ ಮುಖ್ಯ ಪ್ರಶ್ನೆಗೆ ಬಂದ್ಬೋಣ.
5: ಖಂಡಿತ,
0: ಮುಖ್ಯ ಪ್ರಶ್ನೆಗೆ ಉತ್ತರನೂ ಹೇಳ್ಬೋಣ. ಯಾರು ವಿನ್ನರ್ ಆಗಿದ್ರು, ವಿನ್ನರ್ ಆಗಿದ್ರು ಆಗಿರೋ ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು ಕೀರ್ತನ.
5: ಖಂಡಿತ, ಪ್ರಶ್ನೆ: ವಯಸ್ಸಾದ ವ್ಯಕ್ತಿಯೊಬ್ಬರು ವಿವಾಹ ವೇದಿಕೆ ಕಚೇರಿಗೆ ಹೋಗಿ ಅಲ್ಲಿದ್ದ ಸಿಬ್ಬಂದಿಯನ್ನ, ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕಿ ಕೊಡಿ ಅಂತ ಕೇಳ್ತಾರೆ. ಸರಿ, ನಮ್ಗೆ ಹುಡುಗನ ವಿವರ ಬೇಕು ಅಂತ ಹೇಳಿದಾಗ, ಆಯ್ತು ಕೇಳಿ ಅಂತ ಎಲ್ಲದಕ್ಕೂ ಅರ್ಥ ಆಗೋ ರೀತಿ ಹೇಳಿದ್ರೆ, ಹುಡುಗನ ಎತ್ತರ ಮಾತ್ರ ಈ ರೀತಿ ಹೇಳಿದ್ರು: ನಮ್ಮ ಹುಡುಗ 2 ಆನೆಯಷ್ಟು ಎತ್ತರ ಇದ್ದಾನೆ, ಅವನಿಗೆ ಅವನಿಗಿಂತ ಅರ್ಧ ಗೇಣು ಕಡಿಮೆ ಎತ್ತರ ಇರೋ ಹುಡುಗಿ ಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ನಾವು ಮೊದಲನೇ ಸುಳಿವು ಕೊಟ್ಟಿದ್ದು ಆನೆಗೆ ಪರ್ಯಾಯ ಪದವನ್ನು ಯೋಚಿಸಿ ಅಂತ, ಆ ಪದ ಬಂದು ಗಜ. ಸೊ ಇಲ್ಲಿ 2ನೇ ಸುಳಿಗೂ 3ನೇ ಸುಳಿಗೂ ಆ ಪದ ಆಕ್ಚುಲಿ ಹೊಂದ್ಕೊಳ್ಳುತ್ತೆ. ಹಿಂದೆ ಸೀರೆ ಅಳತೆ ಹೇಳುವಾಗ ಇದನ್ನ ಬಳಸ್ತಾ ಇದ್ರು, ತಾನ್ ಬಟ್ಟೆಯ ಅಗಲ ಹೇಳೋಕೆ ಅಂಗಡಿಗಳಲ್ಲಿ ಈಗಲೂ ಬಳಸ್ತಾರೆ ಅಂತ. ಸೊ ಇದನ್ನ ನಮ್ಮ ಮುಖ್ಯ ಪ್ರಶ್ನೆಯಲ್ಲಿ ಈಗ ಇಂಪ್ಲಿಮೆಂಟ್ ಮಾಡಿದ್ರೆ, ಆನೆಗೆ ಪರ್ಯಾಯ ಪದ ಗಜ ಅಂತ ತಗೊಂಡು, 1 ಗಜ ಅಂದ್ರೆ 3 ಅಡಿ, 2 ಗಜ ಅಂದ್ರೆ 6 ಅಡಿ ಹುಡುಗನ ಎತ್ತರ ಆಯ್ತು. ಹಾಗಾಗಿ 1 ಗೇಣು ಅಂದ್ರೆ 9 ಇಂಚು, ಹಾಗಾಗಿ 1/2 ಗೇಣು ಅಂದ್ರೆ 9.5 ಇಂಚು, ಹಾಗಾಗಿ 1 ಅಡಿಗೆ 12 ಇಂಚು ಹುಡುಗಿಯ ಎತ್ತರ ಬಂದು 5.75 ಇಂಚು.
0: ಓಕೆ,
5: ಇದು ಉತ್ತರ ಆಗಿತ್ತು.
0: ಓಕೆ, ಯಾರೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದಾರೆ?
5: ಸರಿಯಾದ ಉತ್ತರಗಳ ಸುರಿಮಳೆನೇ ಇದೆ ದಿಗ್ವಿಜಯ. ಅಂದ್ರೆ
0: ಅರ್ಥ ಮಾಡ್ಕೊಂಡವ್ರೆ ಅಂತ ಆಯ್ತಂಗಾರೆ.
5: ಹೌದು, ಅಂದ್ರೆ ಇಲ್ಲಿ ನಾನು ಬರೀ ಹುಡುಗ ಹುಡುಗಿ ಇಬ್ರು ಹೆಸರು ಹೇಳಿ, ಅಂದ್ರೆ ಇಬ್ರದು ಹೈಟ್ ಹೇಳಿರೋರ್ದು ಮಾತ್ರ ನಾವು ತಗೊಂಡಿರೋದು. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲಲಿತಾ ವರ್ಷ ಹೆಬ್ಬಾಳಿನಿಂದ, ಎನ್ ಚಂದ್ರಶೇಖರ್ SBM ಲೇಔಟ್ ಬೋಗಾದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ನಾಗರತ್ನ ನಟೇಶ್ ಶಮಂತಕಮಣಿ ದೀಪಾ ಸರಸ್ವತಿ ನಾಗಿಂದ್ರ, NH ಜಯರಾಮ್ ಹೆಬ್ಬಾಳಿನಿಂದ, ಟೇಲರ್ ಸತೀಶ್ ಗುಂಡ್ಲುಪೇಟೆಯಿಂದ, ರವಿಕುಮಾರ್, ವಿನಯ್ ಆರ್ ಗೌಡ, ನಾಗರತ್ನ ಸೋಮಶೇಖರ್, ಜಯಶ್ರೀ, ಆಶಿಶ್, ಯುಧಿಷ್ಠಿರ ರಾಂಪುರೆ, ಬಿಂದು ಪ್ರಕಾಶ್, ಹರ್ಷಿತಾ ಶಕ್ತಿನಗರದಿಂದ ನಿರ್ಮಲಾ ಮಹದೇವ್, ಕೆಟಿ ಶ್ರೀಮತಿ ನಂಜುಂಡಸ್ವಾಮಿ ಹಾಗೆ ಜಯಶ್ರೀ ಜಗದೀಶ್ ಅವರು ಕುವೆಂಪು ನಗರದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಮೊದಲನೇದಾಗಿ ಸರಿ ಉತ್ತರವನ್ನು ನಮಗೆ ಕಳಿಸ್ಕೊಟ್ಟವರು ಚಿತ್ರದುರ್ಗದಿಂದ ಜಿ ಎಸ್ ಚಂದನ ಅವರು.
0: ಓಕೆ, ಚಿತ್ರದುರ್ಗದಿಂದ ಚಂದನ, ಬಹಳ ಸಂತೋಷ. ಚಿತ್ರದುರ್ಗ, ಬೆಂಗಳೂರು ಈ ಥರ ನಮ್ಮ ಮೈಸೂರನ್ನ ಬಿಟ್ಟು ಹೊರಗಡೆಯಿಂದ ಕೂಡ ನಮ್ಮ ಗೇಮ್ ಶೋದಲ್ಲಿ ಭಾಗವಹಿಸಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷದ ವಿಚಾರ. ಇದೇ ರೀತಿ ಕಾನ್ಸೆಪ್ಟ್ಗಳನ್ನ ನೀವು ಕಳಿಸ್ಬೇಕು ಅಂದರೆ ನಮಗೆ ಕಳಿಸಿ. ಈ ರೀತಿಯಾದಂತಹ ಹೊಸ ಹೊಸ ವಿಚಾರಗಳನ್ನು ನಾವು ಈ ಒಂದು ಗೇಮ್ ಶೋದಲ್ಲಿ ಅಳವಡಿಸ್ಕೋತೀವಿ, ಅದು ನಮ್ಮ ಕಾರ್ಯಕ್ರಮಕ್ಕೆ ಯೋಗ್ಯವಾಗಿದ್ದಲ್ಲಿ ಅಂತ ಹೇಳ್ತಾ, ನಮ್ಮ ಅಡ್ರೆಸ್ ಹೀಗಿದೆ. ಇಲ್ಲಿಯ ನಿರ್ದೇಶಕರು ಗೇಮ್ ಶೋ ವಿಭಾಗ, ಯಾದವಗಿರಿ ಆಕಾಶವಾಣಿ ಮೈಸೂರು, ಪಿನ್ಕೋಡ್ 5700202. ಹಾಗೆ ಇಮೇಲ್ ಕೂಡ ಮಾಡ್ಬೋದು, replyaarmysuru@gmail.com, replyaarmysuru@gmail.com ಅಂತ ಹೇಳ್ತಾ
5: ಮುಂದಿನ ಸೋಮವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೂ
4: ಟಾಟಾ, ಬೈ ಬೈ, ನಮಸ್ಕಾರ.
13: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು.
14: ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್.
13: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
15: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಚಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022ರ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ. ಅರೆ ಒಂದು ಏನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000ಕ್ಕೂ ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದ, ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in /manthana 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿಯವರು ಬರೆದು ಪ್ರಸ್ತುತಪಡಿಸಿದ ಕಲೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾಕರಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನದಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಳಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ, ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ? ಹೌದಾ, ಎಲ್ಲ ನೆಗೆಟಿವ್ ಹೌದಲ್ಲೋ? ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮ್ರಿತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣ ಇಲ್ಲ, ನಾನ ನಿನ್ನ ವಾಟ್ಸಾಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಡ್ಲಿಕತ್ತಿ.

ಇತ್ತೀಚೆಗೆ ತೂಕದಾಗೂ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗ ಆಗ್ತದ ನೋಡು ಅಂತ ಹೇಳುವವರೇ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನೂ ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳ್ದ, 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮುಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮ್ರತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮ್ರತಾಳ ಪತಿ ಡಾಕ್ಟರ್ ಜೋಶಿಯವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಾಗ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮ್ರತಾ ಮತ್ತು ಡಾಕ್ಟರ್ ಜೋಶಿಯವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ ಸಂಜುಮುಂದನ ಆಕೆಗೆ ಫೋನ್ ಮಾಡಿದಾಗ ಈ ಧನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗೆ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣ ಇಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತ ಹಿಂಗ್ ಹೇಳಲ್ಲ, ನನಗೇನೋ ಒಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರ್ಲಿ ಅಂತ ಉದಯಗ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ದಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಇಷ್ಟೆಲ್ಲಾ ತಳಮಳಿದ್ರು ಮುಖದ ಮೇಲೆ ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗ್ಲ ತೆಗೆದ, ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರೀಲಿ ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು 1-2-3 ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮೊಕ್ಕು ಹುಡುಗಿಯರು, 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು. ಅವ ಕೇಳಿದ ಪ್ರಶ್ನೆಗಳಿಗೆ ಹೂ ಹಾ ಎಷ್ಟೇ ಉತ್ತರ ಕೊಟ್ಟಗೊತ್ತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ, ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ನನ್ನ ಕೈಯನ್ನ ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮ್ರತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗಿದೆ, ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ, 1ನೇ ಮತ್ತು 2ನೇ ಸ್ಟೇಜ್ನಾಗ ಚಿಕಿತ್ಸಾ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ 1ನೇ ಸ್ಟೇಜ್. ಅಂತಹದ್ದೇನು ವರ್ ಮಾಡ್ಕೊಳ್ಳೋ ಕಾರಣ ಇಲ್ಲ, ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಉದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ. ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರ ಬಹಳ ಹರಿಕೆ ಬರ್ತದ, ನನ್ನ ಉಳಿಸ್ಕೋ ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಷನ್ ಬಗ್ಗೆ ನಮ್ರತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೋ ನನ್ನ ಮದುವೆಯ ಆತುರ. ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರಲಿಲ್ಲ.

0: ಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. ಒಂದು ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜಿನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೆ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಅತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೋಡಿಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡೋದು, ನಾವೊಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡೋದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಕ್ಕೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ. ಆದ್ರೆ ನನ್ನ ಕಂದ, ಅದನ್ನ ಅನುಭವಿಸೋ ಆಯುಷ್ಯ ಆ ದೇವರು ನಿನಗ್ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. ಮೂರು ನಾಲ್ಕು ಆಂಕಾಲಜಿಸ್ಟ್ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. ಆರು ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡು ಬಂತು. ಕೆಲಸಕ್ಕೂ ಹೊಂಟೆ, ಆದ್ರ ತಲೆಗಳೆಲ್ಲ ಉದುರು ಹೋಗಿತ್ತು. ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನೆದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣೇನೋ. ನನಗೆ ಆಘಾತ ಆಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ. ನನ್ನಿಂದ ನಿನಗ ಯಾವ ಸುಖಾನೂ ಸಿಗಂಗಿಲ್ಲ. ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮೆನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಬೇಕೇನು. ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತುಕೊಂಡು ಕಣ್ಣೀರು ಒರೆಸಿಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿ ನಾನು ನಿನ್ನನ್ನು ಬದುಕಿಸಿಕೊಳ್ತೇನೆ ಅಂತ ಹೇಳ್ದ. ಕೊನೆಗೂ ಅವನ ಹಠಾನೆ ಗೆತ್ತು. ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು. ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರಲಿಲ್ಲ. ಮೂರು ತಿಂಗಳಿಗೊಮ್ಮೆ ಅವುಗಳ ತಪಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗ ಒಂದು ಉದಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ. ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನುವ ಭ್ರಮೆ ಸಹಿತ ಇರ್ತದೆ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲನು. ಅವರ ಮನಸ್ಸಿನೊಳಗೆ ಒಮ್ಮೆಯೂ ಆತ ಅಥವಾ ಅವಳನ್ನ ಮದುವೆ ಆದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು. ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರೆ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರೆ. ಅಂಥದ್ರೊಳಗ ಉದಯನಂಥ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರಿನ ಕಬಂಧ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂಥ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
1: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವುದು ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟ್ಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನು ಏಕಶಿಲ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆಯುವಂತಿಲ್ಲ. ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ. ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು,

0: ಸೀರೆಯ ತರ ರಾತ್ರಿ ತಲೆ ಎದೆ ಬೆನ್ನು ಕೈ ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸಿಹಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ ಮಷೀನಿನಂತೆ ಬಿಚ್ಚಿಟ್ಟಿದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನೇ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾಠಗಳ ತಂಟೆಗೆ ಹೋಗಲ್ಲಪ್ಪ ನಾನು, ಹೃದಯ ಮೆದುಳು ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಗ್ಬಿಟ್ರೆ ಪ್ರಾಣಕ್ಕೆ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ ಒಂದು ಬಾರಿ ಊಹಿಸಿ. ಹೌದು, ಈ ಕೈ ಕಾಲುಗಳು ನಟ್ಟು ಬೋಲ್ಟು ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಆಡ್ತಾ ಫ್ರೆಂಡ್ ಮನೆಯಲ್ಲಿ ಕೈ ಬಿಚ್ಚಿಟ್ಟು ಮರ್ತ್ ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರು ಮೂವರು ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವೆ ಹಾಕೊಂಡು ಹೋಗುತ್ತಿದ್ರು. ಶಾಲೆ ಆಫೀಸ್ಗಳಲ್ಲಿ ತೋಳು ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸಿಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ ಗಾತ್ರ ಬಣ್ಣ ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್ ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆಯೂ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ಬರು ಕೈ ಕೊಡು, ನಾಳೆನೇ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಗಿಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈ ಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈ ಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲ್ ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೇ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆಯದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನೋ. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮೊಹೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿಬಿಡುವುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನ ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು. ಒಡವೆ ಬಿಚ್ಚಿಕೊಡದಿದ್ದರೆ ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ. ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು ಪತ್ರಿಕೆಗಳಲ್ಲಿ, ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕೆಡಿಸಿಬಿಟ್ಟರಾಯಿತು. ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು. ತಮ್ಮ ಕೈಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು. ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು. ಕೃತಕ ಕೈಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಅದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖಾ ಸುಮ್ಮನೆ ಹೇಳಿಕೊಳ್ಳುವವರಿಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ, ಮುಂಜಿ, ರಿಸೆಪ್ಷನ್ಗಳಲ್ಲಿ, ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ ಅವಳ ಮೊಮ್ಮಗಳು, ಅಜ್ಜಿ ಕೈ ಬಂತು, ಎಲ್ಲರೂ ದಾರಿ ಬಿಡಿ ಎಂದು ನುಲಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ, ಛೇಛೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಾಯವೂ ಕಾದಿತ್ತು. ಕಾಲಿಗೂ ಇದೇ ಕಥೆಯೇ. ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ. ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ, ನೀನ್ ಫುಟ್ಬಾಲ್ ಚೆನ್ನಾಗ್ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ, ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು, ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆ ಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರೆಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ, ಕಪ್ಪಗಿದ್ರು ನಿನ್ ಕೈ ಕಾ ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನೂ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ, ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ, ಏ ನನ್ನ ಕೈ ಬರಲ್ವ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳಿ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೆ ಕೈಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ, ಮಿಕ್ಕಂತೆ, ಬೆಳ್ಳಿ, ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೆ ಇಲ್ಲ, ನದಿ ಹರಿದಂತೆ ಹರಿತಾನೆ ಇದೆ, ತನ್ನದಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರೀತಿದ್ದಾರೆ ಅನ್ಸುತ್ತೆ. ಮೆದುಳಿಗೆ ಸಂದೇಶವನ್ನ ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ. ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೆ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನ ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಪೆನ್ನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು ಪುಣ್ಯ ದೇವ್ರ ಎಲ್ಲ ಕೂಡಿಸಿ ಕಳಶಾನ, ಇಲ್ಲಾಂದ್ರೆ ತಲಿಯೊಬ್ಬರ ಮನೆಯಾಗ ಕಾಲೊಬ್ಬರ ಮನೆಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮೊದಲು ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ ನಾನು. ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿಯಲ್ಲವೇ? ಅಯ್ಯೋ ಸಾಕಿನ್ನು, ತಲೆ ಸುತ್ತುತ್ತಿದೆ ಅಂದ್ರ? ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಳೆಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
1: ಪಾರ್ಟುಗಳ ಪರರ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯವಾಗಿದೆ 12:30.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga. MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 998-0841-859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಘನತವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಲಿರುವ 2026 ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಆಲಿಸುವಿರಿ. ಇಂದು ಮಧ್ಯಾಹ್ನ 12:35 ದೇವರನಾಮ ಎನ್ ಶ್ರೀನಾಥ್ ಅವರಿಂದ, 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಡಾಕ್ಟರ್ ಶಿಲ್ಪಾ ಹೆಗಡೆ ಅವರಿಂದ. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಚಿತ್ರಗೀತೆಗಳು. 3 ಸರಿಯಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸಮೂರ್ತಿ ಅವರಿಂದ ವೀಣಾವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ. ಮಹಿಳಾ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ, ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೀರ್ತನಾ ವಿ. 4:30 ಹಿಂದಿ ಚಿತ್ರಗೀತೆಗಳು. 4:45 ಹಿಂದಿ ಪಾಠ ಪ್ರಸ್ತುತಿ ಕಿಶೋರ್ ಎಂ ಕಾಕಡೆ. ಇಂದು ಸಂಜೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಎಂ ಮನು, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸೆಲೆಬ್ರಿಟಿ, ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ಕಲಾವಿದೆ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಪರಿಚಯ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 12:35. ಇನ್ನು ಮುಂದೆ ದೇವರ ನಾಮಗಳು ಎನ್ ಶ್ರೀನಾಥ್ ಅವರಿಂದ. ಮೊದಲಿಗೆ ವ್ಯಾಸರಾಯರ ಕೃತಿ ಕೇಳೋಣ. ಗಜಮುಖನೇ ಸಿದ್ಧಿದಾಯಕನೇ ಶರಣು.

0: ಸಮಯವಾಗ್ತಾ ಇದೆ 12:45.
1: ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.
2: ಕೇಳುಗರೆ, ನಾವು ಇವತ್ತು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ತೃಪ್ತಿ ಅವರು. ಡಾಕ್ಟರ್ ತೃಪ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು. ನಮಸ್ಕಾರ.
2: ಇವತ್ತಿನ ವಿಷಯ, ನಾವು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೊದಲಿಗೆ ಥೈರಾಯ್ಡ್ ಏನ್ ಕೆಲಸ ಮಾಡುತ್ತೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಮ್ಮ ಕೇಳುಗರಿಗೆ ಒಂಚೂರು ತಿಳಿಸ್ಕೊಡಿ.
3: ಸೊ ಥೈರಾಯ್ಡ್ ಗ್ರಂಥಿ ಅನ್ನೋದು ಪ್ರತಿಯೊಬ್ಬರಲ್ಲೂ ನಾರ್ಮಲ್ ಆಗಿ ಇರಬೇಕು. ಅದು ಒಂದು ಬಟರ್ಫ್ಲೈ ಶೇಪ್ ಗ್ಲಾಂಡ್, ನಮ್ಮ ಫ್ರಂಟ್ ಪಾರ್ಟ್ ಆಫ್ ದ ನೆಕ್ ಅಲ್ಲಿ ಇರುತ್ತೆ. ಇದರಿಂದ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. 3T4 ಅಂತ ನಾವು ಏನ್ ಹೇಳ್ತೀವಿ, ಇದೆಲ್ಲ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಸೊ ಇದ್ರ ಕೆಲಸ ಏನಂತಂದ್ರೆ, ಪ್ರತಿಯೊಂದು ಸೆಲ್ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್ದು ಮೆಟಬಾಲಿಸಮ್ ಮಾಡುವಂಥದ್ದು. ಹಾರ್ಮೋನ್ ಉತ್ಪತ್ತಿ ತೊಂದರೆ ಆದ್ರೆ ನಮ್ಮ ಸೆಲ್ ಮೆಟಬಾಲಿಸಮ್ ತೊಂದರೆ ಆಗುತ್ತೆ. ಸೊ ಇದು ದೇಹದ ಪ್ರತಿಯೊಂದು ಅಂಗಾಂಗಗಳನ್ನೂ ಅಫೆಕ್ಟ್ ಮಾಡುತ್ತೆ. ಸಪೋಸ್ ಇವಾಗ ನೀವು ಬ್ರೈನ್ ಡೆವಲಪ್ಮೆಂಟ್ ತಗೊಂಡ್ರೆ, ಪ್ರತಿಯೊಂದು ಕಣಗಳಿಗೂ ಥೈರಾಯ್ಡ್ ಹಾರ್ಮೋನ್ ಬೇಕು ಕೆಲಸ ಮಾಡಲಿಕ್ಕೆ ನಾರ್ಮಲ್ ಆಗಿ. ಮೆಟಬಾಲಿಸಮ್ ಅಂತಂದ್ರೆ ಎನರ್ಜಿ ಉತ್ಪತ್ತಿ ಮತ್ತೆ ಎನರ್ಜಿನ ಬಳಸ್ಕೊಳ್ಳೋದನ್ನ. ಸೊ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಂಪರ್ ಆಗುತ್ತೆ, ತೊಂದರೆ ಆಗುತ್ತೆ, ಮಕ್ಕಳಲ್ಲಿ ಬುದ್ಧಿಮಂದತೆ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಹಾರ್ಟ್ ಫಂಕ್ಷನ್ಸ್ಗೆ ಬೇಕು, ಹಾರ್ಟ್ ರೇಟ್ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಬೇಕು, ಮತ್ತೆ ಕಾರ್ಡಿಯಾಕ್ ಆಕ್ಟಿವಿಟಿ ಕಾಂಟ್ರಾಕ್ಷನ್ಗೆ ಬೇಕು. ಸೊ ಥೈರಾಯ್ಡ್ ಹಾರ್ಮೋನ್ ಪ್ರಾಬ್ಲಮ್ ಇದ್ರೆ ಮಕ್ಕಳಲ್ಲಿ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ಲಿಕ್ಕೆ ಬೇಕು, ಮತ್ತೆ ನಮ್ಮ ಮೂಳೆ ಮತ್ತೆ ಮಸಲ್ಸ್ ಎಲ್ಲ ಫಂಕ್ಷನ್ಗೆ ಥೈರಾಯ್ಡ್ ಹಾರ್ಮೋನ್ ಬೇಕು. ಸೊ ಬೇಸಿಕಲಿ ನಮ್ಮ ದೇಹದ ಪ್ರತಿಯೊಂದು ಕಣಗಳಿಗೂ ಮೆಟಬಾಲಿಸಮ್ಗೆ ಥೈರಾಯ್ಡ್ ಹಾರ್ಮೋನ್ ಅತ್ಯಗತ್ಯ.
2: ಸಾಮಾನ್ಯವಾಗಿ ನಾವು ಅಂದ್ರೆ ಹದಿಹರೆಯದವರು ಇರಬಹುದು, ಅಥವಾ ಮಹಿಳೆಯರು ಇರಬಹುದು, ಯುವತಿಯರು ಇರಬಹುದು, ಕೂದಲು ಉದುರುತ್ತಾ ಇದ್ರೆ ಅಥವಾ ಬೇರೆ ಇನ್ನೇನು ಸಮಸ್ಯೆಗೆ ನಾವು ಥೈರಾಯ್ಡ್ ಪರೀಕ್ಷೆ ಮಾಡಿಸಿದಿರಾ ಅಂತ ಕೇಳ್ತಾರೆ. ಈ ಮಕ್ಕಳಲ್ಲಿ ಥೈರಾಯ್ಡ್ ಅನ್ನೋದು ನಮಗೆ ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಬರ್ತಾ ಇದೆ, ಆದ್ರೆ ಇನ್ನೂ ಕೆಲವರಲ್ಲಿ ಜಾಗೃತಿ ಇಲ್ಲ. ಯಾವಾಗ ನಾವು ಈ ಥೈರಾಯ್ಡ್ ಪರೀಕ್ಷೆನ ಮಾಡಿಸ್ಬೇಕಾಗತ್ತೆ ಮಕ್ಕಳಲ್ಲಿ?
3: ಸೊ ಹುಟ್ಟಿನ ಮಕ್ಕಳಲ್ಲಿ, ಪ್ರತಿಯೊಂದು ಮಕ್ಕಳಲ್ಲೂ ಥೈರಾಯ್ಡ್ ಸ್ಕ್ರೀನಿಂಗ್ ಅಂತ ಈಗ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲಲ್ಲೂ ಮಾಡ್ತಾ ಇದ್ದಾರೆ. ಇದು ಯೂನಿವರ್ಸಲ್ ಸ್ಕ್ರೀನಿಂಗ್ ಆಗಿ ಕನ್ವರ್ಟ್ ಆಗಬೇಕು. ಯಾಕೆ ಅಂತಂದರೆ, ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಹುಟ್ಟಿನಿಂದ ಇದ್ದರೆ ಅದು ಒಂದು ಬುದ್ಧಿಮಂದತೆ ಮತ್ತು ಬೆಳವಣಿಗೆ ಎಲ್ಲದಕ್ಕೂ ಮುಂದೆ ಎಫೆಕ್ಟ್ ಮಾಡುತ್ತೆ. ಮತ್ತು ಇದು ಟ್ರೀಟ್ಮೆಂಟ್ ವೆರಿ ಸಿಂಪಲ್, ಒಂದು ಸಣ್ಣ ಮಾತ್ರೆಯಿಂದ ಕಂಪ್ಲೀಟಾಗಿ ಇದನ್ನು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ತೊಂದರೆ ಇದ್ರೂ. ಇದನ್ನು ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಪ್ರತಿಯೊಂದು ಮಗುವಿನಲ್ಲೂ 72 hours ಆಫ್ಟರ್ ಬರ್ತ್ ಇದು ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಕೆಲವು ಸತಿ ಈಗ 72 hours ಕಾಲ ಆಸ್ಪತ್ರೆಯಲ್ಲಿ ಇರಕ್ಕಾಗ್ಲಿಲ್ಲ, ಡಿಸ್ಚಾರ್ಜ್ ಆಗೋಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನಾವು ಕಾರ್ಡ್ ಬ್ಲಡ್, ಮಗು ಹುಟ್ಟಿದಾಗ್ಲೇ ಕಾರ್ಡ್ ಬ್ಲಡ್ ಸ್ಯಾಂಪ್ಲಿಂಗ್ನ ಥೈರಾಯ್ಡ್ ಸ್ಕ್ರೀನಿಂಗ್ಗೆ ಕಳಿಸ್ತೀವಿ. ಸೊ ಇದ್ರ ಅಗತ್ಯ ತುಂಬ ಇದೆ ಇವಾಗ. ಯಾಕೆಂತಂದ್ರೆ ಈ ಥೈರಾಯ್ಡ್ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಹುಟ್ಟಿನಿಂದ ಬರೋವಂಥದ್ದು, ಇದ್ರ ಇನ್ಸಿಡೆನ್ಸ್ ಏನಿದೆ ಅಂತಂದ್ರೆ 1,000 to 1,500 ಮಕ್ಕಳಲ್ಲಿ ಒಂದೊಂದು ಮಗುಗೆ ಇದು ತೊಂದರೆ ಕಾಣಿಸಬಹುದು. ಸೊ ಇದನ್ನ ನಾವು ಡಿಟೆಕ್ಟ್ ಮಾಡೋದು, ಈಗ ಹುಟ್ಟಿದ ತಕ್ಷಣ ಮಗುಗೆ ಲಕ್ಷಣಗಳು ಕಾಣಿಸದೇ ಇರಬಹುದು. ಸೊ ಮೋಸ್ಟ್ ಬೇಬೀಸ್, ಕಂಜನೈಟಲ್ ಹೈಪೋಥೈರಾಯ್ಡ್ ಇರುವಂತ ಮಕ್ಕಳು ಹುಟ್ಟಿದಾಗ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಓಕೆ, ಬಿಕಾಸ್ ಏನಕ್ಕೆ ಅಂತಂದ್ರೆ ಗರ್ಭದಲ್ಲಿ ಇದ್ದಾಗ ತಾಯಿಯ ಥೈರಾಯ್ಡ್ ಹಾರ್ಮೋನ್ಸ್ ಥ್ರೂ ಪ್ಲಾಸೆಂಟಾ ಮಗುಗೆ ಟ್ರಾನ್ಸ್ಫರ್ ಆಗಿ ಆ ಮಗುವಲ್ಲಿ ಥೈರಾಯ್ಡ್ ಹಾರ್ಮೋನ್ ಇಲ್ಲದೇ ಇದ್ರೂ ಮೇಂಟೈನ್ ಮಾಡ್ತಾ ಇರುತ್ತೆ. ಓಕೆ, ಸೊ ಹುಟ್ಟಿದಾಗ ಮಗು ಆಕ್ಟಿವಿಟಿ ಮತ್ತೆ ಲೆಂತ್ ಉದ್ದ ಎಲ್ಲ ನಾರ್ಮಲ್ ಇರಬಹುದು, ಬರ್ತ್ ವೇಟ್ ನಾರ್ಮಲ್ ಇರಬಹುದು, ಇದು ಸ್ಕ್ರೀನಿಂಗ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗಬಹುದು. ಸೊ ನಾವು ಸ್ಕ್ರೀನಿಂಗ್ ಮಾಡಿ ನೆಕ್ಸ್ಟ್ ನಾವು ಥೈರಾಯ್ಡ್ ಹಾರ್ಮೋನ್ ಅಬ್ನಾರ್ಮಾಲಿಟಿ ಇದೆ ಅಂತಂದ್ರೆ ಆ ಮಗುವಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಟ್ರೀಟ್ಮೆಂಟ್ ನಾವು ಹುಟ್ಟಿದ 14 days ಒಳಗಡೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್, ಮತ್ತೆ ಮಗುಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ. ಲೇಟ್ ಟ್ರೀಟ್ಮೆಂಟ್ ಆಗೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಫಿಸಿಕಲ್ ಗ್ರೋತ್ ಎಲ್ಲಾನು ಎಫೆಕ್ಟ್ ಆಗುತ್ತೆ.
2: ಅಕಸ್ಮಾತ್ ಸ್ಕ್ರೀನಿಂಗ್ ಆಗಿಲ್ಲ ಆ ಮಗುಗೆ, 14 days ಒಳಗೆ ಆ ಮಗುಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಥೈರಾಯ್ಡ್ ಸಮಸ್ಯೆ ಇದೆ ಅಂತ, ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಅವರಿಗೆ, ಏನೇನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ?
3: ಇನಿಷಿಯಲ್ ಥೈರಾಯ್ಡ್ ಸ್ಕ್ರೀನಿಂಗ್ ಅಲ್ಲಿ ಮಿಸ್ ಆದ್ರೆ, ಮಗುಗೆ ಥೈರಾಯ್ಡ್ ತೊಂದರೆ ಇದೆ, ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಇದೆ ಅಂತಂದ್ರೆ, ನೆಕ್ಸ್ಟ್ ಅವರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಒಂದು ಮಗು ಆಕ್ಟಿವ್ ಇರೋದಿಲ್ಲ, ಲೆಥಾರ್ಜಿಕ್ ಇರುತ್ತೆ, ಮಂದತೆ ತುಂಬಾ ಜೋರಾಗಿ ನಾರ್ಮಲ್ ಮಕ್ಳ ತರ ಅಳೋದಿಲ್ಲ. ಮತ್ತೆ ಜಾಂಡಿಸ್ ಏನಿರುತ್ತೆ, ತುಂಬಾ ಪ್ರೊಲಾಂಗ್ಡ್ ಇರುತ್ತೆ, ಪ್ರೊಲಾಂಗ್ ಜಾಂಡಿಸ್ ಅಂತ ಹೇಳ್ತೀವಿ. ಮತ್ತೆ ಮಗುವಿನ ಬೆಳವಣಿಗೆ ಕಾಣೋದಿಲ್ಲ, ಈಗ ನಾರ್ಮಲ್ ಆಗಿ 3 ತಿಂಗಳಿಗೆ ಕತ್ ನಿಲ್ಲುತ್ತೆ, ಮೆಗಲ್ ದಬ್ಬಾಕೊಳ್ಳುತ್ತೆ, ಇದೆಲ್ಲ ನ್ಯೂನತೆಗಳನ್ನ ಕಾಣ್ತೀವಿ. ಮತ್ತೆ ಕಾನ್ಸ್ಟಿಪೇಷನ್, ಮೋಷನ್ ಗಟ್ಟಿಯಾಗೋದು ಅದು ನೋಡ್ತೀವಿ, ಡ್ರೈ ಸ್ಕಿನ್ ನೋಡ್ತೀವಿ, ಅಂಬಿಲಿಕಲ್ ಹರ್ನಿಯ ನೋಡ್ತೀವಿ, ಇದೆಲ್ಲ ನೆಕ್ಸ್ಟ್ ಬರುವಂಥ ಸಿಂಪ್ಟಮ್ಸ್.
2: ಈ ಲಕ್ಷಣಗಳನ್ನು ನಾವು ಟೆಸ್ಟ್ ಮಾಡಿಸ್ದಲ್ಲಿ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ರೆ ಆ ಮಗುವಲ್ಲಿ ಗೊತ್ತಾಗುತ್ತೆ.
3: ಎಸ್, ಹೌದು.
2: ಚಿಕಿತ್ಸೆ ಏನಿದೆ ಇದಕ್ಕೆ?
3: ಸೊ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಯಾವ ಏಜಲ್ಲಿ ಡಿಟೆಕ್ಟ್ ಆದ್ರೂ ಟ್ರೀಟ್ಮೆಂಟ್ ಥೈರಾಕ್ಸಿನ್. ಸೊ ಫಸ್ಟ್ 14 ದಿನದೊಳಗೆ ಡಿಟೆಕ್ಟ್ ಆದರೆ ಈ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ಅದಾದಮೇಲೆ ಡಿಟೆಕ್ಟ್ ಆದ್ರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಬರುತ್ತೆ, ಟ್ಯಾಬ್ಲೆಟ್, ಸಣ್ಣ ಟ್ಯಾಬ್ಲೆಟ್, ಅದು ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲೇ ಕ್ರಷ್ ಮಾಡಿಬಿಟ್ಟು ಮಗುಗೆ ಕೊಡ್ತೀವಿ. ಸೊ 6 ತಿಂಗಳಾದಮೇಲೆ ಊಟ ಎಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ, ಆಗ ನೀರಲ್ಲಿ ಕ್ರಷ್ ಮಾಡಿಬಿಟ್ಟು ಕೊಡ್ತೀವಿ.
2: ಮಾತ್ರೆಗಳನ್ನೇ ಕೊಡಬೇಕಾಗುತ್ತೆ?
3: ಹೌದು, ಮಾತ್ರೆಗಳನ್ನೇ ಕೊಡಬೇಕು. ಏನಂತಂದ್ರೆ ಥೈರಾಯ್ಡ್ ಗ್ಲಾಂಡ್ ಇಂದ ಉತ್ಪತ್ತಿ ಇರೋದಿಲ್ಲ ಹಾರ್ಮೋನ್ಸ್, ಆ ಹಾರ್ಮೋನ್ಸ್ ನಾವು ಹೊರಗಡೆಯಿಂದ ರೀಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ.
2: ಮಗು ಇರೋ ತನಕನು ತಗೊಳ್ಬೇಕಾಗತ್ತಾ ಅಥವಾ?
3: ಸೊ ಕಂಜನೈಟಲ್ ಹೈಪೋಥೈರಾಯ್ಡ್ ಅನ್ನೋದು ಒಂದು ಪರ್ಮನೆಂಟ್ ಕಂಡೀಷನ್. ಸೊ ಪರ್ಮನೆಂಟ್ ಕಂಡೀಷನ್, ಇದನ್ನ ಜೀವನ ಪೂರ್ತಿ ತಗೊಂಬೇಕಾಗತ್ತೆ. ಹೌವೆವರ್, ಕೆಲವು ಮಕ್ಕಳಲ್ಲಿ ಟ್ರಾನ್ಸಿಯಂಟ್ ಹೈಪೋಥೈರಾಯ್ಡಿಸಮ್ ಅನ್ನ ಒಂದು ನೋಡ್ತೀವಿ. ಯಾವಾಗ ಅಂತಂದ್ರೆ, ಕೆಲವು ಸತಿ ತಾಯಿ ಕೆಲವು ಮೆಡಿಕೇಶನ್ಸ್ ಮೇಲೆ ಇದ್ದಾಗ, ಅಥವಾ ಕೆಲವು ಮಕ್ಕಳಲ್ಲಿ ಪ್ರೀ ಟರ್ಮ್ ಸ್ಮಾಲ್ ಫಾರ್ ಜೆಸ್ಟೇಷನ್ ಏಜ್ ಬೇಬೀಸ್ ಅಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ TSH ಅಬ್ನಾರ್ಮಾಲಿಟೀಸ್ ಅಂತ ನೋಡ್ತೀವಿ. ಆ ಮಕ್ಕಳಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಬೇಕಾಗತ್ತೆ, ಥೈರಾಯ್ಡ್ ಹಾರ್ಮೋನ್ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ಪರ್ಮನೆಂಟ್ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಯೆಸ್, ಜೀವನ ಪೂರ್ತಿ ಟ್ಯಾಬ್ಲೆಟ್ ತಗೊಬೇಕಾಗತ್ತೆ.
2: ಕಾರಣಗಳು ಏನಿರಬಹುದು? ಈ ಗರ್ಭಿಣಿ ತಾಯಿ ಅವರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ಮಗುಗೆ ಇದು ಬರೋ ಸಾಧ್ಯತೆ ಇದೆಯಾ, ಅಥವಾ ಬೇರೆ ಕಾರಣಗಳೇನಾದರೂ ಇದೆಯಾ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ಗೆ?
3: ಸೊ ಇದಕ್ಕೆ ಮೋಸ್ಟ್ ಕಾಮನ್ ಕಾರಣ ಥೈರಾಯ್ಡ್ ಗ್ಲಾಂಡ್ ಡೆವಲಪ್ಮೆಂಟಲ್ಲೇ ಅಬ್ನಾರ್ಮಾಲಿಟೀಸ್ ಇರೋದು. ನಾವು ಥೈರಾಯ್ಡ್ ಡಿಸ್ಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಏನಿದು ಥೈರಾಯ್ಡ್ ಡಿಸ್ಜೆನೆಸಿಸ್ ಅಂದರೆ, ಗ್ಲಾಂಡ್ ನಮ್ದು ಏನು ಗ್ರಂಥಿ, ಥೈರಾಯ್ಡ್ ಗ್ರಂಥಿ ಇರುತ್ತೆ, ಅದು ಫಾರ್ಮ್ ಆಗಬೇಕಾದ್ರೆ ಅದ್ರ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಇರೋದು, ಇಲ್ಲ ತುಂಬ ಚಿಕ್ಕದಿರೋದು, ಇಲ್ಲ ಕಂಪ್ಲೀಟಾಗಿ ಇಲ್ಲದೆ ಇರೋದು. ಸೊ ಗ್ಲಾಂಡೇ ತೊಂದರೆ, ಗ್ಲಾಂಡ್ ಉತ್ಪತ್ತಿಯಲ್ಲೇ ತೊಂದರೆ, ಅದು ಮೋಸ್ಟ್ ಕಾಮನ್. ಇನ್ನೊಂದು ಏನಂತಂದರೆ, ಗ್ಲಾಂಡ್ ಆಕಾರ ಕರೆಕ್ಟ್ ಇದೆ, ಬಟ್ ಅದರಿಂದ ಹಾರ್ಮೋನ್ ಉತ್ಪತ್ತಿಯಲ್ಲಿ ತೊಂದರೆ, ಡಿಸ್ಹಾರ್ಮೋನೋಜೆನಿಸನ್ಸ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ ಕಾಮನ್ ಕಂಡೀಷನ್ಸ್.
2: ನೀವು ಹೇಳಿದ್ರೆ ಆಗಲೇ ಗರ್ಭದಲ್ಲಿದ್ದಾಗ ಆ ಮಗುವಿಗೆ ತಾಯಿಯ ಥೈರಾಯ್ಡ್ ಗ್ಲ್ಯಾಂಡಿಂದ ಹಾರ್ಮೋನು ಸಪ್ಲೈ ಆಗಿ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಅಂತ. ಈಗ ಆ ತಾಯಿನೇ ಆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ, ಅವಳಿಗೆ ಹಾರ್ಮೋನು ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ಕಡಿಮೆ ಆಗ್ತಾ ಇದೆ, ಅಥವಾ ಜಾಸ್ತಿ ಆಗ್ತಾ ಇದೆ, ಏನೋ ಹೈಪೋನೋ ಹೈಪರೋ ಆ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ ಅಂತ ಅಂದ್ರೆ, ಆ ಭ್ರೂಣಕ್ಕೆ ಯಾವ ಸಮಸ್ಯೆಗಳು ಬರುತ್ತೆ?
3: ಸೊ ಮಗುವಲ್ಲೇನಾದ್ರೂ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಇತ್ತು, ತಾಯಿಯಲ್ಲೂ ಏನಾದರೂ ಥೈರಾಯ್ಡ್ ಅಬ್ನಾರ್ಮಾಲಿಟೀಸ್ ಇದ್ರೆ ಯೆಸ್, ಮಗುಗೆ ಬೆಳವಣಿಗೆ ಎಫೆಕ್ಟ್ ಆಗುತ್ತೆ, ಗರ್ಭದಲ್ಲಿ ಇದ್ದಾಗಲೇ ಬೆಳವಣಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೇನೆ ಪ್ರತಿಯೊಂದು ಗರ್ಭಾವಸ್ಥೆಯಲ್ಲಿರೋ ಹೆಣ್ಮಕ್ಳಿಗೆ ಥೈರಾಯ್ಡ್ ಟೆಸ್ಟಿಂಗ್ ಮಾಡೇ ಮಾಡ್ತಾರೆ, TSH ಟೆಸ್ಟಿಂಗ್ ಮಾಡೇ ಮಾಡ್ತಾರೆ. ಸೊ ಅದೇನಾದ್ರು ಅಬ್ನಾರ್ಮಾಲಿಟೀಸ್ ಇದ್ರೆ ಅವ್ರಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ, ಸೇಮ್ ಥೈರಾಕ್ಸಿನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲವರಲ್ಲಿ ಮುಂಚೆಯಿಂದನೇ, ಕೆಲವು ಹೆಣ್ಮಕ್ಳಲ್ಲಿ ಗರ್ಭಾವಸ್ಥೆಗೆ ಬರಲಿಕ್ಕೆ ಮುಂಚೆಯಿಂದನೇ ಥೈರಾಯ್ಡ್ ಡಿಸಾರ್ಡರ್ಸ್ ಇರುವಂಥ ಚಾನ್ಸಸ್ ಇರುತ್ತೆ, ಅಂಥವರಲ್ಲಿ ಆ್ಯಂಟಿಬಾಡಿ ಲೆವೆಲ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಅದು ಕೆಲವು ಸತಿ ಪ್ಲಾಸೆಂಟಾ ಥ್ರೂ ಮಗುವಿಗೆ ಪಾಸ್ ಆಗಿ ಕೆಲವು ಸತಿ ಮಕ್ಕಳಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಥೈರಾಯ್ಡ್ ಅಬ್ನಾರ್ಮಾಲಿಟೀಸ್, ಟ್ರಾನ್ಸಿಯಂಟ್ ಹೈಪೋಥೈರಾಯ್ಡಿಸಮ್ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ತಾಯಿಯಲ್ಲಿ ಕೆಲವು ಆ್ಯಂಟಿಬಾಡೀಸ್ ಮಗುಗೆ ಅಫೆಕ್ಟ್ ಆಗೋ ಚಾನ್ಸಸ್ಸೂ ಇರುತ್ತೆ, ಆ್ಯಂಟಿಬಾಡೀಸ್ ಪಾಸೇಜಿಂದ ಮಗುವಲ್ಲಿ ಹೈಪೋಥೈರಾಯ್ಡಿಸಮ್ ಅಥವಾ ಕೆಲವು ಸತಿ ಹೈಪರ್ ಥೈರಾಯ್ಡಿಸಮ್ ಬರುವಂಥ ಚಾನ್ಸಸ್ ಕೂಡ ಇದೆ.
2: ಈಗ ಕಂಜನೈಟಲ್ ಹೇಳಿದ್ರಿ, ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ 2 ವರ್ಷ 3 ವರ್ಷ ಅಥವಾ 5 ವರ್ಷದ ಒಳಗಿನ ಮಕ್ಕಳು, ಇವ್ರಿಗೆ ಥೈರಾಯ್ಡ್ ಸಮಸ್ಯೆ ಆಗ ಶುರುವಾಗುತ್ತೆ.
3: ಹೌದು,
2: ಏನು ಕಾರಣ ಇದಕ್ಕೆ?
3: ಸೊ ಇದು ನಾವು ಅಕ್ವೈರ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮೋಸ್ಟ್ ಕಾಮನ್ ಕಾರಣ ಅಂತಂದ್ರೆ ಆಟೋ ಇಮ್ಯೂನ್ ಕಂಡೀಷನ್. ಆಟೋ ಇಮ್ಯೂನ್ ಅಂತಂದ್ರೆ ನಮ್ಮ ದೇಹದ ಆಂಟಿಬಾಡೀಸ್, ಈಗ ಯಾವ್ದಾದ್ರೂ ಇನ್ಫೆಕ್ಷನ್ಗೆ, ಬ್ಯಾಕ್ಟೀರಿಯಾ ವೈರಸ್ ಇನ್ಫೆಕ್ಷನ್ ಆದಾಗ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರೋ ಆಂಟಿಬಾಡೀಸ್ ನಮ್ಮ ದೇಹದ ಥೈರಾಯ್ಡ್ ಗ್ಲಾಂಡ್ ನ ಸೆಲ್ಸ್ ನೇ ನಾಶ ಮಾಡುವಂಥದ್ದು. ಇದನ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ ಕಾಮನ್ ಕಂಡೀಷನ್. ಹಾವೆವರ್ ಕೆಲವು ಮಕ್ಕಳಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಇರ್ಬೋದು. ಕೆಲವು ಮಕ್ಕಳಲ್ಲಿ ಇವಾಗ ಕ್ಯಾನ್ಸರಿಂದ ಹೊರಬಂದಿರೋ ಮಕ್ಕಳಲ್ಲಿ ರೇಡಿಯೇಷನ್ ಥೆರಪಿ ಎಲ್ಲ ಆಗಿರುತ್ತೆ. ಸೊ ಅವರಲ್ಲಿ ಥೈರಾಯ್ಡ್ ತೊಂದರೆಗಳನ್ನ ನೋಡ್ತೀವಿ. ಕೆಲವು ಸತಿ ಕೆಲವು ಮೆಡಿಕೇಶನ್ಸ್ ಮೇಲೆ ಇರ್ತಾರೆ ಮಕ್ಕಳು. ಕೆಲವು ಆಂಟಿ ಕನ್ವಲ್ಸೆಂಟ್ಸ್, ಫಿನಿಟೋಯಿನ್, ಫಿನೋಬಾರ್ಬಿಟೋನ್ ಅಂತ ಹೇಳ್ತೀವಿ. ಕೆಲವು ಸತಿ ಗ್ಲುಕೋಕಾರ್ಟಿಕಾಯ್ಡ್ಸ್ ಮೇಲೆ ಇರ್ತಾರೆ. ಸೊ ಕೆಲವು ಮೆಡಿಸಿನ್ ಮೇಲೆ ಇದ್ದಾಗ್ಲೂ ಥೈರಾಯ್ಡ್ ಡಿಸಾರ್ಡರ್ಸ್ನ ನಾವು ನೋಡುವಂಥ ಚಾನ್ಸಸ್ ಇರುತ್ತೆ.
0: ಇವರಿಗೆ ಏನು ಲಕ್ಷಣಗಳು?
3: ಸೊ ಈ ಮಕ್ಕಳಲ್ಲಿ ಏನಿರುತ್ತೆ ಅಂತಂದ್ರೆ ಉದ್ದ ಬೆಳೆಯೋದು, ಹೈಟ್ ಏನ್ ಬೆಳೀತಾ ಇರ್ತಾರೆ ನಾರ್ಮಲ್ ಆಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ದೇ ವಾಂಟ್ ಗೇನ್ ವೈಟ್, ಡಿಕ್ರೀಸ್ ಇನ್ ಹೈಟ್ ಗೇನಿರುತ್ತೆ. ಮತ್ತೆ ಕೆಲವು ಸತಿ ಪ್ರೌಢಾವಸ್ಥೆಗೆ ಬೀರುವಂತ ಮಕ್ಕಳಲ್ಲಿ ಆ ಪ್ಯೂಬರ್ಟಿ ಡೆವಲಪ್ಮೆಂಟ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈಗ ಸ್ಕೂಲಲ್ಲಿ ಮಗು ಮುಂಚೆ ಚೆನ್ನಾಗಿ ಓದ್ತಿದ್ದ, ಕಾನ್ಸಂಟ್ರೇಷನ್ ಚೆನ್ನಾಗಿತ್ತು, ಅಟೆನ್ಷನ್ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಲಾಸ್ಟ್ ಒನ್ ಇಯರ್ ಇಂದ ಒನ್ ಅಂಡ್ ಹಾಫ್ ಇಯರ್ ಇಂದ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ಸ್ ಹೇಳ್ತಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಬರುವಂಥದ್ದು, ಮೋಷನ್ ಗಟ್ಟಿ ಆಗುವಂಥದ್ದು, ಡ್ರೈ ಸ್ಕಿನ್, ಮತ್ತೆ ಹಾರ್ಟ್ ರೇಟ್ ಕಡಿಮೆ ಆಗುವಂಥದ್ದು, ಕೋಲ್ಡ್ ಇಂಟಾಲರೆನ್ಸ್, ಇದೆಲ್ಲ ಲಕ್ಷಣಗಳನ್ನ ನೋಡ್ತೀವಿ. ಸೊ ಇದೆಲ್ಲ ಲಕ್ಷಣಗಳನ್ನ ನೋಡಿದಾಗ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಅದರಿಂದ ನಮಗೆ ಗೊತ್ತಾಗುತ್ತೆ ಥೈರಾಯ್ಡ್ ಅಬ್ನಾರ್ಮಾಲಿಟೀಸ್ ಇರೋದು.
0: ಈ ಮಕ್ಕಳಲ್ಲಿ ಇರ್ಬೋದು ಅಥವಾ ಹುಟ್ಟಿನಿಂದನೇ ಬರುವಂತಹ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳು ಇರ್ಬೋದು, ಇವರಿಗೆ ಹೈಪೋ ಒಂದೇ ಬರೋದಾ ಅಥವಾ ಹೈಪರ್ ಥೈರಾಯ್ಡಿಸಮ್ ಬರುತ್ತಾ?
3: ಹೈಪರ್ ಥೈರಾಯ್ಡಿಸಮ್ ಕೂಡ ನಾವು ಮಕ್ಕಳಲ್ಲಿ ನೋಡ್ತೀವಿ. ಇದರಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಇರುತ್ತೆ, ಎಷ್ಟು ನಾರ್ಮಲ್ ಆಗಿರಬೇಕೋ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅದರಿಂದ ಬರುವಂಥ ಲಕ್ಷಣಗಳು ಏನಂತಂತಂದರೆ ಈಗ ತುಂಬ ಲೂಸ್ ಮೋಷನ್ಸ್ ಆಗುವಂಥದ್ದು, ಡೈರಿ ಆಗುವಂಥದ್ದು, ಸ್ವೆಟ್ಟಿಂಗ್ ತುಂಬ ಆಗುವಂಥದ್ದು, ಮತ್ತು ಪ್ಯಾಲ್ಪಿಟೇಷನ್, ಎದೆ ಹೊಡ್ಕೊಳ್ಳೋ ಅಂಥದ್ದು, ಆಂಗ್ಸೈಟಿ ನೋಡ್ತೀವಿ. ಮತ್ತು ಹೈಪರ್ ಥೈರಾಯ್ಡಿಸಮಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಇದ್ದಾಗ ಯೂಶಲಿ ನಾವು ಗಾಯ್ಟರ್ ನೋಡ್ತೀವಿ, ಗ್ರಂಥಿದು ದೊಡ್ಡದಾಗುವಂಥದ್ದು. ಮತ್ತು ಕಣ್ಣಿನ ಅಬ್ನಾರ್ಮಾಲಿಟೀಸ್ ನೋಡ್ತೀವಿ, ಆಫ್ಥಾಲ್ಮೋಪತಿ ಅಂತ ಹೇಳ್ತೀವಿ. ಸೊ ಅದನ್ನು ನೋಡ್ತೀವಿ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನಾವು ಟೆಸ್ಟ್ ಮಾಡಿಬಿಟ್ಟು ಆ ತೊಂದರೆ ಇರೋದನ್ನು ಕಂಡುಹಿಡ್ಕೊಬೋದು.
0: ಇದಕ್ಕೆ ಯಾವ ಚಿಕಿತ್ಸೆಯನ್ನು ಕೊಡ್ತೀರಿ? ಹೈಪೋ ಇದ್ರೆ ಏನೋ ಥೈರಾಕ್ಸಿನ್ ಮಾತ್ರೆಗಳನ್ನು ಕೊಟ್ಟು ನೀವು ಹಾರ್ಮೋನ್ನ ಪ್ರಮಾಣನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಈ ಹೈಪರ್ ಥೈರಾಯ್ಡಿಸಮ್ಗೆ ಯಾವ ಥರ ಟ್ರೀಟ್ಮೆಂಟ್?
3: ಇದಕ್ಕೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ, ಅಂದರೆ ಥೈರಾಯ್ಡ್ ಹಾರ್ಮೋನ್ನ ಕಡಿಮೆ ಮಾಡುವಂಥದ್ದ ಮೆಡಿಕೇಷನ್ಸ್ನ ಕೊಡ್ತೀವಿ. ಸೊ ಕೆಲವು ಸತಿ ಊತ ತುಂಬ ಜಾಸ್ತಿ ಇದೆ ಮತ್ತು ಅನ್ಕಂಟ್ರೋಲ್ಡ್ ಇದ್ದಾಗ ಎಸ್, ಸರ್ಜರಿ, ರೇಡಿಯೋಥೆರಪಿ ಕೂಡ ಬೇಕಾಗುವಂಥ ಚಾನ್ಸಸ್ ಇರುತ್ತೆ.
0: ಕಾರ್ಯಕ್ರಮದ ಕಡೆಯದಾಗಿ, ಈ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಭಯ ಬೇಡ, ಟ್ರೀಟ್ಮೆಂಟ್ ಇದೆ, ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬಹುದು ಅಂತ ಒಂದು ನಮ್ಮ ಕೇಳುಗರಿಗೆ ಕಿವಿ ಮಾತು ಹೇಳಬೇಕಲ್ಲ ಡಾಕ್ಟ್ರೆ?
3: ಎಸ್. ಸೊ ಒಂದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಥವಾ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಯಾವುದಾದ್ರೂ ಆಗಲಿ, ಇದು ಒಂದು ಕ್ರಾನಿಕ್ ಕಂಡೀಷನ್. ಈಗ ಥೈರಾಯ್ಡ್ ಬಂದ ತಕ್ಷಣ ಅಯ್ಯೋ ಜೀವನ ಪೂರ್ತಿ ಟ್ಯಾಬ್ಲೆಟ್ ತೊಗೊಬೇಕಲ್ಲ ಅನ್ನೋದು ಒಂದು ಭಯ ಇರುತ್ತೆ, ಪೇರೆಂಟ್ಸಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲೇ ಆಗಿರಬಹುದು. ಸಿ, ಥೈರಾಯ್ಡ್ ಟ್ಯಾಬ್ಲೆಟ್ ಒಂದು ಸಣ್ಣ ಟ್ರೀಟ್ಮೆಂಟ್ ಅಷ್ಟೇ, ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೀವು ಕರೆಕ್ಟ್ ಡೋಸೇಜಲ್ಲಿ ತೊಗೊಂಡು ಕರೆಕ್ಟಾಗಿ ನಿಮ್ಮದು ಡಾಕ್ಟರ್ ಹತ್ರ ಫಾಲೋಅಪ್ ಇದ್ರೆ ಮಕ್ಕಳ ಬೆಳವಣಿಗೆ, ಮೆದುಳು ಬೆಳವಣಿಗೆ ಆಗಿರ್ಬೋದು, ದೈಹಿಕ ಬೆಳವಣಿಗೆ ಆಗಿರ್ಬೋದು, ಪ್ರೌಢಾವಸ್ಥೆಯ ಬೆಳವಣಿಗೆಗಳಾಗಿರ್ಬಹುದು, ಎಲ್ಲ ಕರೆಕ್ಟ್ ಾಗಿ ಆಗುತ್ತೆ. ಸೊ ಮೇನ್ ಥಿಂಗ್, ಸ್ಕ್ರೀನಿಂಗ್ ಮಾಡಿಸ್ಬೇಕು, ಲಕ್ಷಣಗಳು ಬಂದಾಗ ಟೆಸ್ಟಿಂಗ್ ಮಾಡಿಸ್ಬೇಕು, ಕರೆಕ್ಟಾಗಿ ಟ್ರೀಟ್ಮೆಂಟ್ ಫಾಲೋಅಪ್ ಮಾಡ್ಕೊಳ್ಬೇಕು.
0: ಧನ್ಯವಾದಗಳು ಡಾಕ್ಟರ್ ತೃಪ್ತಿಯವರೇ. ಇದುವರೆಗೂ ಮಕ್ಕಳಲ್ಲಿ ಯಾಕೆ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ, ಅದಕ್ಕೆ ಕಾರಣಗಳೇನು, ಚಿಕಿತ್ಸೆ ಏನಿದೆ, ನಾವು ಹುಟ್ಟಿದ ತಕ್ಷಣ ಆ ಥೈರಾಯ್ಡ್ ಪರೀಕ್ಷೆಯನ್ನು 72 ಗಂಟೆ ಒಳಗೆ ಮಾಡಿಸ್ಬೇಕು ಅಂತೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು.
1: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳಾ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ ಆಲಿಸಬಹುದು. ಸಂದರ್ಶಕರು ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಕೇಳಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.
1: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನು ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನೂ ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನು ಒದಗಿಸುವುದು, ತರಬೇತಿಯನ್ನ ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನು ನೀಡುವುದು, ಸಹಾಯಧನವನ್ನ ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನು ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನು ಬಹಳಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನ ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಕೆಯಲ್ಲಿ ಶೇಕಡ 35-50 ನೀಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಾಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ ಕಲಿಹಾರಿ ಸಸ್ಯಗಳಿಗೆ ಶೇಕಡ 50 ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡಾ 50% ಸಹಾಯಧನ, ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡಾ 50-100% ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡಾ 50-100% ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಔಷಧೀಯ ಸಸ್ಯಗಳ ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನ ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನು ನೀಡಲಾಗ್ತಾ ಇದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನ ಪಡೆದುಕೊಳ್ಳುವುದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನು ನೋಡುತ್ತೀರಿ. ನೀವು ರಾಷ್ಟೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನು ದೃಢೀಕರಿಸಿದ ನಂತರ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಈ ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದು.
0: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026 ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ಅವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2 ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8 ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030 ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ.

0: ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ರೂಪಾಯಿ ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 95.20 ರೂಪಾಯಿಯಾಗಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಸಂಪರ್ಕಿಸಬಹುದು ಅಥವಾ cuet-ugintea.ac.in ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಚ್ವನ್ ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ

0: ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27 ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29 ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31 ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:20:20. ಈಗ ಭಾವಗೀತೆಗಳ ಕಾರ್ಯಕ್ರಮ, ಡಾಕ್ಟರ್ ಶಿಲ್ಪಾ ಹೆಗಡೆಯವರಿಂದ. ಇಂದಿನ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ರಚನೆಯ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ತೂರಿ ತೂರಿ ಬರುವ ಗಾಳಿ ನೆನೆಹು ತರುತ್ತಿದೆ.

ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ಬಳಸಬಹುದಾದ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480855523. ಮತ್ತೊಮ್ಮೆ 9480855523. ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಆಲಿಸೋಣ. ಚಿತ್ರ ಕಿಚ್ಚ ಹುಚ್ಚ, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅನುರಾಧ ಶ್ರೀರಾಮ್. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕೇಳುಗರೆ, ಮೊದಲ ಸಂದೇಶ ಬಂದಿದೆ. ರಥಸಪ್ತಮಿ ಚಿತ್ರದ ಗೀತೆಗಾಗಿ ಹಾಡನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ನಂಜನಗೂಡಿನಿಂದ ಗಣೇಶ್ ರಾವ್, ಗಿರಿಜಾ, ಪೂಜಾ, ಗುರುಪ್ರಸಾದ್, ಯೋಧನ್. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಥೈರಾಯ್ಡ್ ಹಾರ್ಮೋನ್ ಏನ್ ಹೇಳ್ತೀವಿ, ಅದು ನಮ್ಮ ವೇಟ್ ಪ್ರಕಾರ ಮಾಡ್ಬೇಕು. ಸಡನ್ ಆಗಿ ವೇಟ್ ಜಾಸ್ತಿ ಆದಾಗ ಅದಕ್ಕೆ ಪಾಪ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ಇದು ಏನಾಗುತ್ತೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ವೇಟ್ ಜಾಸ್ತಿ ಆದ್ರೇನು ಥೈರಾಯ್ಡ್ ತೊಂದ್ರೆ ಬರ್ಬೋದು. ಥೈರಾಯ್ಡ್ ತೊಂದ್ರೆ ಬಂದ್ರೂ ಸ್ವಲ್ಪ ವೇಟ್ ಜಾಸ್ತಿ ಆಗ ಬರೀ ಅದರಿಂದ ಆಗುತ್ತೆ ಅನ್ನೋದು ತಪ್ಪು.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಅವರು ಗಜ ಚಿತ್ರದ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಾರೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲ್ಲಿಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ.
0: ಕೃಷಿ

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್. ಈ ಗೀತೆಗಾಗಿ ಚೆನ್ನೈನಿಂದ ಮಾಧವನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದವರು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ, ರಾಜಮ್ಮ ಮೈಸೂರು, ಹನುಮವಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್, ಗಗನ್, ಭುವನ್. ಮಂಡಿಮೊಹಲದಿಂದ ಸುಮತಿ ನಾಗರಾಜ್ ಹಾಗೂ ಕೃತಿಕಾ. ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತ್ ಆಚಾರ್. ಹೆಚ್ಎನ್ ವಿಶ್ವನಾಥ್ ಮೈಸೂರು. ಪಂಪ್ ಹೌಸ್ ಹೊಸಹಳ್ಳಿಯಿಂದ ಬಾಲಕೃಷ್ಣ, ಹವ್ಯಾನ್, ತ್ರಿಷಿಕಾ ಮತ್ತು ಮನೆಯವರು. ಪುಟ್ಟರಾಜಪ್ಪ ಪಿ ರಾಮಕೃಷ್ಣನಗರದಿಂದ ಶಕ್ತಿನಗರದಿಂದ ಹರ್ಷಿತಾ, ಬಿಂದು ಪ್ರಕಾಶ್ ಬೆಂಗಳೂರು, ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೆಪಿ ನಗರದಿಂದ, ಶ್ರೀಕಂಠನ್ ಅಗ್ರಹಾರದಿಂದ ಹಾಗೂ ಅಂಕುಶಾಪುರದಿಂದ ಪದ್ಮ. ಇನ್ನೂ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ. ಸಮಯದ ಅಭಾವದಿಂದ ಎಲ್ಲ ಹೆಸರನ್ನು ಓದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಮೊದಲು ಬಂದ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಯಿತು. ಸಂದೇಶಗಳನ್ನು ಕಳಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ವಂದನೆಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.

0: career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಸ್ಯ ಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮಿಷ

ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5ರಿಂದ 17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
4: ಇದು ಆಕಾಶವಾಣಿ ಮೈಸೂರು FM 100.6. ಸಮಯವಾಗಿದೆ 2:40 ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಖುಷಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಕೆಎಸ್ ಚಿತ್ರ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರು ಸಂಗೀತ ನೀಡಿದ್ದಾರೆ.

ಕೇಳುಗರೆ ಗಮನಿಸಿ, ಶ್ರೀ ಉತ್ತರಾಧಿಮಠ ರೋಗಮೋಚನ ಶ್ರೀ ಧನ್ವಂತರಿ ಸನ್ನಿಧಾನ ಮೈಸೂರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಮತ್ತು ಶ್ರೀ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮೈಸೂರು ದಿಗ್ವಿಜಯ 2026 ಅಧಿಕ ಮಾಸದ ನಿಮಿತ್ತ 26ನೇ ತಾರೀಖು ಮಂಗಳವಾರ ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:30 ಪತಂಜಲಿ ಯೋಗಸೂತ್ರ ಮತ್ತು ಚರಕ ಸಂಹಿತ ಪಾರಾಯಣ ಜ್ಞಾನಯಜ್ಞ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಶ್ರೀ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಉತ್ತರಾಧಿಮಠ, ಉದ್ಘಾಟನೆ ಶ್ರೀ ಶ್ರೀವತ್ಸವರಿಂದ ಶಾಸಕರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು, ಅಧ್ಯಕ್ಷತೆ ಡಾಕ್ಟರ್ ಅಹಲ್ಯ ಎಸ್ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಮೈಸೂರು. ಸ್ಥಳ ಉತ್ತರಾಧಿಮಠ ರೋಗಮೋಚನ ಧನ್ವಂತರಿ ಸನ್ನಿಧಾನ, ಉತ್ತರಾಧಿಮಠದ ರಸ್ತೆ ಖಿಲ್ಲೆ ಮೊಹಲ್ಲಾ ಮೈಸೂರು. ಇಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಗಮ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಕಾರ್ತಿಕ್, ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ದೇವಿಶ್ರೀ ಪ್ರಸಾದ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಾಗೆ ಸುಮನೆ ಚಿತ್ರದ ಗೀತೆಯನ್ನು. ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರು ಸಂಗೀತ ನೀಡಿದ್ದಾರೆ.

0: ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ವಿಹಾರಿ ಕೃಷ್ಣ.
1: Never did I think I'd fall in love. I'm wacky, oh yeah.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:40. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀನಿವಾಸಮೂರ್ತಿ ಅವರಿಂದ ವೀಣಾವಾದನ ಆಲಿಸುವಿರಿ. ಕೇಳಿ ನಿಧಿಚಾಲ ಸುಖಮ, ಕಲ್ಯಾಣಿರಾಗ, ಮಿಶ್ರ ಛಾಪುತಾಳ, ರಚನೆ ತ್ಯಾಗರಾಜರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸಮೂರ್ತಿಯವರಿಂದ ವೀಣಾ ವಾದನ ಕೇಳಿದಿರಿ. ಕೇಳುಗರೆ, ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ ಆಲಿಸುವಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 3:25:25. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

0: ಸಮಯವಾಗಿದೆ 4:08.
1: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಡಾಕ್ಟರ್ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, May 25 ವಿಶ್ವ ಥೈರಾಯ್ಡ್ ದಿನಾನ ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಹೇಗಿರುತ್ತೆ, ಅದಕ್ಕೆ ಕಾರಣಗಳೇನು, ಅದರಿಂದ ಮಹಿಳೆಯರ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟು ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರು. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಮೇಡಮ್. ಮೊದಲಿಗೆ ಈ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ?
3: ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅದು ಒಂದು ನಿಜ ವಿಷಯ. ಬಟ್ ಸುಮಾರು ಜನಕ್ಕೆ ಅನಿಸುತ್ತೆ ಬರೀ ಮಹಿಳೆಯರಲ್ಲೇ ಬರುತ್ತೆ ಅಂತ, ಅದು ಒಂದು ತಪ್ಪನಿಸಿಕೆ ಅಂತ ಹೇಳ್ತೀನಿ. ಇದಕ್ಕೆ ಸುಮಾರು ಕಾಸಸ್ ಇರುತ್ತೆ. ಫಸ್ಟ್ ಏನಂದ್ರೆ ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಥೈರಾಯ್ಡ್ ಡಿಸಾರ್ಡರ್ಸ್ ಬಂದವ್ರಿಗೆ ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಕಾಮನ್ ಆಗಿರುತ್ತೆ. ಮಹಿಳೆಯರಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಗಂಡಸರಿಗಿಂತ ಕಂಪೇರ್ ಮಾಡಿದ್ರೆ. ಸೊ ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಆಟೋ ಇಮ್ಯುನಿಟಿ ಅನ್ನೋದು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದೊಂದು ಕಾರಣ. ಮತ್ತೆ ಮಹಿಳೆಯರಲ್ಲಿ ಸುಮಾರು ತರದ ಲೈಫ್ ಈವೆಂಟ್ಸ್ ಅಂತ ಏನು ಹೇಳ್ತೀವಿ, ಪ್ರೆಗ್ನೆನ್ಸಿ, ಮೆನ್ಸ್ಟ್ರುಯೇಷನ್, ಮೆನೋಪಾಸ್, ಈ ತರ ತುಂಬಾ ಲೈಫ್ ಈವೆಂಟ್ಸ್ ಇರುತ್ತೆ. ಸೊ ಏನೇ ಒಂದು ಮೇಜರ್ ಲೈಫ್ ಈವೆಂಟ್ ಅಂದ್ರೆ ಈಗ ಪ್ರೆಗ್ನೆನ್ಸಿ, ಅದು ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಸ್ಟ್ರೇನ್ ಅಂತ ಹೇಳ್ತೀವಿ. ಈಗ ನಮ್ಮ ದೇಹದಲ್ಲಿ ಥೈರಾಯ್ಡ್ ಉತ್ಪತ್ತಿ ಆಗ್ತಾ ಇದೆ, ಅದು ನಮಗೆ ಸಾಕಾಗುತ್ತೆ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಅಮ್ಮನಿಗೂ ಬೇಕು ಮಗುವಿಗೂ ಬೇಕಾಗ್ತದೆ. ಸೊ ಕೆಲವರಲ್ಲಿ ಆ ಥೈರಾಯ್ಡ್ ಗ್ಲ್ಯಾಂಡು ಹೆಚ್ಚು ಉತ್ಪಾದನೆ ಮಾಡಕ್ ಆಗಲ್ಲ. ಸೊ ಈ ಸ್ಟ್ರೆಸ್ಫುಲ್ ಸ್ಟೇಟ್ಸ್ ಅಲ್ಲಿ ಕೆಲವು ಸತಿ ಥೈರಾಯ್ಡ್ ತೊಂದರೆ ಬರ್ಬೋದು. ಸೊ ಇನ್ನು ಹಲವಾರು ಕಾರಣಗಳಿದೆ. ಮಹಿಳೆಯರಲ್ಲಿರೋ ಹಾರ್ಮೋನ್ಸ್ ಇಂದ ಜಾಸ್ತಿ ಆಗ್ಬೋದು ಥೈರಾಯ್ಡ್ ಡಿಸಾರ್ಡರ್ಸ್, ಅಥವಾ ಜೆನೆಟಿಕ್ ಸಸೆಪ್ಟಬಿಲಿಟಿ ಇರ್ಬೋದು, ಜೀನ್ಸ್ ಇಂದನೂ ಮಹಿಳೆಯರಿಗೆ ಜಾಸ್ತಿ ಬರೋ ಅಂತ ರಿಸ್ಕ್ ಇರ್ಬೋದು. ಬಟ್ ಮೇಜರ್ ಕಾರಣಗಳು, ಎರಡು ಕಾರಣಗಳು ಹೇಳ್ಬೇಕಂದ್ರೆ, ಒಂದು ಆಟೋ ಇಮ್ಯುನಿಟಿ ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಇನ್ನೊಂದು ನಮ್ಮ ಲೈಫ್ ಇವೆಂಟ್ಸ್ ಲೈಕ್ ಪ್ರೆಗ್ನೆನ್ಸಿ, ಮೆನೋಪಾಸ್ ಸಂದರ್ಭದಲ್ಲೂ ಥೈರಾಯ್ಡ್ ಮೇಲೆ ಒಂದು ಸ್ಟ್ರೆಸ್ ಬಿದ್ದು ಥೈರಾಯ್ಡ್ ಡಿಸಾರ್ಡರ್ಸ್ ಕಾಣಿಸ್ಕೊಳ್ಳುತ್ತೆ.
2: ಓಕೆ ಮ್ಯಾಮ್, ಹಾಗೆ ಈಗ ಈ ಲೈಫ್ ಸ್ಟೈಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರಿ, ಆದ್ರೆ ಇದು ಮಹಿಳೆಯರ ದೇಹದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಥೈರಾಯ್ಡ್ ಅಂತ ಹೇಳ್ತೀರಾ?
3: ಸೊ ಈಗ ಥೈರಾಯ್ಡ್ ಸಮಸ್ಯೆ ಬಂದ್ರೆ ಮಹಿಳೆಯರ ಮೇಲೆ ತುಂಬಾ ತರ ಪರಿಣಾಮ ಬರ್ಬೋದು. ಅದು ಅವರು ಸುಮಾರು ದಿವಸ ಅಂದ್ರೆ ಅದನ್ನ ಅದು ಗೊತ್ತೇ ಇರೋದಿಲ್ಲ, ಇದು ಥೈರಾಯ್ಡ್ ತೊಂದರೆಯಿಂದ ಬಂದಿದೆ ಅಂತ. ಅಯ್ಯೋ ನಂಗೆ ಸುಸ್ತಾಗ್ತಾ ಇದೆ, ಅಯ್ಯೋ ವೇಟ್ ಗೇನ್ ಆಗ್ತಾ ಇದೆ, ಏನಕ್ಕಾಗಿರ್ಬೋದು, ನಾನು ಜಾಸ್ತಿ ತಿಂತಾ ಇದ್ದೀನಿ ಅಥವಾ ಮಲ್ಕೋತಾ ಇಲ್ವಾ, ಸ್ಟ್ರೆಸ್ ಆಗಿದೆ, ಈ ತರ ಎಲ್ಲ ಸುಮಾರು ವರ್ಷಗಳು ತೊಂದರೆ ಪಡ್ತಾರೆ, ಥೈರಾಯ್ಡ್ ಚೆಕ್ಕೇ ಮಾಡೋದಿಲ್ಲ. ಸೊ ನಾವು ಹುಟ್ಟದಾಗಿಂದ ಸ್ಟಾರ್ಟ್ ಮಾಡಿದ್ರೆ, ಹೆಣ್ಣು ಮಕ್ಕಳಲ್ಲಿ ಹುಟ್ಟದಾಗ ಕಂಜಿನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಇರ್ಬೋದು, ಅದು ನಾವು ಯಾವುದೇ ಮಗು ಹುಟ್ಟದಾಗ್ಲೂ ಒಂದು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಲೇಬೇಕು, ಯಾಕೆಂದ್ರೆ ಅದು ರಿವರ್ಸಿಬಲ್ ಕಾಸ್ ಆಫ್ ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಸೊ ಥೈರಾಯ್ಡ್ ತೊಂದರೆ ಇದ್ರೆ ಹುಟ್ಟಿದಾಗ, ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಇದ್ರೆ ಅದು ಬೆಳವಣಿಗೆ ತೊಂದರೆ ಆಗ್ಬೋದು, ಒಂದು ಮೆಂಟಲ್ ಮೆಚುರಿಟಿ, ಐ ಕ್ಯೂ, ಇದಕ್ಕೆಲ್ಲ ತೊಂದರೆ ಬರ್ಬೋದು. ಬಟ್ ಜಸ್ಟ್ ಒಂದು ಸಿಂಪಲ್ ಟ್ಯಾಬ್ಲೆಟ್ ಇಂದ ಟ್ರೀಟ್ಮೆಂಟ್ ಇದ್ರೆ ಇದ್ಯಾವುದು ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಮಗು ಬೆಳವಣಿಗೆಗೆ ಕಷ್ಟ ಬರ್ಬೋದು, ಮತ್ತೆ ಪೀರಿಯಡ್ಸ್ ಬರೋದು ನಿಧಾನ ಆಗ್ಬೋದು ಅಥವಾ ಬೇಗನೂ ಬರ್ಬೋದು. ಸೊ ಥೈರಾಯ್ಡ್ ತೊಂದರೆಯಿಂದ ಎರಡ್ ತರನು ಆಗ್ಬೋದು. ಬೆಳವಣಿಗೆ ಬಗ್ಗೆ ಮಾತಾಡಿದ್ವಿ, ಮತ್ತೆ ಪೀರಿಯಡ್ಸ್ ಬಗ್ಗೆ ಮಾತಾಡಿದ್ವಿ, ಮತ್ತೆ ನಮ್ಮ ಬೋನ್ಸ್ ಮೂಳೆಗಳು ಏನ್ ಹೇಳ್ತೀವಿ ಅದು ಚಿಕ್ಕ ವಯಸ್ಸಿನಿಂದನೇ ಬೆಳಿಬೇಕು ಮತ್ತೆ ಗಟ್ಟಿ ಆಗ್ಬೇಕು. 30 ವರ್ಷದವರೆಗೂ ನಾವು ಪೀಕ್ ಬೋನ್ ಮಾಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ನಾವು ಬೋನ್ ಎಷ್ಟು ಕಟ್ತೀವಿ ಅದು 30-35 ವರ್ಷದೊಳಗೆ ನಿಂತೋಗುತ್ತೆ. ಥೈರಾಯ್ಡ್ ತೊಂದರೆ ಇದ್ರೆ ಆ ತೊಂದರೆನೂ ಆಗ್ಬೋದು, ನಮ್ಮ ಬೋನ್ಸ್ ವೀಕ್ ಆಗ್ಬೋದು. ಈಗ ಇದು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ತುಂಬಾ ಕಾಮನ್. ಹೋಗ್ತಾ ಹೋಗ್ತಾ ಈಗ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು, ಎರಡರಿಂದನು ಹೈಪೋಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ್ ಇಂದನು ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು. ಮತ್ತೆ ಮದುವೆ ಆದ್ಮೇಲೆ ಥೈರಾಯ್ಡ್ ಸಮಸ್ಯೆ ಇದ್ದು ಅದು ಟ್ರೀಟ್ ಆಗ್ಲಿಲ್ಲ ಅಂದ್ರೆ ಇನ್ಫರ್ಟಿಲಿಟಿ ತೊಂದರೆ ಬರ್ಬೋದು, ವೇಟ್ ಇಂದ ತೊಂದರೆ ಬರ್ಬೋದು, ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಕೊಲೆಸ್ಟ್ರಾಲ್ ತೊಂದರೆ ಇರ್ಬೋದು, ಡಯಾಬಿಟೀಸು ಸಹ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ಕೊಡದೇ ಇಲ್ಲ ಅಂದ್ರೆ. ಇದು ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಕಾಣಿಸುವಂತ ಸಮಸ್ಯೆಗಳು. ಮತ್ತೆ ನಾವು ಇನ್ನೊಂದು ಏನ್ ಹೇಳ್ತೀವಿ, ಥೈರಾಯ್ಡ್ ನಾಡ್ಯೂಲ್ಸ್, ಅಂದರೆ ಈಗ ಹೈಪರ್ ಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಅಂದರೆ ನಾವು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳೋಂಥ ಒಂದು ಸಮಸ್ಯೆಗಳು, ಮತ್ತು ಥೈರಾಯ್ಡ್ ದೊಡ್ಡದಾಗಿರ್ಬೋದು ಅಂದರೆ ಅದನ್ನು ನಾಡ್ಯೂಲ್ಸ್ ಅಥವಾ ಗಾಯ್ಟರ್ ಅಂತ ಹೇಳ್ತೀವಿ. ಇದರಿಂದ ಕೆಲವ್ರಿಗೆ ಮೆಕ್ಯಾನಿಕಲ್ ತೊಂದರೆಗಳಂದರೆ ನುಂಗಕ್ಕೆ ಕಷ್ಟ ಆಗ್ಬೋದು, ಅಥವಾ ಕೆಲವ್ರಿಗೆ ಏನನ್ಸುತ್ತೆ ನಂದು ಕತ್ತು ದೊಡ್ಡದಾಗಿದೆ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಕೆಲವ್ರಿಗೆ ತೊಂದರೆ ಆಗುತ್ತೆ. ಕೆಲವರಲ್ಲಿ ಈ ಗೆಡ್ಡೆಗಳು ಕ್ಯಾನ್ಸರ್ ತೊಂದರೆನೂ ಆಗ್ಬೋದು, ಬಟ್ ಅದು ತುಂಬ ಕಮ್ಮಿ, ಅದಕ್ಕೆ ಟೆಸ್ಟ್ ಮಾಡ್ಕೋಬೇಕು. ಬಟ್ ಈ ಥರ ಎಲ್ಲ ಥರ ಒಂದು ಪ್ರಾಬ್ಲಮ್ ಬರ್ಬೋದು ಥೈರಾಯ್ಡ್ ಸಮಸ್ಯೆಗಳಿಂದ.
2: ಓಕೆ ಮ್ಯಾಮ್, ಈಗ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಇದು ಪೀರಿಯಡ್ಸ್ ಮೇಲೆ ಪ್ರಭಾವ ಬೀರುತ್ತೆ, ವೆಯ್ಟ್ ಮೇಲೆ ಪ್ರಭಾವ ಬೀರುತ್ತೆ, ಗಂಟ್ಲು ಮೇಲೆ ಪ್ರಭಾವ ಬೀರುತ್ತೆ ಅಂತ. ಈಗ ನಾವು ಸಾಕಷ್ಟು ಜನನ ನೋಡಿದಾಗ ಕೆಲವರು ಮುಂಚೆ ಸ್ವಲ್ಪ ನಾರ್ಮಲ್ ಆಗಿ ನೋಡೋ ಥರ ಇರ್ತಾರೆ, ಆಮೇಲೆ ತುಂಬ ಸಣ್ಣ ಆಗೋಗಿರ್ತಾರೆ ಅಥವಾ ತುಂಬ ಓವರ್ ವೆಯ್ಟ್ ಆಗಿರೋದನ್ನು ನಾವು ಗಮನಿಸಿದಾಗ ಯಾಕೆ ಹೀಗಾಗ್ತಿದೆ ಅಂತ ನಾವು ಅವ್ರನ್ನ ನೋಡಿ ಪ್ರಶ್ನಿಸಿದಾಗಲೂ ಥೈರಾಯ್ಡ್ ಬಂದಿದೆ ನನಗೆ ಅಂತ ಹೇಳ್ತಾರೆ. ಅಂದರೆ ಓವರ್ ವೆಯ್ಟ್ ಆಗಬಹುದು, ಅಂಡರ್ ವೆಯ್ಟ್ ಆಗಬಹುದು, ಎರಡೂ ಕೂಡ ಈ ಥೈರಾಯ್ಡಿಂದ ಬರುತ್ತಾ, ಹೇಗೆ ಅದು ಪ್ರಭಾವ ಬೀರ್ತಾ ಇದೆ ವೆಯ್ಟ್ ಮೇಲೆ ಅಂತ?
3: ಹೌದು, ಸೊ ಖಂಡಿತ ವೆಯ್ಟ್ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಫಸ್ಟು ನಾ ಹೇಳಿದ್ನಲ್ಲ, ಎರಡು ಥರ ಇರ್ಬೋದು ಸಮಸ್ಯೆ ಕಾಣೋದು. ಹೈಪರ್ ಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಆಗಿರೋದು ದೇಹದಲ್ಲಿ. ಈ ಥೈರಾಯ್ಡ್ ಹಾರ್ಮೋನ್ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ. ಸೊ ವೆಯ್ಟ್ ಕಮ್ಮಿ ಆಗುತ್ತೆ, ಆಮೇಲೆ ಅವ್ರಿಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಏನೋ ಒಂಥರ ಭಯ, ಏನೋ ಒಂದು ಎದೆ ಬಡ್ದಂಗೆ ಆಗ್ತಾ ಇದೆ, ಆ ಥರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇಲ್ಲಾಂದರೆ ಫ್ರ್ಯಾಕ್ಚರ್ ಕೂಡ ಆಗ್ಬೋದು. ಮತ್ತು ಅವ್ರಿಗೆ ಏನಂತೀವಿ, ಹೀಟ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಾನು ನೀವು ಹಿಂಗೆ ಕೂತಿರ್ಬೋದು, ಈಗ ನಿಮಗೆ ಥೈರಾಯ್ಡ್ ಇದೆ ಅಂದರೆ ತುಂಬ ಸೆಕೆ ಆಗೋದು, ಏನೂ ಇಲ್ಲದೆ ಸೆಕೆ ಆಗೋದು. ಈಗ ಸೆಕೆ ಕಾಲನೇ ಆ ಥರ ಅಲ್ಲ, ಮತ್ತು ನಾರ್ಮಲ್ ಆಗಿ ಸೆಕೆ ಆಗದಿದ್ದ ಟೈಮಲ್ಲಿ ತುಂಬ ಸೆಕೆ ಆಗೋದು, ಕೈಕಾಲಲ್ಲಿ ಸ್ವಲ್ಪ ನಡ್ಕ ಬರೋದು, ಎದೆ ಜಾಸ್ತಿ ಹೊಡೆದಂಗೆ ಆಗೋದು, ವೆಯ್ಟ್ ತುಂಬ ಕಮ್ಮಿ ಆಗ್ಬಿಡೋದು, ಮತ್ತು ಸುಮಾರು ಸತಿ ಟಾಯ್ಲೆಟ್ಗೆ ಹೋಗೋದು, ಈ ಥರ ಎಲ್ಲ ಆದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ವೆಯ್ಟ್ ಖಂಡಿತ ಕಮ್ಮಿ ಆಗುತ್ತೆ. ಈಗ ಡಿಬೇಟ್ ಅಂದರೆ ಹೈಪೋಥೈರಾಯ್ಡಿಸಮ್ ಅಲ್ಲಿ, ಈಗ ಹೈಪೋಥೈರಾಯ್ಡಿಸಮ್ ಅಂದರೆ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಆಗಿದೆ ಅಂತ. ಸೊ ಇದರಿಂದ ಕೆಲವು ಕೆ ಜಿ ವೆಯ್ಟ್ ಜಾಸ್ತಿ ಆಗ್ಬೋದು, ಎಸ್ಪೆಷಲಿ ತುಂಬ ಟ್ರೀಟ್ ಆಗಲೇ ಇಲ್ಲ ಅಂದರೆ, ಈಗ ನಿಮ್ಮದು ಬಾರ್ಡರ್ ಲೈನ್ ಇದೆ ಆ ಥರದ್ರಲ್ಲೆಲ್ಲ ಥೈರಾಯ್ಡಿಂದ ವೆಯ್ಟ್ ಜಾಸ್ತಿ ಆಗಿದೆ ಅನ್ನೋದು ತಪ್ಪು. ತುಂಬ ಅನ್ಟ್ರೀಟೆಡ್ ಟ್ರೀಟೇ ಮಾಡದೆ ನಮಗೆ ಹಾರ್ಮೋನ್ ತುಂಬ ಕಮ್ಮಿ ಆಗಿದೆ ಅಂದಾಗ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಅದು ಬರೀ ಪಾಪ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೇ ಅದು ನಾವು ಪಾಪ ಕೂರಿಸಬಾರ್ದು, ಅದರಿಂದನೇ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳೋದು ತಪ್ಪು. ಇದರಿಂದ ಮೋರ್ ಕಾಮನ್ ಅಂತ ಏನು ಹೇಳ್ತೀವಿ, ಈಗ ಎಕ್ಸಸೈಸ್ ಮಾಡದೆ ಇರೋದು, ತುಂಬ ಅಂದರೆ ಅನ್ಹೆಲ್ದಿ ಫುಡ್ ತಿನ್ನೋದು, ನಮ್ಮ ಲೈಫ್ ಸ್ಟೈಲ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ವೆಯ್ಟ್ ಗೇನಿಂದ. ಹೌದು, ಹೈಪೋಥೈರಾಯ್ಡಿಸಮ್ ಇಂದನೂ ವೆಯ್ಟ್ ಗೇನ್ ಆಗ್ಬೋದು, ಬಟ್ ಅದು ತುಂಬ ಕಮ್ಮಿ, ಅಂದರೆ ತುಂಬ ಸೀರಿಯಸ್ ಆಗಿ ನಾವು ಸುಮಾರು ವರ್ಷ ಟ್ರೀಟ್ಮೆಂಟೇ ಕೊಡದೆ ಆ ಥರ ಎಲ್ಲ ಇದ್ದಾಗ ವೆಯ್ಟ್ ಜಾಸ್ತಿ ಆಗ್ಬೋದು. ಬಟ್ ಬಾರ್ಡರ್ ಲೈನಲ್ಲೆಲ್ಲ ಇದ್ದಾಗ ಇದು ಲೈಫ್ ಸ್ಟೈಲ್ ಜಾಸ್ತಿ ಇರುತ್ತೆ. ಇನ್ನೊಂದು ಏನಂದರೆ, ಈಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ನಾರ್ಮಲ್ ಆಗಿದೆ, ನೀವು ಟೆಸ್ಟ್ ಮಾಡಿದೀರ, ಬ್ಲಡ್ಡಲ್ಲೆಲ್ಲ ನಾರ್ಮಲ್ ಇದೆ, ಈಗ ನೀವು ಬೇರೆ ಕಾರಣದಿಂದ ವೆಯ್ಟ್ ಜಾಸ್ತಿ ಆಯಿತು ನಿಮ್ಮದು, ಆಗ ನಿಮ್ಮದು ಥೈರಾಯ್ಡ್ ಚೆಕ್ ಮಾಡಿದಾಗ ಜಾಸ್ತಿ ಆಗಿ ಹೈಪೋಥೈರಾಯ್ಡಿಸಮ್ ಇರ್ಬೋದು. ಅಂದರೆ ಮೋಸ್ಟ್ ಕಾಮನ್ಲಿ ಸಬ್ ಕ್ಲಿನಿಕಲ್ ಅಂತ ಹೇಳ್ತೀವಿ, ಅಂದರೆ ಟಿ ಎಸ್ ಎ ಜಾಸ್ತಿ ಆಗಿರ್ಬೋದು, T3 T4 ಕಮ್ಮಿ ಆಗಿರ್ಬೋದು, ಅದು ಥೈರಾಯ್ಡ್ ಗ್ಲ್ಯಾಂಡಿನ ಪಾಪ ಏನೂ ತಪ್ಪಿಲ್ಲ. ಈಗ ನಾವು ಬೇರೆ ಕಾರಣದಿಂದ ದಪ್ಪ ಆದರೆ ಪಾಪ ಥೈರಾಯ್ಡ್ ಗ್ಲ್ಯಾಂಡ್ ಅದಕ್ಕೆ ಹಾರ್ಮೋನ್ ಅಷ್ಟು ಪ್ರೊಡ್ಯೂಸ್ ಮಾಡೋಕೆ ಆಗ್ತಾ ಇಲ್ಲ. ಅದು ಥೈರಾಯ್ಡ್ ಹಾರ್ಮೋನ್ ಏನು ಹೇಳ್ತೀವಿ, ಅದು ನಮ್ಮ ವೆಯ್ಟ್ ಪ್ರಕಾರ ಮಾಡಬೇಕು. ಸಡನ್ ಆಗಿ ವೆಯ್ಟ್ ಜಾಸ್ತಿ ಆದಾಗ ಅದಕ್ಕೆ ಪಾಪ ಮಾಡಲಿಕ್ಕೆ ಆಗದೆ ಇರ್ಬೋದು. ಸೊ ಇದು ಏನಾಗುತ್ತೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ವೆಯ್ಟ್ ಜಾಸ್ತಿ ಆದ್ರೂ ಥೈರಾಯ್ಡ್ ತೊಂದರೆ ಬರ್ಬೋದು, ಥೈರಾಯ್ಡ್ ತೊಂದರೆ ಬಂದ್ರೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ ಬರೀ ಅದರಿಂದ ಆಗುತ್ತೆ ಅನ್ನೋದು ತಪ್ಪು.
2: ಹಾಗೆ ಈಗ ಮೆನ್ಸ್ಟ್ರಲ್ ಸೈಕಲ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ?
3: ಖಂಡಿತ ಈ ತರನೂ ಆಗುತ್ತೆ. ಈಗ ನಿಮಗೆ ಪೀರಿಯಡ್ಸ್ ತೊಂದರೆ ಇದ್ರೆ, ಈಗ ನಮ್ಮ ಓಪಿಡಿಗೆ ಸುಮಾರು ಜನ ಬರ್ತಾರೆ ಪೀರಿಯಡ್ಸ್ ತೊಂದರೆ ಇದೆ ಅಂತ, ಅದರಲ್ಲಿ ಫಸ್ಟ್ ನಾವು ಚೆಕ್ ಮಾಡೋದು ಏನಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಚೆಕ್ ಮಾಡೋದು. ಸೊ ಇದು ತುಂಬ ಕಾಮನ್ ಇರುತ್ತೆ. ಸೊ ಅದು ನಾವು ಟ್ರೀಟ್ ಮಾಡಿದಾಗ ಪೀರಿಯಡ್ಸ್ ನಾರ್ಮಲೈಸ್ ಆಗುತ್ತೆ. ಬಟ್ ಇದ್ರ ಜೊತೆ ಥೈರಾಯ್ಡ್ ಜೊತೆ ವೆಯ್ಟ್ ಜಾಸ್ತಿ ಇರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ ಅದು ಒಟ್ಟಿಗೆ. ಈಗ ಬರೀ ಥೈರಾಯ್ಡ್ ಟ್ರೀಟ್ ಮಾಡಿದ್ರೆ ಕೆಲವರಲ್ಲಿ ಪೀರಿಯಡ್ ಸರಿ ಹೋಗಲ್ಲ, ಬಟ್ ಅದ್ರ ಜೊತೆ ನಾವು ವೆಯ್ಟ್ ನಾರ್ಮಲೈಸ್ ಮಾಡಿಸ್ಬೇಕು, ಬೇರೆ ಈಗ ಅವ್ರಿಗೆ PCOD ತೊಂದರೆ ಇದ್ರೆ ಅದರದ್ದು ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಮಾಡಿದಾಗ ಒಂದು ಹೋಲಿಸ್ಟಿಕ್ ಆಗಿ ಅಪ್ರೋಚ್ ಮಾಡಿದಾಗ ಸರಿ ಹೋಗುತ್ತೆ. ಬಟ್ ಥೈರಾಯ್ಡ್ ಇಂದ ಖಂಡಿತ ನಮಗೆ ಮೆನ್ಸಸ್ ಬೇಗ ಬರೋದು ಅಥವಾ ಬರ್ದೇನೆ ಇರೋದು ಆಗ್ಬೋದು. ನಿಮ್ಗೆ ಏನಾದ್ರೂ ಮೆನ್ಸಸ್ ತೊಂದರೆ ಇದ್ರೆ, ಯಾರಿಗಾದ್ರೂ ಮೆನ್ಸಸ್ ತೊಂದರೆ ಇದ್ರೆ, ಫಸ್ಟ್ ಚೆಕ್ ಮಾಡೋದು ನಾವು ಥೈರಾಯ್ಡ್.
2: ಓಕೆ ಮ್ಯಾಮ್, ಇನ್ನೊಂದೇನಂದ್ರೆ ಈಗ ನಮ್ಗೆ ಥೈರಾಯ್ಡ್ ಇದೆ ಅಂತ ಮನೆಯಲ್ಲಿ ನಮ್ಗೆ ಡೌಟ್ ಬರಕ್ಕೆ ಶುರು ಆಗಬೇಕು ಅಂದಾಗ್ಲೂ ಇದೆಲ್ಲ ಮೆನ್ಸ್ಟ್ರಲ್ ಸೈಕಲ್ ಇಂದಾನೇ ಸ್ಟಾರ್ಟ್ ಆಗೋದಾ ಅಥವಾ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಅಂತ ಇರುತ್ತಾ?
3: ಸುಮಾರು ಸಿಂಪ್ಟಮ್ಸ್ ಇರ್ಬೋದು. ನಾ ಹೇಳದ್ನಲ್ಲ ಈಗ ಸ್ಟ್ರಕ್ಚರಲ್ ಅಂದ್ರೆ ನಮ್ ಗ್ಲ್ಯಾಂಡ್ ದಪ್ಪ ಆಗೋದು, ನೀವು ಮುಟ್ಕೊಂಡು ನೋಡಿದಾಗ ಸ್ವಲ್ಪ ಗ್ಲ್ಯಾಂಡ್ ದಪ್ಪ ಆಗಿದೆ ಅನ್ಸಿದ್ರೆ ಅಥವಾ ಏನಾದ್ರೂ ಒಂದು ನಾಡ್ಯೂಲ್ ಅಥವಾ ಗಂಟೆ ಏನಾದ್ರು ಗೊತ್ತಾದ್ರೆ ಅದರಲ್ಲೂ ಸ್ಟ್ರಕ್ಚರಲ್ ಚೇಂಜಸ್ ಇರ್ಬೋದು. ಈಗ ಹೈಪೋಥೈರಾಯ್ಡಿಸಮ್ ಗ್ಲ್ಯಾಂಡ್ ಅಂದ್ರೆ ಹಾರ್ಮೋನ್ ಕಮ್ಮಿ ಆದಾಗ, ಈಗ ನಾ ಹೇಳದ್ನಲ್ಲ ಮೆನ್ಸಸ್ ತೊಂದರೆ ಆಗ್ಬೋದು, ಸ್ವಲ್ಪ ವೇಟ್ ಜಾಸ್ತಿ ಆಗ್ಬೋದು, ಕೋಲ್ಡ್ ಇಂಟಾಲರೆನ್ಸ್ ಮೋಷನ್ ಹೋಗೋಕೆ ತೊಂದರೆ ಆಗ್ಬೋದು, ಮಕ್ಕಳಲ್ಲಿ ಬೆಳವಣಿಗೆಲಿ ತೊಂದರೆ ಆಗೋದು, ಅಥವಾ ಸ್ವಲ್ಪ ಹುಟ್ಟದಾಗ ಟೆಸ್ಟ್ ಮಾಡಲಿಲ್ಲ ಅಂದ್ರೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಕಷ್ಟ, ಅಥವಾ ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ಕಷ್ಟ ಬಂದಾಗ, ಈ ತರ ಎಲ್ಲ ನಮ್ಗೆ ಒಂದು ಐಡಿಯಾ ಬರಬೇಕು ಥೈರಾಯ್ಡ್ ಟೆಸ್ಟ್ ಮಾಡಬೇಕು. ಕೆಲವರಲ್ಲಿ ಹೇರ್ ಫಾಲ್ ಆಗೋದು, ಸ್ಕಿನ್ ಅಲ್ಲಿ ಚೇಂಜಸ್ ಆಗೋದು, ಈ ತರನೂ ಆಗ್ಬೋದು. ಕೆಲವ್ರಿಗೆ ಸುಸ್ತಾಗುತ್ತೆ, ಹೇಳಕ್ ಆಗಲ್ಲ ಅವ್ರಿಗೆ, ಒಂಥರ ಸುಸ್ತಿರುತ್ತೆ, ಈ ತರನೂ ಆಗ್ಬೋದು. ಸೊ ಹೈಪೋಥೈರಾಯ್ಡಿಸಮ್, ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್, ಇದೆಲ್ಲ ಸುಮಾರು ಡಿಗ್ರೀಸ್ ಇರುತ್ತೆ ಥೈರಾಯ್ಡ್ ತೊಂದರೆಯಲ್ಲಿ. ಸೊ ಯಾವ ಡಿಗ್ರಿ ಆಗಿದೆ ಅನ್ನೋದ್ರ ಮೇಲೆ ಅದ್ರ ಮ್ಯಾನಿಫೆಸ್ಟೇಷನ್ಸ್ ಬರುತ್ತೆ. ಈಗ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಹಾರ್ಮೋನ್ ಜಾಸ್ತಿ ಆಗಿದೆ, ಜಾಸ್ತಿ ಆದಾಗ ವೇಟ್ ಕಮ್ಮಿ ಆಗುತ್ತೆ, ಅದರಲ್ಲೂ ಪೀರಿಯಡ್ಸ್ ತೊಂದರೆ ಆಗ್ಬೋದು, ಫ್ರಾಕ್ಚರ್ ಆಗ್ಬೋದು, ಹಾರ್ಟಿನ ತೊಂದರೆಗಳು ಬರ್ಬೋದು. ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಏನ್ ಹೇಳ್ತೀವಿ, ಹಾರ್ಟ್ ರಿದಮ್ ಅಲ್ಲಿ ತೊಂದರೆಗಳು ಬರೋದು, ಅವಾಗ ಅವಾಗ ಮೋಷನ್ ಹೋಗ್ಬೇಕು ಅನ್ಸೋದು, ಈ ತರ ಎಲ್ಲ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಇವೆರಡೂ ಬರ್ಬೋದು, ಯಾವ ತರ ಡಿಗ್ರಿ ಇದೆ, ಯಾವ ಸಿವಿಯರಿಟಿ ಇದೆ ಅನ್ನೋದ್ರ ಮೇಲೆ ಈ ಸಿಂಪ್ಟಮ್ಸ್ ಬರುತ್ತೆ. ಕೆಲವ್ರಿಗೆ ಸಿಂಪ್ಟಮ್ಸ್ ಇರಲ್ಲ, ಆ ತರನೂ ಇರ್ಬೋದು. ಬೇರೆ ಸುಮ್ಮನೆ ನಾವು ಹೆಲ್ತ್ ಚೆಕಪ್ ಹೋಗಿರ್ತೀವಿ, ಆಗ ಟೆಸ್ಟ್ ಮಾಡಿದಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಸಿಂಪ್ಟಮ್ ಇಲ್ಲದೇನೂ ಸಹ ಇರ್ಬೋದು.
2: ಓಕೆ, ಇನ್ನೂ ಒಂದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ಯಾರಿಗಾದ್ರೂ ಯಾಕೆ ನೀವಿನ್ನೂ ಮಕ್ಕಳಿಗೆ ಟ್ರೈ ಮಾಡ್ತಾ ಇಲ್ಲ, ಅಥವಾ ಯಾಕೆ ನಿಮಗೆ ಇನ್ನೂ ಮಗು ಆಗ್ತಾ ಇಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದಾಗ, ಥೈರಾಯ್ಡ್ ಇದೆ ನನಗೆ, ಅದಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ಥೈರಾಯ್ಡ್ ಅನ್ನೋದು ಒಬ್ಬ ಮಹಿಳೆ ಕನ್ಸೀವ್ ಆಗೋದಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಿದೆಯಾ?
3: ಇದೊಂದು ದೊಡ್ಡ ತಪ್ಪನಿಸಿಕೆ ಅಂತ ಹೇಳ್ತೀನಿ. ನನ್ನ ಕ್ಲಿನಿಕಲ್ ಬರ ಎಷ್ಟೊಂದು ಜನ ಹೆಣ್ಮಕ್ಳು ಹೀಗೆ ಅನ್ಕೋತಾರೆ, ಅದ್ರ ಬಗ್ಗೆ ತುಂಬ ಬೇಜಾರು ಪಟ್ಕೋತಾರೆ, ಅಯ್ಯೋ ನಂಗೆ ಥೈರಾಯ್ಡ್ ತೊಂದರೆ ಬಂದ್ಬಿಟ್ಟಿದೆ, ನಂಗೆ ಮಕ್ಕಳಾಗಲ್ಲ ಅಂತ. ಇದು ತುಂಬ ತಪ್ಪು. ಈಗ ನಾವು ಹೇಳ್ತೀವಿ ಥೈರಾಯ್ಡಿಂದ ಖಂಡಿತ ಇನ್ಫರ್ಟಿಲಿಟಿ ಆಗ್ಬೋದು, ನಾ ಹೇಳದ್ನಲ್ಲ ಥೈರಾಯ್ಡ್ ತೊಂದರೆ ಬಂದರೆ ಇನ್ಫರ್ಟಿಲಿಟಿ ಆಗ್ಬೋದು, ಬಟ್ ಅದು ಟ್ರೀಟ್ಮೆಂಟ್ ಕೊಡದಿದ್ದಾಗ. ಈಗ ಒಬ್ಬರಿಗೆ ಥೈರಾಯ್ಡ್ ತೊಂದರೆ ಇದೆ, ಹೈಪೋಥೈರಾಯ್ಡಿಸಮ್ ಇದೆ ಅಂತ ಅನ್ಕೊಳ್ಳೋಣ, ಇನ್ನೊಬ್ಬರಿಗೆ ಹೈಪೋಥೈರಾಯ್ಡಿಸಮ್ ಇಲ್ಲ, ಅವ್ರದ್ದು ಥೈರಾಯ್ಡ್ ನಾರ್ಮಲ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಥೈರಾಯ್ಡ್ ತೊಂದರೆ ಇದ್ದವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು T3, T4, TSH ನಾರ್ಮಲ್ ಇದೆ ಅಂದಾಗ, ಅವರು ಇನ್ನೊಬ್ಬರಿಗೆ ಯಾರಿಗೆ ಥೈರಾಯ್ಡ್ ತೊಂದರೆ ಇಲ್ವೋ ಅವ್ರಿಗೆ ಎಷ್ಟು ಚಾನ್ಸಸ್ ಇರುತ್ತೆ ಮಕ್ಕಳಾಗೋದಕ್ಕೆ, ಇವರಿಗೂ ಸಹ ಅಷ್ಟೇ ಚಾನ್ಸಸ್ ಇರುತ್ತೆ. ಸೊ ಥೈರಾಯ್ಡ್ ತೊಂದರೆ ಬಂದ ತಕ್ಷಣ ನಮಗೆ ಮಕ್ಕಳೇ ಆಗೋದಿಲ್ಲ ಅನ್ನೋದು ತುಂಬ ತಪ್ಪು. ಯಾವುದೇ ಥರ ಥೈರಾಯ್ಡ್ ತೊಂದರೆ ಬಂದರೂ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಟ್ಕೊಂಡು, ಮತ್ತೆ ನಾವು ಎಸ್ಪೆಷಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕೆ ಮುಂಚೆ ತಿಂಗಳು ತಿಂಗಳು ತೋರಿಸ್ಕೊಂಡು ಅದು ಕರೆಕ್ಟಾಗಿ ಮೇಂಟೈನ್ ಮಾಡಿದಾಗ ಮಕ್ಕಳಾಗೋದಕ್ಕೆ ಏನೇ ತೊಂದರೆ ಆಗೋದಿಲ್ಲ. ಬಟ್ ಥೈರಾಯ್ಡ್ ತೊಂದರೆ ಇದ್ದವರು ಪ್ರೆಗ್ನೆನ್ಸ್ ಆದ ತಕ್ಷಣ, ಕನ್ಸೀವ್ ಆದ ತಕ್ಷಣ ಕೆಲವು ಮಾತ್ರೆ ಚೇಂಜ್ ಮಾಡಬೇಕಾಗತ್ತೆ. ಹೈಪರ್ ಥೈರಾಯ್ಡಿಸಮಲ್ಲಿ ಒಂಥರ ಮಾತ್ರೆ ಕೊಡ್ತಾ ಇದ್ರೆ ಇನ್ನೊಂದು ಥರ ಮಾತ್ರೆ ಕೊಡಬೇಕಾಗತ್ತೆ ಮಗುವಿಗೆ ಸೇಫ್ ಇರಬೇಕಂತ ಫಸ್ಟ್ 16 ವಾರದಲ್ಲಿ. ಹೈಪೋಥೈರಾಯ್ಡಿಸಮಲ್ಲಿ ಅವ್ರದ್ದು ಮಾತ್ರೆ ಜಾಸ್ತಿ ಮಾಡಬೇಕಾಗತ್ತೆ, ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೂ ಬೇಕು ಮಗುವಿಗೂ ಬೇಕು ಥೈರಾಯ್ಡ್ ಇದು. ಸೊ ಪ್ರೆಗ್ನೆನ್ಸಿಯಲ್ಲಿ ಮಾತ್ರೆ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಯಾವತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ತಕ್ಷಣ ಅವ್ರ ಡಾಕ್ಟರ್ನ ನೋಡಬೇಕು, ಅಷ್ಟೇ ಇರೋದು ಥೈರಾಯ್ಡ್ ತೊಂದರೆಯಲ್ಲಿ, ಇನ್ನೇನು ಇಲ್ಲ.
2: ಮ್ಯಾಮ್, ಇನ್ನೊಂದು, ಈ ಥೈರಾಯ್ಡ್ ಇಂದ ಏನಾದರೂ ಎಗ್ ಕ್ವಾಲಿಟಿ ಅಥವಾ ಅವ್ರದ್ದು ಓವ್ಯುಲೇಷನ್ ಇದು ಟೈಮ್ ಚೇಂಜ್ ಆಗೋದು ಈ ತರ ಏನಾದರೂ ಆಗುತ್ತಾ?
3: ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಮಾತ್ರ. ಸೊ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಟ್ರೀಟ್ಮೆಂಟ್ ತಗೊಂಡ್ರು ಅದು ಆಪ್ಟಿಮೈಸ್ ಆಗಿಲ್ಲ. ಕೆಲವು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಬಟ್ ಟೆಸ್ಟೇ ಮಾಡಿರೋದಿಲ್ಲ ಸುಮಾರು ವರ್ಷದಿಂದ. ಸೊ ಅದು ಟೆಸ್ಟ್ ಮಾಡದೆ ಅದು ಹೆಚ್ಚು ಕಡಿಮೆ ಆಗಿದೆ ಟ್ರೀಟ್ಮೆಂಟ್ ಅಂದ್ರೆ ಆ ತರ ಆಗ್ಬೋದು. ಬಟ್ ಕರೆಕ್ಟ್ ಆಗಿ ಟ್ರೀಟ್ ಮಾಡಿದಾಗ, ಥೈರಾಯ್ಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ದಾಗ ಅವ್ರಿಗೆ ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಇರುತ್ತೆ. ಬೇರೆಯವ್ರಿಗೆ ಯಾವ ತರ ಎಗ್ ಕ್ವಾಲಿಟಿ ಇರುತ್ತೆ, ಯಾವ ತರ ಪ್ರೆಗ್ನೆನ್ಸಿ ರೇಟ್ ಇರುತ್ತೆ, ಎಲ್ಲ ಇವರಿಗೂ ಸಹ ಅದೇ ತರ ಇರುತ್ತೆ.
2: ಓಕೆ, ಈಗ ಒನ್ಸ್ ಈ ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಮಾಡಿಕೊಂಡು ಒಂದು ಹೆಣ್ಣು ಪ್ರೆಗ್ನೆಂಟ್ ಆದ್ಲು ಅಂದ ಮೇಲೆ ಈ ಥೈರಾಯ್ಡ್ ಕೇರ್ ತೀರಾ, ಅವರ ಒಂದು ಲೈಫ್ ಸ್ಟೈಲ್ ಹೇಗಿರಬೇಕು, ಅಥವಾ ಟ್ರೀಟ್ಮೆಂಟ್ ಅಂತ ನೀವೇನು ಮೊದಲನೇ ದಿನಾನೇ ಬರಬೇಕು ಅಂದ್ರಿ, ಇಡೀ ಒಂದು 9 ಮಂತ್ಸ್ ಅವರನ್ನ ಅವರು ಕೇರ್ ಮಾಡ್ಕೋಬೇಕಾಗತ್ತೆ ಥೈರಾಯ್ಡ್ ಟ್ರೀಟ್ಮೆಂಟ್ ಅಲ್ಲಿ ಹೇಗಿರ್ಬೇಕು?
3: ಸೊ ಈ ಟ್ರೀಟ್ಮೆಂಟ್ ನಾವು ಅವ್ರು ಪ್ರೆಗ್ನೆಂಟ್ ಆಗೋ ಮುಂಚೆನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈಗ ನೀವು ಪ್ರೆಗ್ನೆಂಟ್ ಆದ್ರೆ ಏನ್ ಮಾಡ್ಬೇಕು ಅಂತಾನು ಹೇಳ್ಬಿಡ್ತೀವಿ. ಕೆಲವ್ರಿಗೆ ಫಸ್ಟ್ ಡೇ ಬರಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಮನೇಲೆ ಏನ್ ಮಾಡ್ಬಿಟ್ಟು ತಕ್ಷಣ ಬನ್ನಿ ಅಂತ ಹೇಳ್ತೀವಿ. ಸೊ ಒಂದು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಪ್ರೆಗ್ನೆಂಟ್ ಆದಾಗ, ನಾ ಹೇಳದ್ನಲ್ಲ, ಅವರು ಒಂದು ತರದ ಮಾತ್ರೆ ತಗೋತಾ ಇರ್ಬೋದು, ಅದನ್ನ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಬೇಕಾಗತ್ತೆ. ಮಗು ತಾಯಿಗೆ ಸೇಫ್ ಆಗಿರುವಂತ ಮಾತ್ರೆಗೆ ಚೇಂಜ್ ಮಾಡ್ಬೇಕಾಗತ್ತೆ. ಅದು ನಾವು ಥೈರಾಯ್ಡ್ ಟೆಸ್ಟ್ ತಿಂಗಳು ತಿಂಗಳು ಟೆಸ್ಟ್ ಮಾಡಿಕೊಂಡು ಅದನ್ನ ಟೈಟ್ರೇಟ್ ಮಾಡ್ಬೇಕು, ಮತ್ತೆ 16 ವಾರ ಆದ್ಮೇಲೆ ಮತ್ತೆ ಮಾತ್ರೆ ಚೇಂಜ್ ಮಾಡ್ಬೇಕಾಗತ್ತೆ. ಇದು ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಅವ್ರದ್ದು ಮಾತ್ರೆ ಡೋಸ್ ಏನಿದೆ ಅದು ಜಾಸ್ತಿ ಮಾಡ್ಬೇಕು. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಮಾತ್ರೆ ಡೋಸ್ ಜಾಸ್ತಿ ಮಾಡ್ಬೇಕು, ಮತ್ತೆ ಅದರಲ್ಲೂ ಸಹ ತಿಂಗಳು ತಿಂಗಳು ಟೆಸ್ಟ್ ಮಾಡಿಕೊಂಡು ಅದನ್ನ ಟೈಟ್ರೇಟ್ ಮಾಡ್ಬೇಕು. ಯಾಕಂದ್ರೆ ಹೋಗ್ತಾ ಹೋಗ್ತಾ ತಾಯಿ ವೈಟ್ ಜಾಸ್ತಿ ಆಗುತ್ತೆ, ಮಗುದು ವೈಟ್ ಜಾಸ್ತಿ ಆಗುತ್ತೆ. ನಮ್ದು ಥೈರಾಯ್ಡ್ ರಿಕ್ವೈರ್ಮೆಂಟು ವೇಟ್ ಪ್ರಕಾರ. ಸೊ ವೇಟ್ ಜಾಸ್ತಿ ಆದರೆ ಥೈರಾಯ್ಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ಹೋಗ್ತಾ ಹೋಗ್ತಾ ವೇಟು ಜಾಸ್ತಿ ಆದಾಗ ಥೈರಾಯ್ಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ಬೋದು. ಈಗ ನಾನು ಎರಡನೇ ತಿಂಗಳಲ್ಲಿ ತೊಗೊಂಡಿರೋ ಥೈರಾಯ್ಡ್ ಡೋಸು ಆರನೇ ತಿಂಗಳು ಏಳನೇ ತಿಂಗಳಲ್ಲೂ ವರ್ಗೂ ಅದೇ ಥರ ತೊಗೊಂಡು ಟೆಸ್ಟ್ ಮಾಡದೆ ಆಗೋಕ್ಕಾಗಲ್ಲ. ತಿಂಗಳು ಟೆಸ್ಟ್ ಮಾಡಿ ನೀವು

0: ಗಳು ಬಂದಿದ್ರೆ ಅದು ಫೆಮಿಲಿಯಲ್ ಆಗಿದ್ರೆ ಮಗುವಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದು ಟ್ಯಾಬ್ಲೆಟ್ ಇಂದ ಅಲ್ಲ, ಅದು ಆಲ್ರೆಡಿ ನಮ್ಮ ಒಂದು ಜೆನೆಟಿಕ್ ಮೇಕಪ್ ಏನಿದೆ ಅದರಿಂದ ಬರ್ಬೋದು. ಬಟ್ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ಮಗುವಿಗೆ ತುಂಬಾ ಬ್ಯಾಡ್ ಔಟ್ಕಮ್ಸ್ ಬರುತ್ತೆ. ಯಾಕೆ ಅಂದ್ರೆ ಮಗು ಬೆಳವಣಿಗೆ ಆಗೋದಿಲ್ಲ, ಮಗುದು ಬುದ್ಧಿವಂತಿಕೆ ಮೇಲೆ ಪರಿಣಾಮ ಬೀರ್ಬೋದು. ಒಂದು ಸಿಂಪಲ್ ಮಾತ್ರೆ ಬಿಟ್ಟಿದ್ದಕ್ಕೆ ಈ ತರ ಎಲ್ಲ ತೊಂದರೆ ಆಗ್ಬೋದಾ ಅಂತ ಆಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ರೆಗ್ಯುಲರ್ ಆಗಿ ತಗೊಂಡು ಪ್ರೆಗ್ನೆನ್ಸಿಲಿ ಜಸ್ಟ್ ಒಂದು ಟ್ಯಾಬ್ಲೆಟ್ ರೆಗ್ಯುಲರ್ ಆಗಿ ತಗೊಂಡಿರೋದ್ರಿಂದ ಇಷ್ಟು ಒಳ್ಳೆ ಔಟ್ಕಮ್ಸ್ ಬರುತ್ತೆ.
1: ಕರೆಕ್ಟ್. ಹಾಗೆ ಈಗ ಟ್ಯಾಬ್ಲೆಟ್ ವಿಷಯ ನೀವು ಮಾತಾಡ್ತಾ, ಎಷ್ಟೋ ಜನ ಹೇಳ್ತಾರೆ ಒಂದ್ ಸಲ ಥೈರಾಯ್ಡ್ ಮಾತ್ರೆ ಶುರು ಮಾಡಿಬಿಟ್ರೆ ಲೈಫ್ ಲಾಂಗ್ ತಗೊಳ್ಬೇಕು ಅಂತ, ಇದು ನಿಜವಾಗ್ಲೂ ಹೌದಾ?
0: ಖಂಡಿತ ಇಲ್ಲ. ನಾನೇ ಎಷ್ಟು ಜನ ಪೇಷಂಟ್ಸ್ಗೆ ಥೈರಾಯ್ಡ್ ಮಾತ್ರೆಗಳನ್ನ ಸ್ಟಾಪ್ ಮಾಡಿದ್ದೀನಿ. ಫಸ್ಟ್ ನಾನು ಸುಮಾರು ವರ್ಷದಿಂದ ಬೇರೆ ಕಡೆ ಅಥವಾ ಅವರೇ ತಗೋತಾಗ ಬಂದಾಗ ನಾವು ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡೋದು ಇವರಿಗೆ ನಿಜವಾಗ್ಲೂ ಬೇಕಾ ಅಂತ. ಸೊ ಸುಮಾರು ಜನದಲ್ಲಿ ಬೇಕಾಗಿರೋದಿಲ್ಲ. ಸುಮಾರು ತರ ಥೈರಾಯ್ಡ್ ಡಿಸಾರ್ಡರ್ಸ್ ಟೆಂಪ್ರರಿ ಆಗಿರುತ್ತೆ. ಈಗ ನಾವು ಥೈರಾಯ್ಡ್ ಐಟಿಸ್ ಅಂತ ಏನು ಹೇಳ್ತೀವಿ, ಅದು ಥೈರಾಯ್ಡ್ ಹಾರ್ಮೋನ್ ಸ್ವಲ್ಪ ಟೈಮ್ವರೆಗೂ ಜಾಸ್ತಿ ಆಗುತ್ತೆ, ಆಮೇಲೆ ನಾರ್ಮಲ್ ಆಗುತ್ತೆ. ಅದಕ್ಕೇನು ಟ್ರೀಟ್ಮೆಂಟೇ ಬೇಕಾಗುತ್ತೆ. ಆದರೂ ತಪ್ಪಾಗಿ ಕೆಲವರು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಅದನ್ನ ನಿಲ್ಲಿಸ್ಬೋದು. ಹೈಪೋಥೈರಾಯ್ಡಿಸಮ್ ಅಲ್ಲೂ ನಾ ಹೇಳಿದ್ನಲ್ಲ, ಕೆಲವರಿಗೆ ಥೈರಾಯ್ಡ್ ತೊಂದರೆ ಇಲ್ಲದೇನೆ ಬೇರೆ ಕಾರಣಗಳಿಂದ ಟಿ ಎಸ್ ಎಚ್ ಅನ್ನೋದು ಜಾಸ್ತಿ ಆಗ್ಬೋದು. ಈಗ ನಾವು ವೇಟ್ ಜಾಸ್ತಿ ಆದರೂ ಟಿ ಎಸ್ ಎಚ್ ಜಾಸ್ತಿ ಆಗುತ್ತೆ. ಈಗ ನಮಗೆ ಜ್ವರ ಬಂದರು ಅದಾದಮೇಲೆ ಟೆಸ್ಟ್ ಮಾಡಿದ್ರೆ ಟಿ ಎಸ್ ಎಚ್ ಜಾಸ್ತಿ ಆಗಿರ್ಬೋದು. ಸೊ ಹಲವಾರು ಕಾರಣಗಳಿಂದ, ಈಗ ಥೈರಾಯ್ಡ್ ಗ್ಲ್ಯಾಂಡ್ದು ಏನು ತಪ್ಪಿಲ್ಲದೆ ಬೇರೆ ಕಾರಣಗಳಿಂದನು ಥೈರಾಯ್ಡ್ ತೊಂದರೆಗಳು ಬರ್ಬೋದು. ಅದು ಪರ್ಮನೆಂಟ್ ಆಗಿರಲ್ಲ, ಅದು ಟೆಂಪರರಿ ಆಗಿರುತ್ತೆ. ಅದಕ್ಕೆ ನಮಗೆ ಕೆಲವು ಟೆಸ್ಟ್ ಇದೆ ಟೆಸ್ಟ್ ಮಾಡೋಕ್ಕೆ, ಇವ್ರಿಗೆ ಪರ್ಮನೆಂಟ್ ಆಗಿ ಬೇಕಾ ಟೆಂಪರರಿ ಆಗಿ ಬೇಕಾ ಅಂತ. ಫಸ್ಟ್ ನಮಗೆ ಪೇಷಂಟ್ಸ್ ಬಂದಾಗ ಅದನ್ನೇ ನಾವು ನೋಡೋದು, ಇವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ನಿಜವಾಗ್ಲೂ ಬೇಕಾ. ಯಾಕೆಂದ್ರೆ ಮೆಜಾರಿಟಿಯಲ್ಲಿ ಬೇಕಾಗೇ ಇರೋದಿಲ್ಲ, ಸುಮ್ಮನೆ ತಗೋತಾ ಇರ್ತಾರೆ ವರ್ಷಗಳಿಂದ. ಸೊ ಈ ಸುಮಾರು ಜನದಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ, ಅದು ಲೈಫ್ ಲಾಂಗ್ ಎಲ್ಲರಿಗೂ ಬೇಕಾಗೋದಿಲ್ಲ.
1: ಓಕೆ. ಇನ್ನೊಂದು, ಈಗ ಲೈಫ್ ಸ್ಟೈಲ್ ಚೇಂಜಸ್ ಅಂತ ನೀವು ಮಾತಾಡ್ತಾ ಇದ್ರಿ, ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಈಗ ಕೆಲವರು ವಾಕಿಂಗ್ ಮಾಡಬಹುದು, ಎಕ್ಸಸೈಸಸ್ ಮಾಡಬಹುದು, ಎಲ್ಲ ಮಾಡಿನೂ ಅವ್ರ ವೆಯ್ಟ್ ರೆಡ್ಯೂಸ್ ಆಗ್ತಾ ಇರಲ್ಲ, ಕಾನ್ಸ್ಟೆಂಟ್ ಆಗಿ ಅಷ್ಟೇ ಮೇಂಟೈನ್ ಆಗ್ತಾ ಇರುತ್ತೆ. ಆ ವೆಯ್ಟ್ ಇಂದ ಅವ್ರಿಗೆ ಥೈರಾಯ್ಡ್ಗೆ ಈಗ ಏನ್ ಮಾತ್ರೆ ತಗೊಳ್ತಾ ಇರ್ತಾರೆ ಅದೇ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಒಂದು ಥೈರಾಯ್ಡ್ ಕಡಿಮೆ ಮಾಡ್ಕೊಳ್ಳೋಣ ಅಂತಾನೆ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರು ಕೂಡ ಆಗ್ತಾ ಇರಲ್ವಲ್ಲ, ಅದು ಯಾಕೆ?
0: ಅದು ಯಾಕೆ ಅಂದ್ರೆ ನಾವು ಥೈರಾಯ್ಡ್ ತೊಂದ್ರೆ ಯಾಕೆ ಬಂದಿದೆ ಅಂತ ನೋಡ್ಬೇಕು ಫಸ್ಟ್. ಈಗ ನಿಮ್ಗೆ ಆಟೋ ಇಮ್ಯುನಿಟಿ ಇಲ್ಲದೆ ಬರೀ ವೆಯ್ಟ್ ಜಾಸ್ತಿ ಆದಾಗ ಟಿ ಎಸ್ ಎಚ್ ಜಾಸ್ತಿ ಆಗಿದೆ ಅಂದ್ರೆ ವೆಯ್ಟ್ ಕಮ್ಮಿ ಆದಾಗ ಟಿ ಎಸ್ ಎಚ್ ಕಮ್ಮಿ ಆಗುತ್ತೆ. ಬಟ್ ನಮ್ಗೆ ಆಟೋ ಇಮ್ಯುನಿಟಿ ಇಂದ ಥೈರಾಯ್ಡ್ ತೊಂದ್ರೆ ಬಂದಿದೆ ಅಂದ್ರೆ ವೆಯ್ಟ್ಗೆ ಅದಕ್ಕೆ ಸಂಬಂಧ ಇರಲ್ಲ. ಥೈರಾಯ್ಡ್ ಸಮಸ್ಯೆಗೆ ಹಲವಾರು ಕಾರಣಗಳಿರುತ್ತೆ. ಸೊ ಈಗ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಫಸ್ಟ್ ನೋಡ್ಬೇಕು, ಅದಕ್ಕೆ ಹೇಗ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ನೋಡ್ಬೇಕು. ಈಗ ನಾವು ಕಾರಣ ನೋಡದೆ ಎಲ್ಲರೂ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ ಥೈರಾಯ್ಡ್ ಕಮ್ಮಿ ಆಗುತ್ತೆ ಅಂದ್ರೆ ತಪ್ಪು. ಯಾವ ಕಾರಣದಿಂದ ಬಂದಿದೆ ಅಂತ ನೋಡಿ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ಕಮ್ಮಿ ಆಗುತ್ತೆ.
1: ಓಕೆ. ಈಗ ನಮ್ಮಲ್ಲಿರೋ ಎಷ್ಟೋ ಮಹಿಳೆಯರು ಥೈರಾಯ್ಡ್ ಅನ್ನ ಎದುರಿಸ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನನಗೆ ಮುಂದೆ ಥೈರಾಯ್ಡ್ ಬರ್ದೇ ಇರೋ ರೀತಿ ನಾನು ನನ್ನ ಬಾಡಿನ ನೋಡ್ಕೊಳ್ತೀನಿ ಅನ್ನೋಂಥವ್ರಿಗಾಗ್ಲಿ ನಿಮ್ಮ ಕಡೆಯಿಂದ ಟಿಪ್ಸ್ ಅಥವಾ ಪ್ರಿಕಾಷನ್ಸ್ ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸೊ ಕೆಲವು ರಿವರ್ಸಿಬಲ್ ಕಾಸಸ್ ಅಂತ ಹೇಳ್ತೀವಿ. ಈಗ ಥೈರಾಯ್ಡ್ ತೊಂದರೆ ಬರೋದಕ್ಕೆ ಕೆಲವು ರಿವರ್ಸಿಬಲ್ ಕಾಸಸ್ ಇದೆ. ಒಂದು ಥೈರಾಯ್ಡ್ ಐಟಿಸ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಟೆಂಪರರಿ ಆಗಿ ಬರೋಕ್ಕೆ ಸ್ಟ್ರೆಸ್. ಸ್ಟ್ರೆಸ್ಸಿಂದ ಸುಮಾರು ಜನಕ್ಕೆ ಥೈರಾಯ್ಡ್ ತೊಂದರೆ ಬರುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಇನ್ನೊಂದು, ವೆಯ್ಟ್ ಜಾಸ್ತಿ ಆದ್ರೂ ಕೆಲವ್ರಿಗೆ ಥೈರಾಯ್ಡ್ ತೊಂದರೆ ಬರ್ಬೋದು. ಸೊ ವೆಯ್ಟ್ ನಾವು ರೆಗ್ಯುಲರ್ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ವಾಕಿಂಗು ನಾರ್ಮಲ್ ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡಿದ್ರೆ ಥೈರಾಯ್ಡ್ ತೊಂದರೆಗೆ ಅಂತಲ್ಲ, ಡಯಾಬಿಟೀಸ್ಗೆ, ಕೊಲೆಸ್ಟ್ರಾಲ್ಗೆ, ಹಾರ್ಟ್ ತೊಂದರೆ, ಸ್ಟ್ರೋಕ್, ನಾನು ಈ ಥರ ಒಂದು ಸಾವಿರ ಕಂಡೀಷನ್ಸ್ ಹೇಳ್ಬೋದು. ಇದಕ್ಕೆಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್. ನಿಮ್ಮದು ವೆಯ್ಟ್ ನಾರ್ಮಲ್ ಆಗಿದ್ರೆ ಸುಮಾರು ಡಿಸೀಸಸ್, ಕ್ಯಾನ್ಸರಿಂದ ಹಿಡಿದು ಸುಮಾರು ಡಿಸೀಸಸ್ ಇನ್ಸಿಡೆನ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು, ನಾವು ಅಯೋಡಿನೇಟೆಡ್ ಸಾಲ್ಟ್ ತಿನ್ಬೇಕು. ಸುಮಾರು ಜನ ನಾವು ಕಲ್ಲು ಉಪ್ಪು ತಿಂತಾ ಇರ್ತಾರೆ. ಸೊ ಕಲ್ಲು ಉಪ್ಪು ತಿಂದ್ರೂ ಕೆಲವ್ರಿಗೆ ಥೈರಾಯ್ಡ್ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫುಡ್ಡಿಗೂ ಥೈರಾಯ್ಡ್ಗೂ ಏನು ಇದು ಅಂತ ಕೇಳ್ತಾರೆ. ಸುಮಾರು ನಮ್ಗೆ ಕೇಳ ಬರೋ ಪೇಷಂಟ್ಸ್ ಎಲ್ಲ ಥೈರಾಯ್ಡ್ ತೊಂದರೆ ಇದ್ದವ್ರಿಗೆಲ್ಲ ಫುಡ್ ನಾವು ಯಾವ ತರ ಮಾಡ್ಬೋದು. ಸೊ ಫುಡ್ಡಿಗೂ ಥೈರಾಯ್ಡ್ಗೂ ಎರಡೇ ಕನೆಕ್ಷನ್ ಅಂತ ಹೇಳ್ಬೋದು. ಒಂದು, ಉಪ್ಪು ರೆಗ್ಯುಲರ್ ಉಪ್ಪು ತಗೊಂಡಾಗ ಅಯೋಡಿನ್ ಇದೆಯಾ ಅಂತ ನೋಡ್ಬೇಕು. ಎಲ್ಲಾ ಉಪ್ಪಲ್ಲೂ ಅಯೋಡಿನ್ ಇದ್ದೇ ಇರುತ್ತೆ. ಬಟ್ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಕಲ್ಲು ಉಪ್ಪು ತಗೋತಾ ಇದ್ರೆ ಅದ್ರಲ್ಲಿ ಅಯೋಡಿನ್ ಇರೋದಿಲ್ಲ. ಸೊ ಅದನ್ನ ತಗೊಂಡ್ರು ತೊಂದರೆ ಆಗ್ಬೋದು. ಇನ್ನೊಂದು, ನೀವು ಥೈರಾಯ್ಡ್ ಮಾತ್ರೆ ತಗೊಂಡು ಒನ್ ಅವರ್ ವರೆಗೂ ಏನು ತಗೋಬಾರ್ದು. ಫುಡ್ ಬೆಳಗ್ಗೆ ಎದ್ದ ತಕ್ಷಣ ತಗೊಂಡ್ರೆ ಒನ್ ಅವರ್ ವರೆಗೂ ಕಾಫಿ ತಿಂಡಿ ಇದೆಲ್ಲ ತಗೋಬಾರ್ದು. ಸೊ ಫುಡ್ಡಿಗೂ ಇದಕ್ಕೂ ಇವೆರಡೇ ಸಂಬಂಧ ಇರೋದು. ಬೇರೆ ಇದು ಕಾಲಿಫ್ಲವರ್ ತಿನ್ಬೇಡಿ, ಕ್ಯಾಬೇಜ್ ತಿನ್ಬೇಡಿ, ಅದು ತಿನ್ಬೇಡಿ, ಇದು ತಿನ್ಬೇಡಿ ಅಂತ ಹಲವಾರು ಜನ ಹೇಳ್ತಾರೆ, ನೇಬರ್ಸ್ ಹೇಳ್ತಾರೆ, ನಮ್ಮ ರಿಲೇಟಿವ್ಸ್ ಹೇಳ್ತಾರೆ, ಅದೆಲ್ಲ ತಪ್ಪು. ಕಾಲಿಫ್ಲವರ್, ಕ್ಯಾಬೇಜ್ ಇದೆಲ್ಲ ಬಾಯ್ಲ್ ಮಾಡಿ ಅವಾಗ ಅವಾಗ ತಗೋಬಹುದು, ಏನು ತೊಂದರೆ ಆಗೋದಿಲ್ಲ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ.
1: ಮ್ಯಾಮ್, ಈಗ ನೀವು ಹೇಳಿದ್ದ ಸಿಂಪ್ಟಮ್ಸ್ ನಮ್ಮ ಕೇಳುಗರು ಕೇಳಿಸ್ಕೊಂಡು ನನಗೂ ಇದು ಇರಬಹುದು, ನನಗೆ ಥೈರಾಯ್ಡ್ ಇರಬಹುದು ಅಂತ ಯೋಚನೆ ಮಾಡುವಂತವ್ರು ಹೇಳಿದ್ರಲ್ಲ, ಈಗ ಸಿಂಪ್ಟಮ್ಸ್ ಗೊತ್ತಾಗಿರತ್ತೆ, ಯಾವ

0: ಮೊಮೆಂಟಲ್ಲಿ ಅವರು ಬಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ.
1: ತಕ್ಷಣನೇ ಬರ್ಬೋದು, ಯಾಕೆ ವೇಟ್ ಮಾಡಬೇಕು? ಯಾಕೆ ನಾನು ಹೇಳ್ತೀನಿ, ಈ ಥರ ಏನಾದರೂ ತೊಂದರೆ ಇದ್ದರೆ ಅದು ನಿಮ್ಮ ದೇಹ ಒಂದು ಸಿಗ್ನಲ್ ಕೊಡ್ತಾ ಇದೆ ನಿಮಗೆ ಏನೋ ಅಂತ ತೊಂದರೆ ಇರ್ಬೋದು ಅಂತ. ಸೊ ತಕ್ಷಣ ಬಂದು ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ, ಇಲ್ಲಾಂದರೆ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಿದ್ರೆ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಬೇಕಾಗುತ್ತೆ. ಸೊ ಅದಕ್ಕೆ ಏನಕ್ಕೆ ನಾವು ಲೇಟ್ ಮಾಡಬೇಕು? ತೊಂದರೆ ಬಂದ ತಕ್ಷಣ ಬಂದು ಒಂದು ಸಿಂಪಲ್ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗ್ಬಿಡುತ್ತಲ್ಲ ಏನು ತೊಂದರೆ ಇದೆ ಅಂತ.
0: ಮ್ಯಾಮ್, ಈಗ ಬಿಫೋರ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಅಂತ ಹೇಳಿದ್ರಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಅಂತಾನು ಹೇಳಿದ್ರಿ, ಈಗ ಆಫ್ಟರ್ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೂ ಮಾತ್ರೆ ತಗೊಳ್ಬೇಕಾಗಿರುತ್ತೆ ಅಮ್ಮಂದಿರು. ಆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ವಾ? ಆಗ ಅವರು ಹೇಗೆ ಆ ಒಂದು ಪೀರಿಯಡ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ, ಥೈರಾಯ್ಡ್ ಅನ್ನ ಆ ಮೊಮೆಂಟ್ ಅಲ್ಲಿ ಅವ್ರು ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ?
1: ಈಗ ನಾವು ಥೈರಾಯ್ಡ್ ತೊಂದರೆದು ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಮಾತಾಡಿದ್ವಿ. ಒಂದು ನಾನು ಹೇಳೋದು ಮರ್ತೋಯ್ತೇನಂದ್ರೆ, ಈಗ ಲ್ಯಾಕ್ಟೇಷನ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಥೈರಾಯ್ಡ್ ತೊಂದರೆ ಇದ್ರೆ ಹಾಲು ಬರೋದು ಕಮ್ಮಿ ಆಗುತ್ತೆ. ಸೊ ನಾವು ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಮಗುವಿಗೆ ಪರಿಣಾಮ ಬೀರುತ್ತೆ. ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಹಾಲು ಬರೋದು ಕಮ್ಮಿ ಆಗ್ಬೋದು. ಸೊ ಈ ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಹಾಲು ಕಮ್ಮಿ ಆಗಿದೆ ಅಂದ್ರೆ ಫಸ್ಟ್ ನಾವು ಥೈರಾಯ್ಡ್ ಟೆಸ್ಟ್ ಮಾಡ್ಬೇಕು. ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಥೈರಾಯ್ಡ್ ಮಾತ್ರೆ ತಗೊಂಡ್ರೆ ಮಗುಗೆ ಏನೇ ತೊಂದರೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ತಗೊಳ್ಳಿಲ್ಲ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಪರಿಣಾಮ ಬಿದ್ದು ಮಗುವಿಗೆ ತೊಂದರೆ ಆಗ್ಬೋದು. ಸೊ ಅದರಿಂದ ಮಗುಗೆ ಹೋಗುತ್ತಾ ತಗೋಬೋದಾ ಅಂತ ಸುಮಾರು ಜನ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಇದು ಕಂಪ್ಲೀಟ್ಲಿ ಸೇಫ್, ನೀವು ತಗೊಳ್ಬೇಕು. ಇದರಿಂದ ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ಮಗುವಿನ ಹೆಲ್ತ್ ಕೂಡ ಪ್ರೊಟೆಕ್ಟ್ ಆಗಿರುತ್ತೆ.
0: ಓಕೆ, ಈ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋ ತರ ಕೆಲವರು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ನನಗೆ ಅದು ತಗೊಂಡ್ರೆ ತುಂಬಾ ಸುಸ್ತಾಗಿ ಹೋಗುತ್ತೆ ಅಥವಾ ತುಂಬಾ ಹಸಿವಾಗುತ್ತೆ ನನಗೆ, ಅದಕ್ಕೆ ನನಗೆ ಆ ಮಾತ್ರೆ ಬೇಡ ಅಂತ ಅವಾಯ್ಡ್ ಮಾಡುವಂಥವ್ರು ಇರ್ತಾರೆ. ಸೊ ನ್ಯಾಚುರಲಿನೂ ಅವರಿಗೆ ಥೈರಾಯ್ಡ್ ಅನ್ನ ಕಡಿಮೆ ಮಾಡುವಂತ ಒಂದು ಅವಕಾಶ ಇದೆಯಾ?
1: ಸೊ ಅದು ಯಾವ ಕಾರಣದಿಂದ ಬಂದಿದೆ ಅನ್ನೋದ್ರ ಮೇಲೆ, ಈಗ ನಾನು ಹೇಳದ್ನಲ್ಲ ಸುಮಾರು ಹಲವಾರು ಕಾರಣಗಳಿಂದ ಬಂದಿರುತ್ತೆ. ಅದರಲ್ಲಿ ಪ್ರೈಮರಿ, ಸೆಕೆಂಡ್ರಿ ಈ ತರ ಸುಮಾರು ಕಾರಣಗಳು ಇರುತ್ತೆ. ಈಗ ನಾ ಹೇಳಿದಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಬಂದು ಟಿ ಎಸ್ ಎಚ್ ಜಾಸ್ತಿ ಆಗಿದೆ, ನಿಮ್ಗೆ ಆಟೋ ಇಮ್ಯುನಿಟಿ ಇಲ್ಲ ಅಂತ ಹೇಳಿದಾಗ ಅದನ್ನ ನಾವು ಲೈಫ್ ಸ್ಟೈಲ್ ಚೇಂಜಸ್ ಇಂದ ರಿವರ್ಸ್ ಮಾಡ್ಬೋದು. ಬಟ್ ನಿಮ್ಗೆ ಆಟೋ ಇಮ್ಯುನಿಟಿ ಇಂದ ಬಂದಿದೆ ಅಥವಾ ಬೇರೆ ಸ್ಟ್ರಕ್ಚರಲ್ ಚೇಂಜಸ್ ಇಂದ ಬಂದಿದೆ ಅಥವಾ ಸೆಕೆಂಡ್ರಿ ಹೈಪೋಥೈರಾಯ್ಡಿಸಮ್ ಇದೆ, ಆ ತರ ಇದ್ದಾಗ ಮಾತ್ರೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ನಾವು ಪೇಷಂಟ್ ಟು ಪೇಷಂಟ್ ನೋಡ್ಬೇಕು. ಎಲ್ಲರಿಗೂ ಒಂದೇ ಮಾತ್ರೆ ಆಗುತ್ತೆ ಅಥವಾ ಎಲ್ಲರಿಗೂ ಮಾತ್ರೆ ಕೊಡ್ಬೇಕು ಲೈಫ್ ಲಾಂಗ್ ಅಥವಾ ಎಲ್ಲರಿಗೂ ಮಾತ್ರೆ ಸ್ಟಾಪ್ ಮಾಡ್ಬೋದು ಅಂತಿಲ್ಲ. ಯಾವ ತರ ಥೈರಾಯ್ಡ್ ತೊಂದರೆ ಇದೆ ಇವರಿಗೆ, ಎಲ್ಲ ತರ ಥೈರಾಯ್ಡ್ ಡಿಸಾರ್ಡರ್ ಒಂದೇ ಅಲ್ಲ. ನಾನು ಎಲ್ಲ ತರ ಥೈರಾಯ್ಡ್ ಡಿಸಾರ್ಡರ್ ನೋಡಿದಾಗ ಎಷ್ಟು ಒಂದು ನೂರಾರು ಕಾರಣಗಳಿರುತ್ತೆ ಥೈರಾಯ್ಡ್ ಬಂದಿರೋರ್ಗೆ. ಇವ ಅವತ್ತೊಂದಿನ ನನ್ನ ಕ್ಲಿನಿಕಲ್ ಪೇಷಂಟ್ ಬಂದಿದ್ರು, ರಾಕ್ ಸಾಲ್ಟ್ ತಗೋತಾ ಇದ್ರು. ಸೊ ಅವರಲ್ಲಿ ಥೈರಾಯ್ಡ್ ತೊಂದರೆ ಇತ್ತು, ಅದನ್ನ ನಾವು ನಾರ್ಮಲೈಸ್ ಮಾಡಿದಾಗ ಅವ್ರದ್ದು ಥೈರಾಯ್ಡ್ ನಾರ್ಮಲೈಸ್ ಆಯ್ತು. ಸೊ ಒಬ್ಬೊಬ್ಬರಲ್ಲಿ ಟ್ರೀಟ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. ಸೊ ನಮ್ಗೆ ಕಾರಣ, ಮೂಲ ಕಾರಣ ಯಾಕೆ ಬಂದಿದೆ, ಥೈರಾಯ್ಡ್ ಅಲ್ಲೇ ಅಲ್ಲ ಡಯಾಬಿಟೀಸ್ ಅಲ್ಲಿ ಮೂಲ ಕಾರಣ ಏನು, ಏನಕ್ಕೆ ಬಂದಿದೆ ಅಂತ ಇದು ಮಾಡಿದಾಗ ನೀವು ಕೇಳಿರ್ಬೋದು, ಡಯಾಬಿಟೀಸ್ನು ರಿವರ್ಸ್ ಮಾಡ್ಬೋದು. ಸೊ ಮೂಲ ಕಾರಣ ಇಂಪಾರ್ಟೆಂಟ್. ಕೆಲವು ತರ ಡಯಾಬಿಟೀಸ್ ರಿವರ್ಸ್ ಮಾಡಕ್ ಆಗುತ್ತೆ, ಕೆಲವು ತರ ಮಾಡಕ್ ಆಗಲ್ಲ. ಹಾಗೆ ಥೈರಾಯ್ಡ್ ತೊಂದರೆ ಅಂದ್ರೆ ಒಂದೇ ತರ ಇರುತ್ತೆ ಅಂತಲ್ಲ, ಕೆಲವರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸೊ ರಿವರ್ಸ್ ಆಗೋ ತರ ಅಂದ್ರೆ ಖಂಡಿತ ಅದನ್ನ ರಿವರ್ಸ್ ಮಾಡ್ಬೋದು.
0: ಓಕೆ ಮ್ಯಾಮ್, ಇನ್ನೊಂದೇನಂದ್ರೆ ಈಗಿನ ಕಾಲದ ಮಹಿಳೆಯರನ್ನ ನಾವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ವುಮೆನ್ ಇರ್ತಾರೆ, ಅವರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಒಂದು ಆಫೀಸ್ ಸ್ಟ್ರೆಸ್ ಇರಬಹುದು, ಇಲ್ಲ ಒಂದು ಫ್ಯಾಮಿಲಿ ಸ್ಟ್ರೆಸ್ ಇರಬಹುದು, ಇದ್ರ ಎಲ್ಲಾ ಸ್ಟ್ರೆಸ್ ಇಂದ ಅವರಿಗೆ ಒಂದು ಇನ್ಫರ್ಟಿಲಿಟಿ ಅನ್ನುವಂಥದ್ದು ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಈಗ ಆ ಇನ್ಫರ್ಟಿಲಿಟಿ ಅವ್ರ ಚೆಕ್ ಮಾಡ್ಸಕ್ ಹೋದಾಗ ಅವರಿಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿ ಆ ಸ್ಟ್ರೆಸ್ ಇಂದ ಆ ಥೈರಾಯ್ಡ್ ಲೆವೆಲ್ಸ್ ಏನಾದರೂ ವೇರಿ ಆಗುವಂಥದ್ದು ಏನಾದರೂ ಇರುತ್ತಾ?
1: ಇರುತ್ತೆ, ನಾ ಹೇಳದ್ನಲ್ಲ ಸ್ಟ್ರೆಸ್ ಇಂದ ಬರ್ಬೋದು ಥೈರಾಯ್ಡ್ ತೊಂದರೆಗಳು ಬರ್ಬೋದು. ಸೊ ಸ್ಟ್ರೆಸ್ ಲಿಮಿಟ್ ಮಾಡ್ಕೋಬೇಕು ನಾವು. ಇನ್ನೊಂದು, ಈಗ ಬರೀ ಥೈರಾಯ್ಡ್ ಇಂದಾನೇ ಇನ್ಫರ್ಟಿಲಿಟಿ ಜಾಸ್ತಿ ಆಗಿದೆ ಅನ್ನೋ ಹೇಳೋದು ತಪ್ಪು. ಸೊ ಈಗ ಏನಾಗಿದೆ ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲು ಜಾಸ್ತಿ ಇದೆ. ನಾವು ಕೆಲಸ ಮಾಡೋದೆಲ್ಲ ಒಂದ್ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಎಕ್ಸಸೈಸ್ ಇಲ್ಲ, ಮತ್ತೆ ವೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದ ಸ್ಟ್ರೆಸ್ ಇರ್ಬೋದು, ಥೈರಾಯ್ಡ್ ತೊಂದರೆ ಇರ್ಬೋದು, ವೇಟ್ ಜಾಸ್ತಿ ಇರೋದಿರ್ಬೋದು, ಅದರಿಂದ ಇನ್ಫರ್ಟಿಲಿಟಿ ರೇಟ್ಸು ಜಾಸ್ತಿ ಆಗ್ತಾ ಇದೆ.
0: ಓಕೆ,
1: ಸೊ ಸುಮಾರು ಜನ ಪೇಷಂಟ್ಸ್ ಇನ್ನೊಂದು ಕ್ವೆಶನ್ ಕೇಳ್ತಾರೆ ನಾನು, ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಟ್ಯಾಬ್ಲೆಟ್ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಎದ್ದ ತಕ್ಷಣ ಕಾಫಿ ಕುಡಿಬೇಕನ್ಸುತ್ತೆ, ಟ್ಯಾಬ್ಲೆಟ್ ತಗೊಂಡು ಒನ್ ಅವರ್ ಏನು ತಗೋಬಾರ್ದು ಅಂತ ಹೇಳ್ತೀರಾ? ನಮ್ಗೆ ಟೈಮ್ ಇಲ್ಲ ಅಷ್ಟೊಂದು, ಎದ್ದ ತಕ್ಷಣ ನಾನು ಕಾಫಿ ಕುಡಿದು ನಾನು ತಿಂಡಿ ತಿನ್ಕೊಂಡು ನಾನು ಹೋಗ್ಬೇಕು ಕೆಲ್ಸಕ್ಕೆ ಅಂತ ಆ ತರ ಸಿಚುವೇಶನ್ಸ್ ಇದ್ದಾಗ ನಾವು ಬೆಳಗ್ಗೆನೆ ತಗೋಬೇಕು ಅಂತಿಲ್ಲ. ಈಗ ರಾತ್ರಿ ನೀವು ಬೇಗ ಸ್ವಲ್ಪ ಊಟ ಮಾಡಿ ಫೋರ್ ಅವರ್ಸ್ ಆದ್ಮೇಲೂ ತಗೋಬಹುದು. ಸೊ ಒಂದು ಈ ಟೈಮಲ್ಲೇ ತಗೋಬೇಕು, ರಿಜಿಡ್ ಆಗಿ ತಗೋಬೇಕು ಅಂತಿಲ್ಲ. ಬೆಳಗ್ಗೆ ತಗೊಂಡ್ರೆ ಒಳ್ಳೇದು ತಿಂಡಿಗಿಂತ, ಬಟ್ ಅದು ತಗೊಳಕ್ ಆಗಿಲ್ಲ ಅಂದ್ರೆ ರಾತ್ರಿ ಊಟ ಸ್ವಲ್ಪ ಬೇಗ ಮಾಡಿ 4 hours ಆದ್ಮೇಲೂ ತಗೋಬಹುದು.
0: ಒಟ್ಟು ಒಂದು ಗ್ಯಾಪ್ ಇರ್ಬೇಕು,
1: ಗ್ಯಾಪ್ ಇರ್ಬೇಕು. ಬೆಳಗ್ಗೆ ತಿಂಡಿ ಮುಂಚೆ 1 hour ಗ್ಯಾಪ್ ಇರ್ಬೇಕು, ಇಲ್ಲ ರಾತ್ರಿ ಊಟ ಆದ್ಮೇಲೆ 4 hours ಗ್ಯಾಪ್ ಇರ್ಬೇಕು. ಮತ್ತೆ ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ನಾವು ಬೇರೆ ತರ ಮಾತ್ರೆನೂ ತಗೋತಾ ಇರ್ಬೋದು, ಕ್ಯಾಲ್ಸಿಯಂ ಅಥವಾ ಐರನ್ ಮಾತ್ರೆಗಳು ತಗೋತಾ ಇರ್ಬೋದು. ಥೈರಾಯ್ಡ್ ಮಾತ್ರೆ ತಗೊಂಡು 1 hour ವರೆಗೂ ಬೇರೆ ಯಾವುದೇ ಮಾತ್ರೆ ತಗೋಬಾರ್ದು, ಇಲ್ಲ ಅಂದ್ರೆ ಅದ್ರ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗಲ್ಲ. ಸೊ ಎಲ್ಲ ಸುಮಾರು ಜನ ಹೇಳ್ತಾರೆ, ನಾನು ಕರೆಕ್ಟ್ ಆಗಿ ತಗೋತಾ ಇದ್ದೀನಿ ಆದ್ರೂ ನನ್ನ ಥೈರಾಯ್ಡ್ ಕಮ್ಮಿ ಬರ್ತಾ ಇಲ್ಲ, ಡೋಸ್ ಜಾಸ್ತಿನೇ ಆಗ್ತಾ ಇದೆ, ಯಾಕೆ ಅಂತ. ಇದು ಇನ್ನೊಂದು, ಯಾಕೆಂದ್ರೆ ನಾವು ಥೈರಾಯ್ಡ್ ಮಾತ್ರೆ ತಗೊಂಡು ಅದ್ರ ಜೊತೆ ಬೇರೆ ಮಾತ್ರೆ ತಗೊಂಡ್ರೆ ಅದ್ರ ಥೈರಾಯ್ಡ್ ಮಾತ್ರೆ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ಇದೊಂದು ನಾಪ್ಕ ಇಟ್ಕೋಬೇಕು, ಥೈರಾಯ್ಡ್ ಮಾತ್ರೆ ತಗೊಂಡು 1 hour ವರೆಗೂ ಏನು ತಗೋಬಾರ್ದು. ಮತ್ತೆ ಈಗ ನನಗೆ ಥೈರಾಯ್ಡ್ ಇದೆ ಅಂದ್ರೆ ನಾನು ಏನ್ ಮಾಡಬೇಕು, ಏನ್ ಮಾಡಿದ್ರೆ, ಏನ್ ತಿಂದ್ರೆ ಅಥವಾ ಏನ್ ಮಾಡಿದ್ರೆ ನನಗೆ ಥೈರಾಯ್ಡ್ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಕೇಳ್ತಾರೆ. ಸೊ ಥೈರಾಯ್ಡ್ ಅನ್ನೋದು ನಮ್ಮ ದೇಹದಲ್ಲಿರೋ ಒಂದು ಹಾರ್ಮೋನ್, ನಮ್ಮ ದೇಹದಲ್ಲೇ ಇದೆ ಈ ಹಾರ್ಮೋನ್. ನಾವು ಆಚೆಯಿಂದ ಕೊಡ್ತಾ ಇರೋ ಥೈರಾಯ್ಡ್ ಟ್ಯಾಬ್ಲೆಟ್ ನಿಮ್ ದೇಹದಲ್ಲಿ ಹಾರ್ಮೋನ್ ಕಮ್ಮಿ ಆಗಿದೆ ಸ್ವಲ್ಪ ಅಂತ ಕೊಡ್ತಾ ಇದೀವಿ. ಸೊ ನಿಮ್ ದೇಹದಲ್ಲೇ ಒಂದು ಹಾರ್ಮೋನ್ ಇದೆ ಅಂದ್ರೆ ಅದೇ ಹಾರ್ಮೋನ್ ನಾವು ಆಚೆಯಿಂದ ಕೊಟ್ಟಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಏನ್ ಬರುತ್ತೆ? ಸೊ ಆಲ್ಮೋಸ್ಟ್ 0 ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಕರೆಕ್ಟ್ ಡೋಸ್ ಅಲ್ಲಿ ತಗೊಂಡಾಗ, ಅಂದ್ರೆ ನಿಮ್ದು ಥೈರಾಯ್ಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ, ನೀವು ಕರೆಕ್ಟ್ ಡೋಸ್ ಅಲ್ಲಿ ತಗೋತಾ ಇದ್ದೀರಾ ಅಂದ್ರೆ ಆಲ್ಮೋಸ್ಟ್ 0 ಸೈಡ್ ಎಫೆಕ್ಟ್ಸ್, ಇದರಿಂದ ಸೈಡ್ ಎಫೆಕ್ಟೇ ಇಲ್ಲ. ಬಟ್ ಸುಮಾರು ಜನ ಹೆದರ್ಕೋತಾರೆ ಯಾಕೆ ತಗೋಬೇಕು. ನಾನು ಹೇಳೋದೇನಂದ್ರೆ ಫಸ್ಟ್ ಎಫೆಕ್ಟ್ ನೋಡಿ, ಥೈರಾಯ್ಡ್ ತೊಂದ್ರೆ ಬಂದಾಗ ನಿಮ್ಗೆ ಎಫೆಕ್ಟ್ ಎಷ್ಟಾಗುತ್ತೆ, ಏನೇನೆಲ್ಲ ಆಗ್ಬೋದು ಅಂತ ಹೇಳಿದ್ದೀನಿ. ಸುಮಾರು ಜನಕ್ಕೆ ಹಾರ್ಟ್ ಫೇಲ್ಯೂರ್ ಕೂಡ ಆಗಿದೆ, ಥೈರಾಯ್ಡ್ ತೊಂದ್ರೆ ಜಾಸ್ತಿಯಾಗಿ ಸುಮಾರು ವರ್ಷ ಟ್ರೀಟೇ ಮಾಡಿಲ್ಲ ಅಂದ್ರೆ ಹಾರ್ಟ್ ಫೇಲ್ಯೂರ್, ಕೋಮಾ, ಮಿಕ್ಸ್ ಎಡಿಮಾ ಕೋಮಾ ಅಂತ ಹೇಳ್ತೀವಿ. ಸೊ ಇದೊಂದು ಸಿಂಪಲ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇದೆಲ್ಲ ಕಮ್ಮಿ ಆಗ್ಬೋದು. ಸೊ ಈ ಟ್ಯಾಬ್ಲೆಟ್ ತಗೊಳಕ್ಕೆ ಯಾಕೆ ಜನ ಅಷ್ಟೊಂದು ಯೋಚನೆ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗೋದಿಲ್ಲ.
0: ಮ್ಯಾಮ್, ಕೊನೆಯದಾಗಿ ಈಗಿನ ಕಾಲದ ಮಹಿಳೆಯರಿಗೆ ಏನಾದ್ರೂ ಟಿಪ್ಸ್ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಸೊ ಫಸ್ಟ್ ನಾವು ನಮ್ದು ಏನೇನ್ ಕೆಲ್ಸಗಳಿದೆ ಅದು ಸ್ವಲ್ಪ ಡೆಲಿಗೇಟ್ ಮಾಡೋದ್ ಕಲ್ತ್ಕೋಬೇಕು. ಸೊ ಎಲ್ಲಾ ನಾವೇ ಮಾಡ್ತೀವಿ ಅಂದ್ರೆ ಆಗಲ್ಲ, ಮನೆಯವರಿಂದ ಹೆಲ್ಪ್ ಆಗ್ಲಿ ಅಥವಾ ಆಚೆ ಕಡೆಯಿಂದ ಹೆಲ್ಪ್ ಆಗ್ಲಿ, ಯಾಕೆಂದ್ರೆ ಕೆಲಸ ಮಾಡಿದಾಗ ಮನೆಯಲ್ಲೂ ಕೆಲಸ ಮಾಡಿ ಆಚೆನೂ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಡೆಲಿಗೇಟ್ ಮಾಡೋದು ಅಥವಾ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್, ಇದು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆದಾಗ ನಿಮ್ಗೆ ಥೈರಾಯ್ಡ್ ತೊಂದರೆ ಬರೋದು ಕಮ್ಮಿ ಆಗುತ್ತೆ. ಮತ್ತೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಥೈರಾಯ್ಡ್ ತೊಂದರೆ ಅಷ್ಟೇ ಅಲ್ಲ, ಎಲ್ಲಾ ತರ ನಾನು ಹೇಳದ್ನಲ್ಲ 1000 ತರ ಡಿಸೀಸಸ್ ಹೇಳ್ಬೋದು, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಅದು ಸಹ ನಿಮ್ಗೆ ಕಮ್ಮಿ ಆಗುತ್ತೆ, ಈ ತೊಂದರೆ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ನಿಮ್ಗೆ ಥೈರಾಯ್ಡ್ ತೊಂದರೆ ಬಂದ್ರೆ ನೀವೇ ಡಾಕ್ಟರ್ ಆಗ್ಬೇಡಿ, ನಿಮ್ ಡಾಕ್ಟರ್ ಏನ್ ಹೇಳ್ತಾರೆ ಅದು ಕೇಳಿ, ಮಾತ್ರೆ ತಗೊಳ್ಳಿ ಅಂದ್ರೆ ತಗೊಳ್ಳಿ, ಯಾಕೆಂದ್ರೆ ಒಂದು ಚಿಕ್ಕ ಮಾತ್ರೆಯಿಂದ ನಿಮ್ಗೆ ಸುಮಾರು ತರ ಪ್ರಾಬ್ಲಮ್ಸ್ ಕಮ್ಮಿ ಆಗ್ಬೋದು. ಮಾತ್ರೆ ತಗೊಳ್ದೇ ಇರೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ, ಅಷ್ಟು ಆ ಮಾತ್ರೆಯಿಂದ ಪ್ರಾಬ್ಲಮ್ ಅಂತ ಏನಿಲ್ಲ. ಮತ್ತೆ ಒಂದ್ಸತಿ ಮಾತ್ರೆ ತಗೊಂಡ್ರೆ ಲೈಫ್ ಲಾಂಗ್ ಅಂತಾನೂ ಇಲ್ಲ. ಸೊ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ನೋಡ್ಬಿಟ್ಟು ನೀವು ಮಾತ್ರೆ ತಗೋಬೇಕಾ ಏನು, ಕಂಟಿನ್ಯೂ ಮಾಡ್ಬೇಕಾ ಏನು ಅಂತ ವಿಚಾರಿಸಿ ಟೆಸ್ಟ್ ಮಾಡಿ, ಯಾವ ಟೆಸ್ಟ್ ಬೇಕು ಅದನ್ನ ಮಾಡ್ಬಿಟ್ಟು ನೀವು ಖಂಡಿತ ನಿಲ್ಲಿಸ್ಬೋದು. ಎಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಲೈಫ್ ಲಾಂಗ್ ಇರೋದಿಲ್ಲ. ಮತ್ತೆ ನಿಮ್ದು ಥೈರಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗಿದೆ ಅಂದ್ರೆ ದಯವಿಟ್ಟು ಒಂದು ಅಲ್ಟ್ರಾಸೌಂಡ್ ಮಾಡಿಸಿ, ಡಾಕ್ಟರ್ ಹತ್ರ ತೋರಿಸಿ, ಯಾಕೆಂದ್ರೆ ಸುಮಾರು ಜನದಲ್ಲಿ ಇದೇನು ತೊಂದರೆ ಇರೋದಿಲ್ಲ. ಥೈರಾಯ್ಡ್ ಕ್ಯಾನ್ಸರ್ದ ಏನಾದ್ರೂ ಸಂಶಯ ಇದ್ರೆ ಅದನ್ನ ಅವಾಗ್ಲೇ ಟ್ರೀಟ್ ಮಾಡಿದ್ರೆ ಅದರಿಂದನೂ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಸೊ ಇಷ್ಟೊಂದು ಅರ್ಹತೆ ಇದ್ರೆ ಐ ಥಿಂಕ್ ನಮ್ಗೆ ಥೈರಾಯ್ಡ್ ತೊಂದರೆಗಳನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು, ಅದರಿಂದ ಏನು ಆಕ್ಚುಲಿ ತೊಂದರೆ ಬರೋದೇ ಇಲ್ಲ ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ. ಥೈರಾಯ್ಡ್ ಮಾತ್ರೆ ತಗೊಂಡ್ರೆ ಥೈರಾಯ್ಡ್ ತೊಂದರೆ ಇಲ್ಲದೆ ಇರೋರಿಗೆ ಎಷ್ಟು ಔಟ್ಕಮ್ಸ್ ಇದೆ, ಫರ್ಟಿಲಿಟಿ ಆಗ್ಬೋದು, ಯಾವುದೇ ತರ ಔಟ್ಕಮ್ಸ್ ಥೈರಾಯ್ಡ್ ತೊಂದರೆ ಇಲ್ದವ್ರಿಗಿದೆ ಅದು ಸಹ ನಮಗೆ ಬರುತ್ತೆ.
0: ಖಂಡಿತ ಮೇಡಮ್, ನೀವೀಗ ಹೇಳಿದ ಎಲ್ಲ ಟಿಪ್ಸ್ಗಳನ್ನು ನಮ್ಮ ಕೇಳುಗರು ಫಾಲೋ ಮಾಡಿ ಅವರ ಒಂದು ಥೈರಾಯ್ಡ್ ಲೆವೆಲ್ನ ಅವರು ಮೇಂಟೈನ್ ಮಾಡ್ತಾ ಎಲ್ಲರೂ ಹೆಲ್ದಿ ಆಗಿರಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟು ಹೊತ್ತು ನಮ್ಮ ಜೊತೆ ಸಮಯ ಕಳೆದು ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಕೂಲಂಕುಷವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೆ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ವಿಶ್ವ ಥೈರಾಯ್ಡ್ ದಿನದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 4:30 ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಸುನಿಧಿ ಚೌಹಾನ್ ಹಾಗೂ ಅರ್ಜಿತ್ ಸಿಂಗ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಎಂಎಸ್ ಧೋನಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲಿಕ್. ಮನೋಜ್ ಮುಂತಶೀರ್ ಅವರ ಸಾಹಿತ್ಯಕ್ಕೆ ಅಮಾಲ್ ಮಲಿಕ್ ಅವರು ಸಂಗೀತ ನೀಡಿದ್ದಾರೆ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 4:43:07.
1: ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಕೇಳಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕಿಶೋರ್ ಎಂ ಕಾಕಡೆ.
1: ನಮಸ್ತೆ ಗುರುಜಿ.
2: ನಮಸ್ತೆ ನಮಸ್ತೆ. ಆಓ ಭೈ ಕಹೋ, ಕೈಸೆ ಆನಾ ಹುವಾ?
1: ಸರ್, ಅಬ್ ತೊ ತ್ಯೋಹಾರೋಂ ಕಾ ಮೌಸಮ್ ಹೈ, ತೊ ಹಮಾರೆ ಸ್ಕೂಲ್ ಮೇ ಗೀತ ಗಾಯನ್ ಪ್ರತಿಯೋಗಿತಾ ಹೋನೆ ಜಾ ರಹಿ ಹೈ.
2: ಕೌನ್ ಸೇ ಗೀತ? ಭಕ್ತಿ ಗೀತ್ ಯಾ ಫಿಲ್ಮಿ ಗೀತ್? ಕೌನ್ ಸಿ ಪ್ರತಿಯೋಗಿತಾ?
1: ಯಹ ಪ್ರತಿಯೋಗಿತಾ ದೇಶಭಕ್ತಿ ಕೆ ಗೀತೋಂ ಕಿ ಹೈ. ಗೀತ ಔರ್ ಉಸ್ಕಾ ಅರ್ಥ ಭೀ ಹಮೇ ಸ್ಕೂಲ್ ಮೇ ಬತಾನಾ ಹೈ.
2: ಚಲೋ ಫಿರ್, ಮೇರೆ ಪಾಸ್ ಏಕ್ ಬಹುತ್ ಹಿ ಪುರಾನಿ ಹಿಂದಿ ಫಿಲ್ಮ್ ಕಾ ಗೀತ್ ಹೈ, ವೊ ಹಮ್ ಸುನೆಂಗೆ ಔರ್ ಬಾತ್ಚೀತ್ ಕರೆಂಗೆ.

ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಕಿಶೋರ್ ಎಂ ಕಾಕಡೆ, ಭಾಗವಹಿಸಿದವರು ಉಜ್ವಲ ಕಾಕಡೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಬಾನುಲಿ ಸಖಿ ಕೀರ್ತಿ ಎಸ್ ಬೈಂದೂರು ಮಾಡುವ ಆತ್ಮೀಯ ನಮಸ್ಕಾರ.

ಸಮಯವಾಗುತ್ತಲಿದೆ 5 ಗಂಟೆ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಲಿರುವ 2026 ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಲಿರುವ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ये आकाशवाणी दिल्ली का इंद्रप्रस्थ चैनल है।
1: ಇದುವರೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಿದ 2026 ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೊಡಮಾಡಿದ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:30. ಈ ಸಂಜೆ ಹಾಗೂ ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಂ ಮನು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಈ ರಾತ್ರಿ 8:00 ಯುವ ಸೆಲೆಬ್ರಿಟಿ, ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ಕಲಾವಿದೆ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ, 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ. 6:50 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ನಾಳಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಿಗ್ಗೆ 7:45 ಹಾಗೂ ಮಧ್ಯಾಹ್ನ 2:40. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. ಅನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 10:00 ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ವಿಮೆನ್ನೆ, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು ನಾಳೆ ಮಧ್ಯಾಹ್ನ 12:35. 12:45 ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅಧ್ಯಯನ ಮತ್ತು ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಭಾವಗೀತೆಗಳು 1:20, 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಪ್ರಸಂಗ ಶ್ರೀರಾಮಾಂಜನೇಯ ಯುದ್ಧ. ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಸಾಯಿರಾ ಮುಜ್ತಬಾ. President Draupadi Murmu today conferred Padma Awards to 66 eminent personalities for the year 2026 at the first civil investiture ceremony held at the Rashtrapati Bhavan. Of them, two were conferred with Padma Vibhushan, six with Padma Bhushan, and 58 personalities were conferred with Padma Shri. Noted film actor Dharmendra Singh Deol has been honored with Padma Vibhushan posthumously for his contribution in the field of art. The actor's wife and Lok Sabha MP Hema Malini received the award. The legendary Indian violin maestro Dr. N. Rajam was also honored with the Padma Vibhushan. In the category of Padma Bhushan, former Uttarakhand Chief Minister and Maharashtra Governor Bhagat Singh Koshyari was awarded Padma Bhushan for his services in the field of public affairs. Besides, Shatavdhani Dr. R. Ganesh received the award in the field of art. Industrialist Uday Suresh Kumar Kotak received the Padma Bhushan for his contribution to trade and industry, while Dr. Kalipathi Ramasamy Palanisamy received the award in recognition of his outstanding contribution to the field of medicine. Those eminent personalities who have been honoured with Padma Shri include Indian women's cricket team captain Harmanpreet Kaur Bhullar for her contribution in the field of sports and Taga Ram Bheel for his contribution in the field of arts. During the ceremony, Vice President C.P. Radhakrishnan, Prime Minister Narendra Modi, Union Ministers Amit Shah, Gajendra Singh Shekhawat and H.D. Kumaraswamy, among others, were also present on the occasion. For the year 2026, the President has approved conferment of 131 Padma Awards, including 5 Padma Vibhushan, 13 Padma Bhushan and 113 Padma Shri Awards. The remaining Padma Awardees will be conferred in the second round of the ceremony to be held later. The government is making all efforts to ensure smooth supply of petroleum products within the country. Addressing the inter-ministerial briefing in New Delhi today on the recent developments in West Asia, Joint Secretary in the Ministry of Petroleum and Natural Gas, Sujata Sharma, said the refinery production of LPG in the country has been increased to 50,000 tons per day. The Joint Secretary said that over 8 lakh PNG connections have been gasified since March, adding that infrastructure has been created for 2,87,000 in connections. Additional Secretary of the Department of Fertilizers, Aparna Sharma, said that the overall stock position of fertilizers in the country remains comfortable. The Supreme Court has issued notice to the Union Government on a PIL seeking stricter prohibition of child labour in entertainment and hospitality-linked establishments. A bench comprising Chief Justice Suryakant and Justice Joymalia Bagchi and Justice Vipul M. Pancholi took note of the submissions made by child rights collective Just Rights for Children Alliance. A Delhi court today convicted Congress leader Alka Lamba in a case related to an assault on police personnel during a protest at the Jantar Mantar in the year 2024. Additional Chief Judicial Magistrate Ashwini Bamar convicted Lamba and fixed 5th of June to hear the arguments on Lamba's sentencing. The prosecution had accused Lamba, the president of the All India Mahila Congress, of obstructing police and blocking a public road while holding a protest at the Jantar Mantar on 29th of July 2024. Members of the Delhi Gymkhana Club today moved the Delhi High Court against the centre's order asking the club to hand over its premises to the government by the 5th of next month. The court listed the lawsuit for hearing tomorrow. The centre has asked the Gymkhana Club in Lachianzis, Delhi, to hand over its premises by 5th of June, citing that the 27.3-acre land parcel was required for strengthening and securing the defence infrastructure. In Tamil Nadu, political developments within the opposition AIADMK took a dramatic turn today, as 3 MLAs belonging to the dissent group led by senior leader S.P. Velumani tendered their resignations from the assembly and joined the ruling Tamilaga Vetrikaragam or TVK. Benchmark domestic equity indices ended on a bullish note today amid hopes of a possible agreement to end the US-Iran conflict. Sensex surged 1,074 points or 1.4% to close at 76,489, while Nifty advanced 312 points to settle at 24,032. And that is the end of this news bulletin.
1: ಸಮಯವಾಗಿದೆ 6:10.
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
5: ಕೇಳುವರೆ, ಇಂದು ನಾವು ಒಂದೆರಡು ಔಷಧೀಯ ಗುಣವುಳ್ಳ ಆಹಾರ ತಯಾರಿಕೆಯನ್ನು ಇವತ್ತು ತಿಳ್ಕೊಳ್ಳೋಣ. ಹುಣಸೆ ಹುಳಿಯನ್ನು ನಾವು ನಿತ್ಯ ಬಳಸ್ತಾನೆ ಇರ್ತೇವೆ. ಇದನ್ನು ಆಯುರ್ವೇದದಲ್ಲಿ ಚಿಂಚ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಟ್ಯಾಮರಿಂಡಸ್ ಇಂಡಿಕಸ್ ಅಂತ. ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ ಸಹ ಇರುತ್ತೆ. ಆದ್ದರಿಂದ ನಿತ್ಯ ಹುಣಸೆ ಹುಳಿಯನ್ನು ಬಳಸೋದ್ರಿಂದ ಮೂಳೆಗಳು ಸದೃಢ ಆಗುತ್ತೆ. ಇದು ನಮ್ಮ ಆಹಾರದ ಭಾಗವಾಗಿದ್ದರೆ ಮೂಳೆಗಳು ಸದೃಢ ಆಗುತ್ತೆ. ಚರ್ಮದ ಕಾಯಿಲೆಗಳು ಹಾಗೂ ಅಲರ್ಜಿ ಇದ್ದವರಿಗೆ ಹುಳಿ ಪದಾರ್ಥ ಹೆಚ್ಚು ಸೇವಿಸಬಾರದು ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಹುಣಸೆ ಹುಳಿ ಒಂದು ಆರೋಗ್ಯಕರ ಪರ್ಯಾಯ ಆಗಿದೆ. ಹುಣಸೆ ಎಲೆಯನ್ನು ಬೆಲ್ಲದ ರಸದೊಂದಿಗೆ ಮಿಶ್ರಣ ಮಾಡಿ ಉಳುಕಿರುವ ಜಾಗಕ್ಕೆ ಹಚ್ಚುವಂಥ ಪದ್ಧತಿ ಜನಪದ ವೈದ್ಯದಲ್ಲೇ ಇದೆ. ಹುಣಸೆ ಹಣ್ಣಿನಂತೆ ಹುಣಸೆ ಚಿಗುರಿನಲ್ಲೂ ಸಹ ಔಷಧೀಯ ಗುಣ ಇದೆ. ಆದ ಕಾರಣ ಹುಣಸೆ ಚಿಗುರನ್ನು ನಾವು ಆಹಾರವಾಗಿಯೂ ಸಹ ಬಳಸಬಹುದು. ಹುಣಸೆ ಚಿಗುರಿನ ಸಾಂಬಾರ್ ಅತ್ಯಂತ ರುಚಿಕಟ್ಟಾಗಿರುತ್ತೆ. ಅದೇ ರೀತಿ ಹುಣಸೆ ಚಿಗುರಿನಲ್ಲಿ ತಂಬುಳಿಯನ್ನು ಸಹ ನಾವು ತಯಾರಿಸಬಹುದು. ಹಾಗಾದರೆ ಇದರ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ. ಜನವರಿಯಿಂದ ಏಪ್ರಿಲ್ವರೆಗೆ ಸಿಗುವಂತಹ ಹುಣಸೆ ಚಿಗುರನ್ನು ಸಂಗ್ರಹಿಸಿ ಚಿಕ್ಕ ಉರಿಯಲ್ಲಿ ಹುರಿದುಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ, ಕಾಳುಮೆಣಸು ಸೇರಿಸಿ ರುಬ್ಬಿಕೊಂಡು ಆ ಮಿಶ್ರಣಕ್ಕೆ ಮಜ್ಜಿಗೆ ಬೆರೆಸಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿಯ ತುಪ್ಪದ ಅಥವಾ ಕೊಬ್ಬರಿ ಎಣ್ಣೆಯ ಒಗ್ಗರಣೆ ನೀಡಿದರೆ ಹುಣಸೆ ಹುಳಿ ಸೇವನೆಗೆ ಸಿದ್ಧ. ಇದನ್ನು ಸೇವಿಸಿ ಆರೋಗ್ಯಕರ ಪ್ರಯೋಜನವನ್ನು ತಾವು ಪಡಿಬಹುದು. ಹಾಗೆ ಇನ್ನೊಂದು ಔಷಧೀಯ ಸಸ್ಯ ಅಂದರೆ ಹೊಂಬಾಳೆ. ತಾವೆಲ್ಲ ಹೊಂಬಾಳೆಯನ್ನು ನೋಡಿರ್ತೀರ. ತೆಂಗಿನ ಹೂವನ್ನು ಹೊಂಬಾಳೆ ಅಂತ ಕರೀತಾರೆ. ಇದನ್ನು ಪೂಜೆಗಳಿಗೆ ಬಳಸ್ತಾರೆ. ಇದೊಂದು ಪವಿತ್ರವಾದ ಹೂವು. ಇದನ್ನು ಆಯುರ್ವೇದದಲ್ಲಿ ನಾರಿಕೇಳ ಪುಷ್ಪ ಅಂತ ಕರೆದಿದ್ದಾರೆ. ಇದು ಪೋಷಕಾಂಶಗಳ ಆಗರ. ಬಾಣಂತಿಯರಲ್ಲಿ ಎದೆ ಹಾಲನ್ನು ಹೆಚ್ಚಿಸಿರುವ ಕಾರಣ ಅವರಲ್ಲಿ ಇದು ಅತ್ಯಂತ ಪಥ್ಯ ಆಗಿದೆ. ಗರ್ಭಧಾರಣೆಗೆ ಕೂಡ ಇದು ಸಹಕಾರಿಯಾಗುತ್ತೆ. ಸ್ತ್ರೀ ಮತ್ತು ಪುರುಷ ಬಂಜೆತನದಲ್ಲಿ ಈ ತೆಂಗಿನ ಹೂವು ಅಥವಾ ಹೊಂಬಾಳೆ ಸೂಕ್ತವಾದ ಮನೆಮದ್ದು. ತೆಂಗಿನ ಹೂವಿನಲ್ಲಿ ಶರೀರ ಪೋಷಿಸುವಂತಹ ಪೋಷಕಾಂಶಗಳಿದೆ. ಮೂತ್ರಕೋಶ ಶುದ್ಧಿಗೊಳಿಸುವಂತಹ ವಿಶೇಷವಾದ ಶಕ್ತಿ ಈ ಹೂವಿಗಿದೆ. ಹೊಂಬಾಳೆಯ ಈ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ಪಡೆಯಬೇಕಂದ್ರೆ ತೆಂಗಿನ ಹೂವಿನ ತಂಬುಳಿನ ತಯಾರಿಸಿ ಸೇವಿಸಬೇಕು. ತೆಂಗಿನ ಹೊಂಬಾಳೆಯನ್ನು ತೆಕ್ಕೊಂಡು ಅದರ ಮೊಗ್ಗುಗಳನ್ನು ಬೇರ್ಪಡಿಸ್ಕೋಬೇಕು. ಒಂದು ಹಿಡಿಯಷ್ಟು ಮೊಗ್ಗುಗಳನ್ನು ಬೇರ್ಪಡಿಸ್ಕೊಳ್ಳಿ. ನಂತರ ಶುದ್ಧವಾಗಿ ತೊಳೆದು ಸ್ವಲ್ಪ ಒಣಗಿಸಿ ಒಂದು ಹಿಡಿಯಷ್ಟು ಹೂವನ್ನು ತೆಕ್ಕೊಂಡು ಅದಕ್ಕೆ ಅರ್ಧ ಚಮಚ ಜೀರಿಗೆ, 6-7 ಕಾಳುಮೆಣಸನ್ನು ಸೇರಿಸಿ ಸಣ್ಣನ ಉರಿಯಲ್ಲಿ ಕೆಂಪಾಗುವಂತೆ ಹುರ್ಕೋಬೇಕು. ತಣ್ಣಗಾದ ನಂತರ 1/2 ಕಪ್ ತೆಂಗಿನ ತುರಿ, ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ಹೊಂಬಾಳೆಯ ತಂಬುಳಿ ಸೇವನೆಗೆ ಸಿದ್ಧ. ಇದು ಅತ್ಯಂತ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅತ್ಯಂತ ಸೂಕ್ತವಾದ ಪಥ್ಯ. ಇದನ್ನು ತಯಾರಿಸಿ ಸೇವಿಸಿ ಇದರ ಪ್ರಯೋಜನವನ್ನು ತಾವೆಲ್ಲ ಪಡೆಯಿರಿ.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
4: ಓಂ ಧನ್ ಧನ್ವಂತರಯೇ ನಮಃ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ ಗಮನಿಸಿ, ಪೊಲೀಸ್ ಆಯುಕ್ತರ ಕಚೇರಿ ಮೈಸೂರು ನಗರ, ಇಲ್ಲಿಂದ ಬಂದ ಪ್ರಕಟಣೆ. ನಾಳೆಯಿಂದ ಅಂದರೆ ಮೇ ತಿಂಗಳ 26ನೇ ತಾರೀಖಿನಿಂದ 31ನೇ ತಾರೀಖಿನವರೆಗೆ ಮೈಸೂರು ನಗರದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯವು 6 ಕೇಂದ್ರಗಳಲ್ಲಿ ನಡೆಯಲಿರುತ್ತದೆ. ಮೌಲ್ಯಮಾಪನದ ಪಾವಿತ್ರ್ಯತೆಯನ್ನು ಕಾಪಾಡುವ ಸಲುವಾಗಿ ಮೌಲ್ಯಮಾಪನ ಕೇಂದ್ರಗಳಿಗೆ ಅನಗತ್ಯ ವ್ಯಕ್ತಿಗಳು ಮತ್ತು ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಬೇಕಾಗಿರುವುದರಿಂದ ಮೌಲ್ಯಮಾಪನ ಕಾರ್ಯ ಮುಗಿಯುವವರೆಗೂ 6 ಮೌಲ್ಯಮಾಪನ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಮೌಲ್ಯಮಾಪನ ಕೇಂದ್ರಗಳ ವಿವರ ಗಮನಿಸಿ, ಗೋಪಾಲಸ್ವಾಮಿ ಶಿಶು ವಿಹಾರ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಲಕ್ಷ್ಮೀಪುರಂ ಮೈಸೂರು, ಚಿನ್ಮಯ ವಿದ್ಯಾಲಯ ಜಯಲಕ್ಷ್ಮೀಪುರಂ, ಜ್ಞಾನಗಂಗಾ ಪ್ರೌಢಶಾಲೆ ಕುವೆಂಪುನಗರ, ಗುಡ್ ಶೆಫರ್ಡ್ ಕಾನ್ವೆಂಟ್ ಪ್ರೌಢಶಾಲೆ ಲಷ್ಕರ್ ಮೊಹಲ್ಲಾ, ಸೇಂಟ್ ಫಿಲೋಮಿನಾ ಪ್ರೌಢಶಾಲೆ ಎನ್ಆರ್ ಮೊಹಲ್ಲಾ ಹಾಗೂ ನಿರ್ಮಲಾ ಪ್ರೌಢಶಾಲೆ ವಿವಿ ಮೊಹಲ್ಲಾ. ಈ ಕೇಂದ್ರಗಳಿಗೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಮತ್ತು ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದೆಂದು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಮೈಸೂರು ನಗರದ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಬಂದ ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನಾಳೆ ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ. ನಾಳೆ ಸಂಜೆ 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಮುಂಗಾರಿಗೆ ಪೂರ್ವ ಸಿದ್ಧತೆ. ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ KH ರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ಒಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಹಾಗೂ BS ಮಠ್ ಅವರ ವಯೋಲಿನ್ ವಾದನ. 8:30 ರಂಗಗೀತೆಗಳು BS ಸ್ವಾಮಿಗೌಡ ಅವರಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ. ಚೈತ್ರವನ ಕಾರ್ಯಕ್ರಮದಲ್ಲಿ ನಾಳೆ ರಾತ್ರಿ 10:00 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ SS. ಅನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:20 ವಾಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: ಭೂಷಣ ಪುರಸ್ಕಾರವು ಷಡ್ ಪದ್ಮಭೂಷಣ ಪುರಸ್ಕಾರ ಅಷ್ಟ ಪಂಚಾಶತ್ ಪದ್ಮಶ್ರೀ ಪುರಸ್ಕಾರೈ ಸಹ ಷಟ್ ಷಷ್ಠಿ ಪುರಸ್ಕಾರ ಪ್ರದತ್ತಾ. ಅವಶಿಷ್ಟಾ ಪದ್ಮ ಪುರಸ್ಕಾರ ಪಶ್ಚಾತ್ ನಾಗರಿಕ ನಿವೇಶ ಸಮಾರೋಹಸ್ಯ ದ್ವಿತೀಯ ಚರಣೆ ಪ್ರದೀಯಂತೆ. ಅಸ್ಮಿನ್ ವರ್ಷೆ ಸರ್ವಕಾರೇಣ ಆಹತ್ಯ ಏಕತ್ರಿಂಶೋತ್ತರೈಕಶತ ಪದ್ಮ ಪುರಸ್ಕಾರಾಣಾಂ ಘೋಷಣಾ ಕೃತಾ ಅಸ್ತಿ. ಸರ್ವಕಾರಃ ದೇಶೆ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಪಶ್ಚಿಮೇಷಿಯಾಯಾಃ ವರ್ತಮಾನ ಸ್ಥಿತ್ಯಾಂ ಅದ್ಯ ನವದಿಲ್ಯಾಂ ಅಂತರ ಮಂತ್ರಾಲಯೀಯ ಸಂವಾದಂ ಸಂಬೋಧಯಂತಿ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ ಮಂತ್ರಾಲಯಸ್ಯ ಸಂಯುಕ್ತ ಸಚಿವ ಡಾಕ್ಟರ್ ಸುಜಾತಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ ಎಲ್ಪಿಜಿ ಇತ್ಯಸ್ಯ ಶೋಧನಾಗಾರಸ್ಯ ಉತ್ಪಾದನಂ ಪ್ರತಿದಿನಂ ಪಂಚಾಶತ್ ಸಹಸ್ರ ಟನ ಪರಿಮಿತಂ ಯಾವದ್ ಅಸ್ತಿ.
1: ये रिफाइनरी प्रोडक्शन एलपीजी का इंक्रीज किया गया है एंड इट इज टचिंग अराउंड 50,000 टन पर डे नाउ. एलपीजी घरेलू कुकिंग गैस की सप्लाई के लिए लगभग पिछले चार दिनों में 1.72 करोड़ सिलेंडर्स की डिलीवरी की गई है और 95% जो डिलीवरी हुई है वो डिलीवरी ऑथेंटिकेशन कोड के साथ की गई है. 5 किलो के सिलेंडर पिछले चार दिनों में लगभग 1,96,000 सेल हुए हैं.
0: ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲ ಅವದತ್ ಯತ್ ಭಾರತೀಯ ದೂತಾವಾಸ ವಾಣಿಜ್ಯ ದೂತಾವಾಸಶ್ಚ ಭಾರತೀಯ ಪ್ರವಾಸಿನಾಂ ಕಲ್ಯಾಣಾಯ ನಿರಂತರಂ ಸಂಪರ್ಕರತೌ ಸ್ತಃ. ಶ್ರೀ ಜಯಸವಾಲ ಅವದತ್ ಯತ್ ಮಂತ್ರಾಲಯ ಗಲ್ಫ್ ಕ್ಷೇತ್ರೆ ಬೃಹತ್ ಸಂಖ್ಯಾಯಾಂ ಸ್ಥಿತಸ್ಯ ಸಮುದ್ರೀಯ ಸಮುದಾಯಸ್ಯ ಸರ್ವವಿಧ ಸಹಾಯಂ ಪ್ರದದಾತಿ. ಉರ್ವರಕ ವಿಭಾಗಸ್ಯ ಅಪರ ಸಚಿವ ಅಪರ್ಣಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ ಉರ್ವರಕಾನಾಂ ಸಮಗ್ರ ಭಂಡಾರ ಸ್ಥಿತಿ ಅಪಿ ಸುಖಕರ ಇವ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ್ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ ಎನ್ಟಿಎ ಸಿಬಿಐ ಇತ್ಯೇತಯೋಃ ಚ ಪ್ರತಿಕ್ರಿಯಾ ಯಾಚಿತಾ. ಸಹೈವ ಪ್ರಕರಣೇಸ್ಮಿನ್ ದಿಲ್ಯಾಃ ನ್ಯಾಯಾಲಯೇನ ಪುಣೆ ನಗರಸ್ಯ ಭೌತಿಕ ಶಾಸ್ತ್ರಸ್ಯ ಆಚಾರ್ಯಾಂ ಮನೀಷಾ ಸಂಜಯ ಹವಲ್ದಾರಂ ನೀಟ್ ಯುಜಿ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರೀಯ ಅನ್ವೇಷಣ ಸಂಸ್ಥಾಯಾಃ ಷಡ್ ದಿನಾನಾಂ ಅಭಿರಕ್ಷಾಯಾಂ ಪ್ರೇಷಿತಂ. ವಿಶೇಷ ನ್ಯಾಯಾಧೀಶೇನ ಅಜಯ ಗುಪ್ತಾವರ್ಯೇಣ ಅಭಿಯುಕ್ತಯಾ ಸಹ ಅಭಿರಕ್ಷಾಯಾಂ ಪ್ರಶ್ನೋತ್ತರಮುದ್ದಿಶ್ಯ ಸಿಬಿಐ ಇತ್ಯಸ್ಯ ಆವೇದನಂ ಸ್ವೀಕೃತಂ. ಮನೀಷಾ ಇತ್ಯೇಷಾ ಮೈ ಮಾಸಸ್ಯ ದ್ವಾವಿಂಶತಿ ದಿನಾಂಕೆ ನಿಗಡಿತಾ ಆಸೀತ್. ಟ್ರಾನ್ಸಿಟ್ ರಿಮಾಂಡ್ ಇತ್ಯನೇನ ಮಾಧ್ಯಮೇನ ನ್ಯಾಯಾಲಯೇ ಉಪಸ್ಥಾಪಿತಾ ಚ. ಸಿಬಿಐ ಇತ್ಯಸ್ಯಾನುಸಾರಂ ನೀಟ್ ಯುಜಿ ಪರೀಕ್ಷಾ ಸಾಮಗ್ರೀನಾಂ ಅನುವಾದಿಕಾ ರೂಪೇಣ ಕಾರ್ಯಂ ಕುರ್ವಂತಿ ಪುಣೆ ನಗರೆ ಸೇಠ್ ಹೀರಾಲಾಲ್ ಸರಾಫ್ ಪ್ರಶಾಲಯ ಸಹ ಸಂಬಂಧ ಅನ್ಯೈಃ ಅಭಿಯುಕ್ತೈಃ ಸಹ ಅನುವಾದಾರ್ಥಂ ಭೌತಿಕ ಶಾಸ್ತ್ರಸ್ಯ ಪ್ರಶ್ನಾನ್ ಪ್ರಸಾರಿತವತಿ ಇತಿ ಆರೋಪಃ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅಸಂ ಸರ್ವಕಾರೇಣ ಅದ್ಯ ರಾಜ್ಯ ವಿಧಾನಸಭಾಯಾಂ ಸಮಾನ ನಾಗರಿಕ ಸಂಹಿತಾಯಾಃ ವಿಧೇಯಕಂ ಸ್ಥಾಪಿತಂ. ವಿಧೇಯಕಂ ಬಹುವಿವಾಹಂ ಪ್ರತಿಷುದ್ಧುಂ ಲಿವಿನ್ ಸಂಬಂಧಾನಾಂ ಪಂಜೀಕರಣಂ ಅನಿವಾರ್ಯಂ ಕರ್ತುಂ ಚ ಪ್ರಯತತೆ. ವಿಧೇಯಕಸ್ಯ ವ್ಯವಸ್ಥಾ ಅಸ್ತಿ ಯತ್ ಅಸಂ ರಾಜ್ಯೆ ನಿವಸತಾಂ ಅನುಸೂಚಿತ ಜನಜಾತೀನಾಂ ಕೃತೆ ಏತತ್ ನ ಪ್ರವರ್ತಯಿಷ್ಯತಿ. ವಿವಾಹಾರ್ಥಂ ವಿಧೇಯಕಂ ಪುರುಷಾಣಾಂ ತಥಾ ಮಹಿಳಾನಾಂ ಕೃತೆ ಕ್ರಮಶಃ ಏಕವಿಂಶತಿ ವರ್ಷಾಣಿ ಅಷ್ಟಾದಶ ವರ್ಷಾಣಿ ಚ ನ್ಯೂನತಮಂ ಆಯು ಸ್ವೀಕರೋತಿ ತಥಾ ಚ ಬಹುವಿವಾಹಂ ನಿಷೇಧಯತಿ. ವಿಧಿಸಮ್ಮತ ಅಧಿಕಾರಾನಾಂ ರಕ್ಷಣಾರ್ಥಂ ವಿಧೇಯಕೆ ವಿವಾಹ ಪಂಜೀಕರಣಂ ವಿವಾಹ ವಿಚ್ಛೇದ ಪಂಜೀಕರಣಂ ಅನಿವಾರ್ಯಂ ಚ ಕರ್ತುಂ ಪ್ರಸ್ತಾವಃ ಅಸ್ತಿ. ಯದ್ದಂಪತಿ ಕೃತೆ ಭರಣಪೋಷಣಸ್ಯ ಉತ್ತರಾಧಿಕಾರಸ್ಯ ಅನ್ಯಾನಾಂ ವಿಧಿಸಮ್ಮತ ಸಂರಕ್ಷಣಸ್ಯ ಚ ಸುರಕ್ಷಾಯೈ ಮಹತ್ವಪೂರ್ಣಂ ಭವಿಷ್ಯತಿ. ರಾಜ್ಯಸ್ಯ ಮಂತ್ರಿಮಂಡಲಸ್ಯ ಮಂತ್ರಿ ಅತುಲ ಬೋರಾ ಇತ್ಯೇಷಃ ಮುಖ್ಯಮಂತ್ರಿಣಃ ಹಿಮಂತಾ ಬಿಸ್ವಾ ಶರ್ಮಾ ಇತ್ಯಸ್ಯ ಪಕ್ಷತಃ ಸದನೆ ಸಮಾನ ನಾಗರಿಕ ಸಂಹಿತಾಯಾಃ ಅಸಮ ವಿಧೇಯಕಂ ವಿಂಶತಿ ಷಡ್ವಿಂಶತಿ ಇತಿ ಪ್ರಸ್ಥಾಪಯತ್. ಅನೇನೈವ ಅಸಮ ರಾಜ್ಯಂ ಪೂರ್ವೋತ್ತರಸ್ಯ ಪ್ರಥಮಂ ದೇಶಸ್ಯ ತೃತೀಯಂ ಚ ಭಾಜಪಾ ಶಾಸಿತಂ ರಾಜ್ಯಂ ಅಭವತ್ ಯತ್ ಯುಸಿಸಿ ಇತಿ ವಿಧಿಂ ಪ್ರಾವರ್ತಯತ್. ಭಾಜಪೇತಿ ದಳಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ವಿಧಾನಸಭಾ ನಿರ್ವಾಚನಾತ್ ಪ್ರಾಕ್ ಅಸಮ ರಾಜ್ಯೆ ಸ್ವಸ್ಯ ಘೋಷಣಾಪತ್ರೆ ಯುಸಿಸಿ ವಿಧೇಯಕಸ್ಯ ಪ್ರತಿಜ್ಞಾಂ ಅಕರೋತ್. अस्मिन्नेव मासे त्रयोदश दिनांके राज्य मंत्रिमंडलेन प्रथम सभायां विधेयकं स्वीकृतम्। वित्तमंत्री निर्मला सीतारामनः अद्य पश्चिम एशिया संकट कालावधौ इंधनस्य उर्वरकस्य विदेशी मुद्रायाः च विषये अधिकं ध्यानं दातुम् आहूतवती। देशीय अर्थव्यवस्था निरन्तरं सुदृढा एवास्ति इति उक्तवती। मुंबई नगरे सिडबी संस्थायाः 37वें वार्षिकोत्सवे आयोजिते कार्यक्रमे भाषणं कुर्वन्ती वित्तमंत्रिणा उक्तं यत् डीजल पेट्रोल उत्पाद शुल्कयोः न्यूनीकरणेन 100,00,000,000,000 रूप्यकाणां राजस्वस्य उपरि प्रभावः भविष्यति। सा प्रधानमन्त्रिणः नरेन्द्र मोदिनः परोपकारस्य प्रार्थनायाः अनन्तरं निन्दकेषु वाक्प्रहारं कृतवती। सा उक्तवती यत् भारते भयस्य उत्प्रेषणं कर्तुं न शक्यते। राष्ट्रियान्वेषण अभिकरणेन अद्य जम्मू कश्मीरस्य श्रीनगर शोपियान जनपदयोः त्रिषु स्थानेषु अन्वेषणं विहितम्। अधिकारिणः उक्तवन्तः यत् शोपियान नगरस्य इमाम साहिब क्षेत्रे दारुल उलूम सिराजुल उलूम इत्यत्र अन्वेषणम् अभवत्। गतमासे एषा संस्था अवैध संस्था इति घोषिता आसीत्। शोपियान नगरस्य मूलु चित्रगाम क्षेत्रे पूर्व जमात ए इस्लामी प्रमुखस्य सहजादा औरंगजेबस्य निवासस्थाने अपि च श्रीनगरस्य लाल बाजार क्षेत्रे बालिकानां धार्मिक विद्यालये जमीयत उल बनात इत्यत्र अपि अन्वेषणं जातम्। अवधेयं यत् अद्य प्रातः काले अन्वेषणं समारब्धम्। क्वाड विदेश मंत्रिमंडलस्य उपवेशनं श्वः नवदिल्ल्यां भविष्यति। ऑस्ट्रेलिया देशस्य विदेश मंत्री पेनी वोंगः, जापान देशस्य विदेश मंत्री तोशिमित्सु मोटेगी, अमेरिका देशस्य विदेश सचिव मार्को रूबियो च अस्यां सभायां उपस्थिताः भविष्यन्ति। विदेश मंत्री डॉक्टर एस जयशंकरः अस्य सम्मेलनस्य अध्यक्षः भविष्यति। विदेश मंत्रालयः अवदत् यत् नेतारः प्राधान्येषु क्षेत्रेषु क्वाड सहयोगस्य प्रगति विषये विचारान् विनिमयं करिष्यन्ति। वर्तमान उपक्रमाणां प्रगतिम् अपि च परस्पर चिन्ता विषयकान् अन्यान् अन्ताराष्ट्रिय विषयान् समीक्षितुं शक्नुवन्ति। भारत अमेरिका ऑस्ट्रेलिया जापान देशैः युक्तः क्वाड शङ्खः भारत प्रशान्त प्रदेशे शान्त्यै सुरक्षायै स्थिरतायै च प्रमुखः समूहः उद्भूतः अस्ति। भारतं संघटनस्य वर्तमानस्य अध्यक्षस्य रूपेण अस्याः सभायाः आतिथ्यं करोति। भारत ऋतु विभागेन आगामिषु त्रिषु दिनेषु दिल्ल्याम् उष्णतरङ्गस्य स्थित्यै पीतवर्णीया सञ्चेतना प्रदत्ता अस्ति। विभागस्यानुसारं राष्ट्रिय राजधान्यां दिवसस्य तापमानं 44°C पर्यन्तं भवितुम् अपेक्षा अस्ति। आगामि दिनद्वयोः हरियाणायां चण्डीगढ़े पंजाबे बिहारे छत्तीसगढ़े मध्यप्रदेशे तटीय आन्ध्रप्रदेशे पूर्वी राजस्थाने झारखण्डे ओडिशायां तेलंगानायां पश्चिम उत्तर प्रदेशे च उष्णतरङ्गस्य स्थितिः यथावदेव भविष्यति इति वार्ताः।
2: ಆಕಾಶವಾಣಿ ಇನ್ನೀಗ ಕೇಳಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ.
3: ಆಕಾಶವಾಣಿ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಎ ನ್ಯೂ ಐಕಾನ್ ಫಾರ್ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಚಾಲನೆ ನೀಡಿದರು. ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಸಿಬ್ಬಂದಿ ಸೇರಿದಂತೆ 75 ಆಸಕ್ತ ಸೈಕ್ಲಿಸ್ಟ್ಗಳು ಪಾಲ್ಗೊಂಡಿದ್ದರು. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ಉತ್ತರ ಕರ್ನಾಟಕಕ್ಕೆ 3 ಹೊಸ ವಿಶೇಷ ರೈಲುಗಳಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಹಸಿರು ಧ್ವಜ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆಗೆ ಮನ್ನಣೆ ನೀಡಿ ಹೈದರಾಬಾದಿಗೆ ನೇರ ಸಂಪರ್ಕ ಕಲ್ಪಿಸುವ ರೈಲುಗಳು ಸೇರಿದಂತೆ ಒಟ್ಟು 3 ವಿಶೇಷ ರೈಲುಗಳನ್ನು ಒದಗಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ ಶೇಕಡ 99% ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ. ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026 ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: Learn, grow and succeed with innovative programs.
8: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಗಮನಿಸಿ, ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕೃಷಿ ದೇವಿಗೆ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಎಂ ಮನು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ ಯುವ ಸೆಲೆಬ್ರಿಟಿ ಚಲನಚಿತ್ರ ನಟಿ ಹಾಗೂ ರಂಗಭೂಮಿ ಕಲಾವಿದೆ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
9: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
10: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
11: ಮಗಳೇ,
10: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
11: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
12: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
13: ಹೋಗಣ್ವಾ?
10: ಎಲ್ಲಿಗೆ?
13: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
10: RBI ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.
14: ಹೇಳಿ ಹೇಳಿ, ಸಾಕಾಯ್ತು.
15: ಏನಾಯ್ತು?
14: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
15: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
14: ಕರೆಕ್ಟ್.
15: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
16: RBI ಹೇಳುತ್ತೆ,
17: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
18: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
19: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ

0: ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು, 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ, ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರುಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ

0: ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ಧಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡಾ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
2: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನ ಅವಸರ ಅತ್ತೆ?
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು
6: ಆರ್‌ಬಿಐ ಹೇಳುತ್ತೆ?
7: ಜಾಣರಾಗಿರಿ, ಜಾಗರೂಕರಾಗಿರಿ.
1: ನಮ್ಮ ಮುಂದಿನ
8: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:51. ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in molecular biology, biochemistry, microbiology, medical statistics, bioinformatics, cosmetic science, sports nutrition and management, medical physics and library and information science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
6: ಸಿಕ್ಕಿಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಪ್ರಸಾರ ಆಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮಂಡ್ಯದ ವೈಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಎಂ ಮನು ಅವರು. ಸಂವಾದವನ್ನು ನಡೆಸಿಕೊಡ್ತಾರೆ ಎನ್ ಕೇಶವಮೂರ್ತಿ.
4: ಡಾಕ್ಟರ್ ಮಹಾದೇವ್ ಅವರೇ ನಮಸ್ಕಾರ.
5: ನಮಸ್ಕಾರ ಕೇಶವಮೂರ್ತಿಗಳೇ.
4: ಡಾಕ್ಟರ್ ಮನು ಅವರೇ ತಮಗೂ ನಮಸ್ಕಾರ.
6: ನಮಸ್ತೆ ಸರ್.
4: ತಾವಿಬ್ಬರು ಇವತ್ತು ಮುಸುಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಮಹಾದೇವ್ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ.
5: ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲೇ ಮುಸುಕಿನ ಜೋಳವನ್ನು ಅತಿ ಹೆಚ್ಚು ಬೆಳೀತಾ ಇರುವಂಥ ಒಂದು ರಾಜ್ಯವಾಗಿದೆ. ಇತ್ತೀಚೆಗಷ್ಟೇ ಮಧ್ಯಪ್ರದೇಶ ನಮ್ಮ ರಾಜ್ಯವನ್ನು ಮುಂದಿಟ್ಟು ಈಗ ಅದು ನಂಬರ್ 1ನೇ ಸ್ಥಾನದಲ್ಲಿದೆ. ಕರ್ನಾಟಕ ಈಗ 2ನೇ ಸ್ಥಾನದಲ್ಲಿ ಬಂದಿದೆ. ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮುಸುಕಿನ ಜೋಳವನ್ನು ಬೆಳೀತಿದ್ದಾರೆ. ಆ ವಿಚಾರದಲ್ಲಿ ಬಂದಾಗ ಮುಸುಕಿನ ಜೋಳವನ್ನು ನಾವು ಬಹುಪಯೋಗಿಯಾಗಿ ಇವತ್ತು ಒಂದು ರೀತಿಯಲ್ಲಿ ಕಲ್ಪವೃಕ್ಷವೇ ಅಂತ ಹೇಳ್ಬೋದು. ಪ್ರತಿ ಭಾಗವನ್ನು ಇವತ್ತು ನಾವು ಉಪಯೋಗಿಸುವಂಥ ಒಂದು ತಾಂತ್ರಿಕತೆಗಳನ್ನು ಇವತ್ತು ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರಚಾರಪಡಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಬೆಳೆಗೆ ಆಧಾರಿತ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ನಮ್ಮಲ್ಲಿ ಒಂದು ಉದ್ದೇಶವಾಗಿದೆ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮೊದಲನೇದಾಗಿ ನಾವು ಈ ಒಂದು ಮೇವಿನ ಕುಕಟ ಅಥವಾ ಕೋಳಿ ಆಹಾರವಾಗಿ ಇದು ಹೆಚ್ಚು ಪ್ರಚಲಿತವಾಯಿತು. ಪಶುಹಾರವಾಗಿ ಕೋಳಿಹಾರವಾಗಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಉತ್ಪನ್ನಗಳು ಇನ್ನೂ ಹಲವಾರು ಉಪಯೋಗಗಳಿಗೆ ಅದು ನಾಂದಿಯಾಗಿದೆ. ಅದರಲ್ಲಿ ಅತಿ ಪ್ರಾಮುಖ್ಯವಾಗಿ ಇವತ್ತು ನಾವು ಈಗ ಬಯೋ ಎಥನಾಲ್ ಅಂತ ಏನು ಹೇಳ್ತಿದ್ವಿ, ಆ ಎಥನಾಲ್ ಉತ್ಪಾದನೆಯಲ್ಲಿ ಕೂಡ ನಾವು ಇವತ್ತು ಮುಸುಕಿನ ಜೋಳವನ್ನು ಅತಿ ಪ್ರಮುಖವಾಗಿ ಉಪಯೋಗಿಸುವಂಥ ಒಂದು ಅವಕಾಶ ಒದಗಿ ಬಂದಿದೆ. ಈ ದೃಷ್ಟಿನಲ್ಲಿ ಇನ್ನು ಮುಂದಿನ 10-15 ವರ್ಷಗಳು ಎಷ್ಟೇ ಮುಸುಕಿನ ಜೋಳ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬೆಳೆದರೂ ಅದೆಲ್ಲ ಉಪಯೋಗಿಸ್ಕೊಳ್ಳುವಂಥ ಒಂದು ಅವಕಾಶ ಈಗ ಹುಟ್ಟು ಬಂದಿರೋದು ರೈತರಿಗೂ ಕೂಡ ಇದೊಂದು ಹರ್ಷದಾಯಕವಾಗಿದೆ. ಯಾಕಪ್ಪ ಅಂದರೆ ಇವತ್ತು ನಾವು ಈ ಒಂದು ಹಲವಾರು ಕಾರಣಗಳಿಂದ ಇರಾನ್ ಯುದ್ಧದ ಇದರಲ್ಲಿ ನಾವು ಹೆಚ್ಚಿನ ತೈಲ ಸಂಪತ್ತು ನಮ್ಮಲ್ಲಿ ಇಲ್ಲದೇ ಇರೋದರಿಂದ ನಾವು ಆಯಾತ ಮಾಡ್ಕೊಳ್ತಾ ಇದ್ವಿ ಯಾವಾಗಲೂ. ಈ ಆಯಾತ ಮಾಡ್ಕೊಳ್ಳೋದನ್ನು ತಪ್ಪಿಸೋಕ್ಕೋಸ್ಕರ ಈಗ ಭಾರತ ಸರ್ಕಾರ ಅದಕ್ಕೆ ಒಂದು ಹೊಸ ಯೋಜನೆಯನ್ನೇ ಸೃಷ್ಟಿಸಿ ನಾವು ಇನ್ನು ಮುಂದೆ ಉಪಯೋಗಿಸ್ತಾ ಇರೋದು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆ ಈ ಒಂದು ಮುಸುಕಿನ ಜೋಳ ಅಥವಾ ಇತರೆ ಕಾಳುಗಳಿಂದ ಅಥವಾ ಧಾನ್ಯಗಳಿಂದ ಆಧಾರಿತ ಬಂದಂಥ ಬಯೋ ಎಥನಾಲನ್ನು ನಾವು ಇವತ್ತು ಈ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆ ಮಿಶ್ರಣ ಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸುಮಾರು 18% ಅಷ್ಟು ಇವತ್ತು ನಾವು ಉಪಯೋಗಿಸ್ತಾ ಇದ್ದೀವಿ. ಮುಂದಿನ ಟಾರ್ಗೆಟು 20-30ಕ್ಕೆ ನಾವು 30%ನ ನಾವು ಅಚೀವ್ ಮಾಡಬೇಕು, ಸಾಧಿಸಬೇಕು. 30% ಅಂದರೆ ಶೇಕಡ 70%ರಷ್ಟು ಪೆಟ್ರೋಲ್ ಡೀಸೆಲ್ಗೆ 30%ರಷ್ಟು ಬಯೋಎಥನಾಲ್ ಉಪಯೋಗಿಸಿದಾಗ ಅಷ್ಟು ಆಯಾತ ಮಾಡಿಕೊಳ್ಳೋದನ್ನು ನಾವು ತಡಿಬೋದು, ನಮ್ಮ ಒಂದು ಸಂಪನ್ಮೂಲಗಳನ್ನು ವೃದ್ಧಿಸ್ಕೊಳ್ಬೋದು. ಇದಕ್ಕಾಗಿ ಇವತ್ತು ಮುಸುಕಿನ ಜೋಳದ ಉಪಯೋಗ ಹಲವಾರು ವೈವಿಧ್ಯತೆಯನ್ನು ಕಾಣ್ತಾ ಇದೆ. ಅದರಲ್ಲಿ ಎರಡನೇದಾಗಿ ಹೇಳ್ಬೋದಂದ್ರೆ ನಾವು ಆಹಾರವಾಗಿ ಸುಮಾರು ವಿಧದಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಇವತ್ತು ಮುಸುಕಿನ ಜೋಳವನ್ನು ಅಧಿಕವಾಗಿ ಉಪಯೋಗಿಸುವಂಥ ಅವಕಾಶ ಬಂದಿದೆ. ಫಾರ್ಮಾಸಿಟಿಕಲಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಬಣ್ಣ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಬಟ್ಟೆ ತಯಾರಿಕೆ ಎಲ್ಲದರಲ್ಲೂ ಕೂಡ ಇವತ್ತು ಮುಸುಕಿನ ಜೋಳದ ಉಪಯೋಗ ಹಲವಾರು ಅತಿ ಹೆಚ್ಚಾಗಿ ನಾವು ಸುಮಾರು 3,000 ಉತ್ಪನ್ನಗಳನ್ನು ನಾವು ಅದರಲ್ಲಿ ತಯಾರಿಸಿ ನಾವು ಇವತ್ತು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ರೈತರಿಗೆ ಇದೊಂದು ಅವಕಾಶ ಹುಟ್ಟಿರೋದ್ರಿಂದ ನಾವು ಈಗ ಈ ಮುಸುಕಿನ ಜೋಳದ ಬೆಳೆಗೆ ಎಲ್ಲಿ ನಾವು ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಅದಕ್ಕೆ ಏನು ತಾಂತ್ರಿಕತೆಗಳಿದ್ದಾವೆ, ಆ ತಾಂತ್ರಿಕತೆ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂಥದ್ದು ಉತ್ತಮವಾದ ಹೈಬ್ರಿಡ್ಗಳು. ಈಗ ಹೈಬ್ರಿಡ್ಗಳು ಅಂದಾಗ ನಾವು ಹೆಚ್ಚಿನ ಭಾಗ ತಳಿಗಳು ಅಥವಾ ಹೈಬ್ರಿಡ್ಗಳು ಈ ಮುಸುಕಿನ ಜೋಳದಲ್ಲಿ ಹಿಂದೆ ನಾವು ಅದನ್ನು ತಳಿಗಳನ್ನಾಗಿ ಬೆಳೀತಾ ಇದ್ವಿ. ಆದರೆ ಇವತ್ತು ಏಕಸಂಕಣದ ಹೈಬ್ರಿಡ್ಗಳನ್ನು ನಾವು ಇವತ್ತು ಹೆಚ್ಚು ಪ್ರಚಲಿತವಾಗಿ ಸುಮಾರು 99% ನಮ್ಮ ರಾಜ್ಯದಲ್ಲಿ ಹೈಬ್ರಿಡ್ಗಳೇ ಬೆಳೀತಾ ಇರುವಂಥದ್ದು. ಈ ಹೈಬ್ರಿಡ್ಗಳಲ್ಲಿ ಏನೇನು ವಿಶೇಷ ಗುಣಗಳಿದೆ, ಆ ಗುಣಗಳ ತಕ್ಕಂತೆ ನಾವು ತಳಿ ಅಭಿವೃದ್ಧಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೊದಲನೇದಾಗಿ ನಾವು ಕಾಳಿಗಾಗಿ ಬೇಕಾದಾಗ ಕಾಳಿನಲ್ಲಿ ಎರಡು ರೀತಿಯ ಒಂದು ಅವಕಾಶಗಳು ಬರ್ತದೆ. ಈ ಬಿಳಿ ಕಾಳಿನ ಉತ್ಪನ್ನನ ಜಾಸ್ತಿ ಈ ಉತ್ತರ ಭಾರತದಲ್ಲಿ ಉಪಯೋಗಿಸ್ತಾರೆ, ಅದೇ ರೀತಿ ಸ್ಟಾರ್ಚ್ ತಯಾರಿಕೆಯಲ್ಲೂ ಉಪಯೋಗಿಸ್ಕೊಳ್ತಾರೆ. ಆದರೆ ಕೆಂಪು ಕಾಳಿನ ಅಥವಾ ಆರೆಂಜ್ ಸೀಡ್ಸ್ ಅಂತ ಏನಿದೆ ಆ ಒಂದು ಬಣ್ಣದ ಹೆಚ್ಚಿನ ಭಾಗ ಈ ಕುಕ್ಕಟೋದ್ಯಮಕ್ಕೆ ಹೋಗುತ್ತೆ. ಆ ಕುಕ್ಕಟೋದ್ಯಮದಲ್ಲಿ ಅದರ ಯಾಕೆ ಅವಶ್ಯಕತೆ ಜಾಸ್ತಿ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಕುಕ್ಕಟದ ನಮ್ಮ ಭಂಡಾರದ ಒಂದು ಬಣ್ಣ ಈ ಒಂದು ಆರೆಂಜ್ ಕಲರ್ ಇದ್ದರೆ ಅದು ಉತ್ತಮವಾದ ಬೇಡಿಕೆ ಬರ್ತದೆ ಅಥವಾ ಅದರಲ್ಲಿ ಪೌಷ್ಟಿಕತೆಯನ್ನು ಕೂಡ ವೃದ್ಧಿ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಇದು ಕಾಳಿಗಾಗಿ ಬಂದಾಗ ಎರಡು ರೀತಿಯ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇನ್ನು ಎರಡನೇ ಹಂತದಲ್ಲಿ ಬಂದಾಗ ಹಲವಾರು ವೈಶಿಷ್ಟ್ಯತೆಯ ಉಪಯೋಗಗಳು ಇದನ್ನು ನಾವು ಕಾಣ್ತೇವೆ. ಈಗ ಬೇಬಿ ಕಾರನ್ನಾಗಿರ್ಬೋದು, ಸ್ವೀಟ್ ಕಾರನ್ನಾಗಿರ್ಬೋದು, ಪಾಪ್ಕಾರನ್ನಾಗಿರ್ಬೋದು, ಅದೇ ರೀತಿ ಇವತ್ತು ಹಲವಾರು ಗ್ರೀನ್ ಕಾರನ್ನ ಅಥವಾ ಸುಟ್ಟು ತಿನ್ನುವಂಥದ್ದು ಇದನ್ನು ಕೂಡ ಅವಕಾಶಗಳನ್ನು ನಾವು ಸೃಷ್ಟಿಯಾಗಿದ್ದಾವೆ. ಈಗಲೇ ಇವನ್ನು ಹೆಚ್ಚಿನ ಮದುವೆ ಸಂಬಾರಗಳು ಎಲ್ಲಿ ನೋಡಿದ್ರು ಕೂಡ ಇವತ್ತು ಮುಸ್ಕಿನ ಜೋಳ ಉಪಯೋಗಿಸ್ತೇ ಇರೋ ಪದಾರ್ಥನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಬೇಡಿಕೆ ಜಾಸ್ತಿ ಆಗಿದೆ, ಅದಕ್ಕೆ ತಕ್ಕಂತೆ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೆ ಎರಡು ಅವಕಾಶಗಳು. ನಮ್ಮಲ್ಲಿ ಹೆಚ್ಚಿನ ಭಾಗ ಮಳೆಯಾಶ್ರಿತ ಪ್ರದೇಶವಾಗಿದೆ, ಮಳೆಯಾಶ್ರಿತಕ್ಕೆ ಸೂಕ್ತವಾದಂಥ ಹೈಬ್ರಿಡ್ಗಳನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಅದರ ಜೊತೆಗೆ ಈಗ ನೀರಾವರಿ ಪ್ರದೇಶ ಮತ್ತು ಉತ್ತಮವಾದ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಈಗ ನೇರವಾಗಿ ಬೆಳೀತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಣ ಪ್ರದೇಶದಲ್ಲಿ ಕೂಡ ಈಗ ಮಳೆಯಾಶ್ರಿತದಲ್ಲಿ ಮುಂಗಾರಿನಲ್ಲಿ ಬೆಳೀತಾ ಇದ್ದಾರೆ. ಅದೇ ರೀತಿ ಒಂದು ಮಧ್ಯಮ ವಲಯ ಏನಿದೆ, ಹಾಸನ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಈ ಒಂದು ಮಳೆ 800 ರಿಂದ 1200 1300 ಮಿಲಿಮೀಟರ್ ಮಳೆ ಆಗುವಂತ ಪ್ರದೇಶವೆಲ್ಲವೂ ಸೂಕ್ತವಾಗಿದೆ.
4: ಇಡೀ ತಳಿ ಬಳಸಬಹುದು ಹೇಳಿ ಡಾಕ್ಟರ್ ಮಾದೇವ್ ಅವರ.
5: ಹವಾಗುಣಗಳನ್ನ ನೋಡಿಕೊಂಡು ನಾವು ಅದಕ್ಕೆ ತಕ್ಕಂತೆ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ವಿ. ಈಗಾಗಲೇ ಹೇಳಿದೆ, ಮಳೆಯಾಶ್ರಿತಕ್ಕೆ ಸೂಕ್ತವಾದ ಹೈಬ್ರಿಡ್ಗಳು, ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದ ಹೈಬ್ರಿಡ್ಗಳು, ಅದರ ಜೊತೆಗೆ ಈ ಮಳೆಯಾಶ್ರಿತದಲ್ಲೇ ಅವಧಿ ಆಧಾರಿತ, ಈಗ ರೈತರಿಗೆ 110 ರಿಂದ 115 ದಿವಸದಲ್ಲಿ ಬರುವಂತಹ ಹೈಬ್ರಿಡ್ಗಳು ಬೇಕಾಗ್ತದೆ. ಇನ್ನು ಹೆಚ್ಚು ಸ್ವಲ್ಪ ಮಳೆ ಬೀಳುವಂಥ ಪ್ರದೇಶದಲ್ಲಿ 125 ರಿಂದ 130 ದಿವಸಗಳ ತನಕ ದೀರ್ಘಾವಧಿಯ ಹೈಬ್ರಿಡ್ಗಳನ್ನು ಉಪಯೋಗಿಸುವಂಥದ್ದಿದೆ. ನಮ್ಮಲ್ಲಿ ಎರಡು ಥರದ ಹೈಬ್ರಿಡ್ಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಉದಾಹರಣೆಗೆ ಮೊದಲನೇದಾಗಿ ನಾವು ಕಡಿಮೆ ಅವಧಿ ಮಳೆಯಾಶ್ರಿತಕ್ಕೆ ಸೂಕ್ತವಾದ ಹೈಬ್ರಿಡ್ ಅಂದರೆ ಈಗ ನಮ್ಮಲ್ಲಿ ಅಭಿವೃದ್ಧಿಪಡಿಸಿರುವಂಥ MAH 14-138. ಈ ಹೈಬ್ರಿಡ್ ವಿಶೇಷ ಗುಣಗಳೇನೆಂದರೆ ಇವತ್ತು ಮೈಸೂರು ಹಾಸನ ಈ ಭಾಗದಲ್ಲೆಲ್ಲ ಈ ಕೇದಿಗೆ ರೋಗ ಅಥವಾ ಬಿಳಿಯಲೆ ರೋಗ ಕಾಣ್ತಾ ಇದೆ. ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರೋದು ರೋಗದ ಬಾಧೆ ಜಾಸ್ತಿ ಆಗಿರುವಂಥ ಪ್ರದೇಶ ಎಲ್ಲಿ ಮುಸ್ಕಿನ ಜೋಳವನ್ನು ಪದೇ ಪದೇ ಬೆಳೆಯುವಂಥ ಭಾಗ ಏನು, ನಮ್ಮ ಹಾಸನ ಭಾಗ ಅಥವಾ ಮೈಸೂರಿನ SD Kota ಭಾಗ, ಈ ಭಾಗಗಳಲ್ಲಿ ಪದೇ ಪದೇ ಬೆಳೆಯೋದ್ರಿಂದ ಇವತ್ತು ಅದೊಂದು ಈ ಒಂದು ರೋಗ ಅತಿ ಉಲ್ಬಣವಾಗಿ ಜಾಸ್ತಿಯಾಗಿ ಅದು ಆ ರೋಗಾಣುಗಳು ಅಲ್ಲೇ ಭೂಮಿಗೆ ಸೇರಿ ಅಲ್ಲೇ ಬೆಳೆಸಿ ಯಾವುದೇ ರೀತಿ ಬೆಳೆ ಪರಿವರ್ತನೆ ಮಾಡದೇ ಇರುವಾಗ ಈ ರೋಗದ ಉಲ್ಬಣತೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಆ ಒಂದು ರೋಗಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇರುವಂಥ MAH 14-138 ಹೈಬ್ರಿಡ್ಡು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಏನು VC Farm ನಲ್ಲಿರುವ ಮುಸ್ಕಿನ ಜೋಳ ವಿಭಾಗದಿಂದ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಅದರ ಬೀಜವನ್ನು ಕೂಡ ನಾವು ಕೃಷಿ ಇಲಾಖೆ ಮುಖಾಂತರ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಕೇಂದ್ರಗಳ ಮುಖಾಂತರ ನಾವು ಬೀಜ ಲಭ್ಯತೆಯನ್ನು ಕೂಡ ನಾವು ಖಾತ್ರಿಪಡಿಸಿದ್ದೇವೆ. ನಮ್ಮಲ್ಲಿ ಈಗ ಬೀಜದ ಲಭ್ಯತೆ ಸಿಗ್ತಾ ಇದೆ. ಇದಲ್ಲದೆ ನಾವು ಹಿಂದೆ ಬಿಡುಗಡೆ ಮಾಡಿದಂಥ ಹಲವಾರು ಹೈಬ್ರಿಡ್ಗಳು ನಮ್ಮಲ್ಲಿ ಈಗ ಚಾಲ್ತಿಯಲ್ಲಿಲ್ಲ. ಆದರೆ ಇತ್ತೀಚೆಗೆ ಚಾಲ್ತಿಯಲ್ಲಿರುವ ಇನ್ನೊಂದು ಪ್ರಮುಖವಾದ ಹೈಬ್ರಿಡ್ ಅಂದರೆ ಅದು MAH 15-84. ಈ ಹೈಬ್ರಿಡನ್ನು ನಾವು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ನಮ್ಮ ಭಾಗದಲ್ಲಿ ಇನ್ನೊಂದು ರೈತ ಬಾಂಧವರಿಗೆ ಮುಸ್ಕಿನ ಜೋಳನ ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೆಯುವಂಥ ಪ್ರದೇಶ ನಮ್ಮ ದಕ್ಷಿಣ ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೆಳೆಯಬಹುದು. ಆದರೆ ಅದೇ ಅವಕಾಶ ಉತ್ತರ ಭಾರತದಲ್ಲಿ ಇಲ್ಲ. ಆದರೂ ಕೂಡ ಪದೇ ಪದೇ ಮುಸ್ಕಿನ ಜೋಳವನ್ನೇ ಬೆಳೆಯಬಾರ್ದು, ಯಾಕೆಂದರೆ ಈ ರೋಗದ ಬಾಧೆ ಮುಸ್ಕಿನ ಜೋಳದ ನಂತರ ಮುಸ್ಕಿನ ಜೋಳನೇ ಬೆಳೆದಾಗ ಯಾವುದೇ ಬೆಳೆ ಪರಿವರ್ತನೆ ಆಗದೆ ಒಂದೇ ರೀತಿಯ ಒಂದು ಬೆಳೆಯ ಕಾರಣ ಪೋಷಕಾಂಶಗಳ ಲಭ್ಯತೆ ಕೂಡ ವ್ಯತ್ಯಾಸವಾಗ್ತದೆ. ಈ ಎರಡು ಅಂಶಗಳಿಂದ ನಾವು ಬೆಳೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೋಸ್ಕರ ಮುಸ್ಕಿನ ಜೋಳ ಆಧಾರಿತ ಹಲವಾರು ಬೆಳೆ ಪರಿವರ್ತನೆ ಒಂದು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಮುಸ್ಕಿನ ಜೋಳ ಒಂದೇ ಬೆಳೆಯೋಗಕ್ಕಿಂತ ಜೋಡಿ ಬೆಳೆಯಾಗಿ, ಅಕ್ಕಡಿ ಬೆಳೆಯಾಗಿ ಅಥವಾ ಸಾಲು ಬೆಳೆಯಾಗಿ ಈಗ ಮುಸ್ಕಿನ ಜೋಳ ಮತ್ತು ತೊಗರಿ ಬೆಳೆಯುವಂಥದ್ದು ಮುಸ್ಕಿನ ಜೋಳದಲ್ಲಿ ಆ ಒಂದು ಉಪಯೋಗ ಇದೆ. ಇನ್ನು ಮುಸ್ಕಿನ ಜೋಳದ ಮೊದಲ ಹಂತದಲ್ಲಿ ಉದ್ದು, ಅವರೆ, ಅಲ್ಪಕಾಲಿಕ ಬೆಳೆಗಳು. ಅಲ್ಪಕಾಲಿಕ ಅಂದರೆ ಸುಮಾರು 65-80 ದಿವಸಗಳಲ್ಲಿ ಬರುವಂಥ ಬೆಳೆಗಳನ್ನು, ಅಂತರ ಬೆಳೆ ಪದ್ಧತಿಗಳನ್ನು ನಮ್ಮ ಮನುವರು ಇನ್ನೂ ವಿವರವಾಗಿ ಹೇಳ್ತಾರೆ.
0: ರೈತ ಬಾಂಧವರಿಗೆ ನಮಸ್ಕಾರ. ಮುಸ್ಕಿನ ಜೋಳ ಎಲ್ಲ ಕಡೆ ವಿವಿಧವಾಗಿ ಉಪಯೋಗವಾಗಿ ಬಂದಿದೆ, ಆದರೆ ಯಾವ ರೀತಿ ಬೆಳೆಯೋದನ್ನಾಗಿ ಬೇಸಾಯ ಶಾಸ್ತ್ರನಾಗಿ ಹೇಳ್ಬೋದಾದರೆ ಎಷ್ಟು ಶಿಫಾರಸು ಮಾಡಿದ ಬಿತ್ತನೆ ಬೀಜ ಅಂದರೆ 6 kg/acre ಒಂದು ಎಕರೆಗೆ 6 kg ಶಿಫಾರಸನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರವಾಗಿ ನಾವು ಹಾಕಲೇಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಒಂದು ಬೆಳೆಯಾಗಿರೋದ್ರಿಂದ. ಸೊ ಕೊಟ್ಟಿಗೆ ಗೊಬ್ಬರ ಒಂದು 3 ton/acre ಹಾಕಬೇಕಾಗುತ್ತೆ. ಅದರ ಜೊತೆಗೆ ಶಿಫಾರಸು ಮಾಡಿದ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಅತಿ ಹೆಚ್ಚು ಇಳುವರಿಯನ್ನು ಪಡಿಬೋದು. ಸಸಾರಜನಕ ಅಂದರೆ ನೈಟ್ರೋಜನನ್ನು 60 kg/acre ಹಾಕಬೇಕಾಗುತ್ತೆ. ಅದಾದಮೇಲೆ ರಂಜಕ ಅಂದರೆ ಫಾಸ್ಫರಸ್ ಅಂತ ಬರುತ್ತೆ, ಅದನ್ನ 30 kg/acre ಹಾಕಬೇಕಾಗುತ್ತೆ. ಮತ್ತು ಅದಾದಮೇಲೆ ಪೊಟ್ಯಾಶ್ 15 kg 1 acre ಸೇರಿಸೋದ್ರಿಂದ ಉತ್ತಮವಾದ ಇಳುವರಿಯನ್ನು ಪಡಿಬೋದು. ಸಾಮಾನ್ಯವಾಗಿ ರೈತರು ಪೊಟ್ಯಾಶ್ ಅಂಶವನ್ನು ಹಾಕ್ತಾ ಇರೋದಿಲ್ಲ, ಅದರಿಂದ ಏನಾಗುತ್ತೆ ರೋಗದ ಬಾಧೆ ಜಾಸ್ತಿ ಆಗೋದ್ರಿಂದ. ಸೊ ನಾವು ಪೊಟ್ಯಾಶ್ ಅಂಶವನ್ನು ಜಾಸ್ತಿ ಹಾಕೋದ್ರಿಂದ ರೋಗ ಬಾಧೆ ಕೀಟಬಾಧೆಗಳನ್ನು ತಡೆಗಟ್ಟಬಹುದು. ಅದಾದಮೇಲೆ ಇದಕ್ಕೆ ಬಿತ್ತನೆ ಮಾಡಿದ 2x2 ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರದಲ್ಲಿ ಬೇಸಾಯ ಮಾಡಿ ಅದನಂತರ ಇದಕ್ಕೆ ರಂಜಕ ಮತ್ತೆ ಸಸಾರಜನಕ ರಂಜಕವನ್ನ ಸೋಯಿಂಗ್ ಮಾಡೋ ದಿನದಿಂದನೇ ಹಾಕಿ ನಂತರ ಮೇಲು ಗೊಬ್ಬರವಾಗಿ ಸಸಾರಜನಕವನ್ನ ಯೂರಿಯಾ ರೂಪದಲ್ಲಿ ತಪ್ಪಿದ್ರೆ ಅಮೋನಿಯಂ ಫಾಸ್ಫೇಟ್ ಅದರ ರೂಪದಲ್ಲಿ ಕೊಡಬಹುದು. ಪ್ರಾಬ್ಲಮ್ ಅಂದ್ರೆ ಕಳೆಯನ್ನು ನಿರ್ವಹಣೆ ಬಹು ಮುಖ್ಯವಾಗಿ ಇರುತ್ತೆ. ಸೊ ನಮಗೆ ಈಗ ಕಳೆಗಾಗಿ ಒಂದು ಅಟ್ರಜಿನ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ 1 kg ಪರ್ ಎಕರ್ಗೆ ಶಿಫಾರಸು ಮಾಡಿದರೆ ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಉದಯಪೂರ್ವಕ ಕಳೆಗಳನ್ನು ತಡೆಗಟ್ಟಬಹುದಾಗಿದೆ. ಅದರ ನಂತರ ನೀರಾವರಿಗೆ ಬಂದು ಬ್ಲ್ಯಾಕ್ ಸಾಯಿಲ್ ಅಂತೀವಿ, ಕಪ್ಪು ಮಣ್ಣಿನಲ್ಲಿ 15 ದಿನಕ್ಕೊಮ್ಮೆ ನೀರನ್ನು ಹಾಯಿಸಿ ಮತ್ತು ಇದು ಮರಳು ಮಿಶ್ರಿತಕ್ಕಾಗಿ 1 ವಾರದಲ್ಲಿ ನೀರನ್ನು ಹಾಯಿಸಿದ್ರೆ ಉತ್ತಮವಾದ ಇಳುವರಿಯನ್ನು ಪಡಿಬಹುದಾಗಿದೆ.
5: ಇದಲ್ಲದೆ ಮುಸ್ಕಿನ ಜೋಳದನ್ನ ಇನ್ನೊಂದು ತಳಿಗಳನ್ನ ನಾವು ಈ ವರ್ಷ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ತಾ ಇದ್ದೆ MH 15-84. ಇದನ್ನ 3 ರೀತಿನಲ್ಲೂ ನಾವು ಉಪಯೋಗಿಸ್ಕೋಬಹುದು. ಕಾಳಿಗಾಗಿ ಬೆಳೆಯಬಹುದು, ಮತ್ತೆ ಹಸಿರು ಮೇವಿಗಾಗಿ ಬೆಳೆಯಬಹುದು, ಹಾಗೆ ಸೈಲೇಜ್ ಉಪಯೋಗಕ್ಕೂ ಕೂಡ ಇದು ಉತ್ತಮವಾದ ಎತ್ತರವಾಗಿ ಬೆಳೆಯುವಂತಹ ದಷ್ಟಪುಷ್ಟವಾಗಿ ಬೆಳೆಯುವಂತಹ ಅಗಲವಾದ ಎಲೆಗಳು ಕೂಡಿರುವಂತಹ ಹೈಬ್ರಿಡ್ ಆಗಿರೋದ್ರಿಂದ ಈ 3 ಉಪಯೋಗಗಳಿಗೂ ಇದನ್ನ ನಾವು ನಮ್ಮ ಭಾಗದಲ್ಲಿ ಏನು ಈ ಭಾಗದಲ್ಲಿ ಹೆಚ್ಚು ಸೈಲೇಜ್ ಉತ್ಪಾದನೆ ಆಗ್ತಾ ಇದೆ ಈ ಎಲ್ಲ ಭಾಗದಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬಹುದಾಗಿದೆ. ಸೈಲೇಜ್ಗಾಗಿ ಬಳಸೋದಾದರೆ ಸುಮಾರು 85-90 ದಿನಗಳ ಒಳಗಡೆ ಆಲುದುಂಬಿದ ಸಂದರ್ಭದಲ್ಲಿ ಇದನ್ನು ನಾವು ಕಟಾವು ಮಾಡ್ಕೋಬೇಕಾಗುತ್ತೆ. ಕಾಳಿಗಾಗಿ ಬೆಳೆದಾಗ ಸುಮಾರು 120-125 ದಿನಗಳಲ್ಲಿ ಇದನ್ನು ಕಟಾವು ಮಾಡ್ಕೋಬೋದು. ಕಾಳಿಗಾಗಿ ಬೆಳೆದಾಗ ಸುಮಾರು ಇಳುವರಿ ನಮಗೆ 38-40 ಕ್ವಿಂಟಾಲ್ ತನಕ ಇದು ಒಂದು ಇಳುವರಿನ ಒಂದು ಎಕರೆಗೆ ಪಡೆಯಬಹುದಾಗಿದೆ. ಅದೇ ರೀತಿ ಹಸಿರು ಮೇವಿಗಾಗಿ ಬೆಳೆದಾಗ ಸುಮಾರು 18-20 ಟನ್ನು ಒಂದು ಎಕರೆಗೆ ಹಸಿರು ಮೇವಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಇದಲ್ಲದೆ ಈ ಒಂದು ಹೈಬ್ರಿಡ್ಗೆ ಎಲೆಯಂಗಮಾರಿ ರೋಗ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಹೊಂದಿದೆ. ಅದೇ ಮತ್ತು ಈ ಒಂದು ಬಿಳಿ ಎಲೆ ರೋಗ ಏನು ನಾವು ಕೇದಿಗೆ ರೋಗ ಆಯಿತು ಅದನ್ನು ಸಾಧಾರಣವಾಗಿ ತಡೆದುಕೊಳ್ಳುವಂಥ ಒಂದು ಶಕ್ತಿ ಹೊಂದಿದೆ. ಹಾಗಾಗಿ ನಾವು ಇದನ್ನು ಬೀಜೋಪಚಾರ ಮಾಡೋದ್ರ ಮುಖಾಂತರ ಈ ಒಂದು ಬೆಳೆಯಲ್ಲಿ ಇತ್ತೀಚೆಗೆ ನಾವು ಅದನ್ನು ಹೆಚ್ಚು ಕಾಣ್ತಾ ಇದ್ದೀವಿ. ಏನು ನಮ್ಮಲ್ಲಿ ಎಲ್ಲ ಬೆಳೆಯುವಂಥವರು ಈ ಒಂದು ಶಿಲೀಂಧ್ರ ಬೂಜು ರೋಗ ಅಥವಾ ಕೇದಿ ರೋಗ ಅಂತ ಬರ್ತಾ ಇದೆ, ಈಗ ತುತ್ತಾಗ್ತಾ ಇದ್ದಾವೆ. ಅದು ಖಾಸಗಿ ಸಂಸ್ಥೆ ಹೈಬ್ರಿಡ್ಗಳು ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಸಂಸ್ಥೆ ಹೈಬ್ರಿಡ್ಗಳು ಎಲ್ಲವೂ ಕೂಡ ಈಗ ತುತ್ತಾಗುತ್ತಲ್ಲ. ಅದರಲ್ಲಿಯೂ ನಾವು ಬಿಡುಗಡೆ ಮಾಡಿರುವಂಥ ಈ ಹೈಬ್ರಿಡ್ಗಳು ಅದರಲ್ಲಿ ಮುಖ್ಯವಾಗಿ MH 14-138 ಈ ಒಂದು ಸಹಿಷ್ಣತೆಯನ್ನು ಹೊಂದಿರೋದ್ರಿಂದ ರೈತ ಬಾಂಧವರು ಇದನ್ನು ತಾವು ಬೆಳೆದು ಅದರ ಜೊತೆಗೆ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಬೀಜೋಪಚಾರ ಇತ್ತೀಚೆಗೆ ನಾವು ಈ ಮೆಟಲ್ಯಾಕ್ಸಿಲ್ ಅಥವಾ ಮ್ಯಾಂಕೋಸಬ್ ಅಂತ ಏನು ಹೇಳ್ತಿದ್ವಿ, 1 kg ಬೀಜಕ್ಕೆ 3 ಗ್ರಾಮ್ನಷ್ಟು ನಾವು ಅದನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿ ಅದರ ಜೊತೆಗೆ 2ನೇ ಹಂತದಲ್ಲಿ ಸುಮಾರು 15-20 ದಿನಗಳಲ್ಲಿ ಒಂದು ಸಿಂಪರಣೆ ಮುಖಾಂತರ ಈ ಒಂದು ಮೆಟಲೆಕ್ಸಿಲ್ ಮ್ಯಾಂಕೋಸೆಬ್ ಅಥವಾ ಅಜಾಕ್ಸಿಸ್ಟೋಬಿನ್ ಅಂತ ಏನು ಇತ್ತೀಚೆಗೆ ನಾವು ಅದನ್ನು ಬಿಡುಗಡೆ ಮಾಡಿದ್ದೀವಿ, ಆ ರಾಸಾಯನಿಕಗಳಿಂದ ಇದನ್ನು ನಾವು ಹತೋಟಿ ಮಾಡಬಹುದಾಗಿದೆ.
1: ಬೀಜೋಪಚಾರ ಮಾಡೋ ವಿಧಾನ ಹೇಗೆ ಮನೋರ?
0: ಸೊ ಬೀಜೋಪಚಾರ ಅಂದರೆ ನಾವು 2 ಮಾಡ್ಬೋದು. 1, ನಾವು ಡೈರೆಕ್ಟಾಗಿ ಸೀಡ್ಗೆ ಅಥವಾ ಬೀಜಕ್ಕೆ ಉಪಚಾರ ಮಾಡಿ 1 ಬಯೋಫರ್ಟಿಲೈಸರ್ ಅಂತ ಬರ್ತಾರೆ. ಸೊ ಬಯೋಫರ್ಟಿಲೈಸರ್ನ 1 ಮಿಶ್ರಣವನ್ನು 200 ಗ್ರಾಮ್ನಂತೆ 1 ಎಕರೆಗೆ 1 ಪ್ಯಾಕೆಟಲ್ಲಿ ಬರುತ್ತೆ. ಸೊ ಅದನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಅಜೋಸ್ಪೈರಲಮ್ ಅಂತ ಇದೆ ಮತ್ತು PSP ಅಂದರೆ ಫಾಸ್ಫರಸ್ ಸಾಲ್ಬಿನಿಂಗ್ ಬ್ಯಾಕ್ಟೀರಿಯಾ ಅಂತ ಇದೆ, ಅದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ರಾಸಾಯನಿಕಗಳನ್ನು ಕಡಿಮೆ ಮಾಡಬಹುದು. ಇನ್ನೊಂದು ಬೀಜೋಪಚಾರ ರೋಗಬಾಧೆಯನ್ನು ತಡೆಗಟ್ಟಲು ಡಾಕ್ಟರ್ ಮಾದೇವರವರು ಹೇಳ್ದಂಗೆ ಕೆಮಿಕಲ್ನ ಯಾವುದು ರೆಕಮೆಂಡ್ ಮಾಡಿರ್ತಾರೆ ಅದನ್ನು ರೋಗವನ್ನು ತಡೆಯೋದಕ್ಕೂ ಬೀಜೋಪಚಾರವನ್ನು ಮಾಡಬಹುದು.
1: ಇಲ್ಲ ವಿಧಾನ ಸೀಡ್ ಡ್ರಮ್ ಅನ್ನು ಬಳಸ್ಬೇಕಾ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಬೀಜ ಹರಡ್ಬಿಟ್ಟು ಅದರ ಮೇಲೆ ಚುಮಕಿಸ್ಬಿಟ್ಟು ಮಾಡ್ಬೇಕಾ?
0: ಅದೇ ರೀತಿ ಮಾಡ್ಬೋದು, ಬಿಳಿ ಹಾಳೆ ಮೇಲೆ ಪ್ಲಾಸ್ಟಿಕ್ ಚೀಲವನ್ನು ಹಾಕಿ ಸೊ ಅದನ್ನ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಮಿಕ್ಸ್ ಮಾಡಿ ಮಾಡಬಹುದು.
1: ಇದು ಆರಂಭದಲ್ಲಿ ಬರುವಂತ ರೋಗಗಳನ್ನು ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ ಅಲ್ವಾ, ಹೇಳಿ ಡಾಕ್ಟರ್.
5: ಅದ್ರ ಜೊತೆಗೆ ಇವನ್ನು ಕೀಟವನ್ನು ಕೂಡ ತಡೆದುಕೊಳ್ಳೋದಕ್ಕೆ ನಾವು ಥಯೋಮೆಥಾಕ್ಸಾಮ್ ಅಂತ ಏನೊಂದು ರಾಸಾಯನಿಕ ಇದೆ ಅದನ್ನ ಬೀಜೋಪಚಾರ ಮಾಡೋದ್ರಿಂದ ಮೊದಲ ಹಂತದ ಈ ಒಂದು ಲದ್ದಿ ಹುಳಿನ ಬಾಧೆ 15-20 ದಿನ ಬರೋ ತನಕ ನಾವು ಅದನ್ನ ತಡೆಯಬಹುದಾಗಿದೆ. ಅದಿಲ್ಲ ನೆಕ್ಸ್ಟ್ 2ನೇ ಹಂತದಲ್ಲಿ ಲದ್ದಿ ಹುಳು ಬಾಧೆ ಸಾಮಾನ್ಯವಾಗಿ 15-20 ದಿನ ನಂತರ ಮತ್ತೆ 30 ದಿನ ಒಳಗಡೆ ಹೆಚ್ಚು ಬಾಧೆ ಇರ್ತದೆ. ಆ ಹಂತದಲ್ಲಿ ನಾವು ಕಂಡು ಬಂದಾಗ ಮುಖ್ಯವಾಗಿ ಆ ಸುಳಿನಲ್ಲಿ ಆ ಒಂದು ಹುಳು ಸೇರ್ಕೊಂಡಿರ್ತದೆ. ಅದು ಸುಳಿನಲ್ಲಿ ಕೊರೆಯೋದ್ರಿಂದ ನಾವು ಸಿಂಪಡಣೆ ಮಾಡುವಾಗಲೂ ಕೂಡ ರೈತರು ಹೆಚ್ಚಿನ ಆ ಸುಳಿಗೆ 2-3 ಕೆಮಿಕಲ್ ರಾಸಾಯನಿಕಗಳಿದೆ. 1 ಈ ಒಂದು ಬ್ಯಾರಾಜೈಡ್ ಅಂತ ನಾವು ಅದನ್ನು ಕರೀತಾ ಇದೆ, ಅದರಲ್ಲಿ 2 ರಾಸಾಯನಿಕಗಳ ಒಂದು ಮಿಶ್ರಣ, ಅದು ಅದನ್ನು ಕೂಡ ನಾವು ಸಿಂಪಡಣೆ ಮಾಡಿದ್ರೆ ಹತೋಟಿ ಮಾಡಬಹುದು.
1: ಈಗೇನೋ ಹೊಸ ತಳಿ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ರೆ ಈ ವರ್ಷ ಯಾವುದು ಸರ್?
5: ಈ ವರ್ಷ ನಮ್ಮ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದಿಂದ MH 20-45 ಅಂತ ಈ ಹೊಸ ಹೈಬ್ರಿಡ್, ಇದು ಕೂಡ ನಾವು 3 ಉಪಯೋಗಗಳಿಗೆ ಸೂಕ್ತವಾಗ್ತದೆ. ಇದಲ್ಲದೆ ಇದರಲ್ಲಿ ಹೆಚ್ಚು ನಮಗೆ ಸ್ಟಾರ್ಚ್ನ ಒಂದು ಪ್ರಮಾಣ ಜಾಸ್ತಿ ಇದೆ ಬೇರೆ ಹೈಬ್ರಿಡ್ಗಳಿಗೆ ಹೋಲಿಕೆ ಮಾಡಿದ್ರೆ. ಸಾಮಾನ್ಯವಾಗಿ ಒಂದು 62-65% ಅದರಲ್ಲಿದ್ದರೆ ಇದರಲ್ಲಿ ಸುಮಾರು 68-70% ತನಕ ಇದು ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ಟಾರ್ಚ್ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ಕೈಗಾರಿಕೆಗಳೇ ಭಾಗ ಇರುವುದರಲ್ಲಿ ಅಲ್ಲಿ ರೈತರು ಹೆಚ್ಚಾಗಿ ಬೆಳೆದು ಆ ಒಂದು ಕೈಗಾರಿಕೆಗಳಿಗೆ ಕೊಡೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಕೂಡ ಜಾಸ್ತಿ ಸಿಗುತ್ತೆ ಮತ್ತು ಅದಕ್ಕೆ ಬೇಡಿಕೆ ಕೂಡ ಜಾಸ್ತಿ ಇದೆ. ಈ ಒಂದು ಹೊಸ ಹೈಬ್ರಿಡ್ ಅದಕ್ಕೆ ಸೂಕ್ತವಾಗಿರೋದ್ರಿಂದ ಮುಂದಿನ ಒಂದು ತಿಂಗಳುಗಳಲ್ಲಿ ನಾವು ಹೆಚ್ಚಿನ ಬೀಜೋತ್ಪಾದನೆ ಮಾಡಿ ಬಿಡುಗಡೆ ನಂತರ ಅದರ ಬೀಜ ಲಭ್ಯತೆಯನ್ನು ಖಾತ್ರಿಪಡಿಸಿ ಎಲ್ಲಿ ಕೈಗಾರಿಕೆಗಳಿದ್ದಾವೆ ನಮ್ಮ ಭಾಗದಲ್ಲಿ ಟಿ ನರಸೀಪುರ ಅಥವಾ ಸುತ್ತಮುತ್ತ ಟಿ ನರಸೀಪುರದಲ್ಲಿ ಸ್ಟಾರ್ ತಯಾರಿಕಾ ಒಂದು ಕೈಗಾರಿಕೆ ಇದೆ ಶ್ರೀ ಗ್ಲೂಕೋ ಅನ್ನೋ ಕಂಪನಿ ಮುಖಾಂತರ ಅವರಿಗೆ ಒಡಂಬಡಿಕೆ ಮಾಡಿಕೊಂಡು ನೇರವಾಗಿ ಅವರು ಉತ್ತಮ ಬೆಲೆ ತೆಗೆದುಕೊಂಡು ಒಂದು ಪ್ರತಿದಿಕ್ಕೆ ಆ ಒಂದು 2,400 ರೂಪಾಯಿ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ ಅದರಲ್ಲೇ ರೈತರಿಗೆ ಆ ಬೆಲೆನಲ್ಲಿ ತೊಗೊಂಡ್ಕೊಳ್ಳೋದು ನಿಖರವಾದ ಒಂದು ತೂಕ ಇಟ್ಕೊಂಡು ಅದನ್ನು ತಗೊಳ್ತಾ ಇದ್ದಾರೆ. ಅವರ ಜೊತೆ ಒಡಂಬಡಿಕೆ ಮಾಡಿಕೊಂಡು ರೈತರು ಹೆಚ್ಚು ಲಾಭವನ್ನು ಪಡೆಯಬಹುದು.
1: ಈಗ ಪಾಪ್ಕಾರ್ನು ಬೇಬಿ ಕಾರ್ನು ಮತ್ತು ಸ್ವೀಟ್ ಕಾರ್ನು ಈ ಥರದ್ದೆಲ್ಲ ಹೇಳಿದ್ರು ಡಾಕ್ಟರ್ ಮಹಾದೇವ್ ಅವರು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇದ್ರೆ ಹೇಳಿ ಡಾಕ್ಟರ್ ಮನೋಹರ.
0: ಪಾಪ್ಕಾರ್ನು ಇವಾಗ ನಮಗೆ ಏನಾಗಿದೆ ಅದು ಸ್ಪೆಷಾಲಿಟಿ ಕಾರ್ನ್ ಅಂತ ಹೇಳ್ತಾರೆ. ಪಾಪ್ಕಾರ್ನ್ ಮತ್ತು ಬೇಬಿ ಕಾರ್ನ್ ಬಂದ್ಬೋದು ಅವೆಲ್ಲ ಇದ್ದಾವೆ. ಈಗ ಪಾಪ್ಕಾರ್ನ್ ನಮಗೆ 3 ಸೀಸನಲ್ಲೂ ಬೆಳಿಬೋದು. ಸ್ಪೆಷಲಿ ಇದು ಮೇ ಜೂನ್ ತಿಂಗಳಲ್ಲಿ ಮುಂಗಾರು ಹಿಂಗಾರಲ್ಲೂ ಬೆಳಿಬೋದು ಮತ್ತು ಬೇಸಿಗೆಯಲ್ಲೂ ಬೆಳಿಬೋದು. ಅದ್ರ ಕಾಲ ಅದು ಜಸ್ಟ್ 100-110 ದಿವಸ ಇರುತ್ತೆ. ಇಳುವರಿ ಬಂದು 14-16 ಕ್ವಿಂಟಲ್ ಧಾನ್ಯಕ್ಕೆ ಮತ್ತು ಮೇವಿನಾಗೂ ಯೂಸ್ ಮಾಡ್ಬೋದು ಪಾಪ್ಕಾರ್ನ. ಅದರಲ್ಲಿ ಬೇಸಾಯ ಕ್ರಮಗಳು ಅಂತ ಬಂದಾಗ ಬಿತ್ತನೆ ಬೀಜ ನಮ್ಮ ಯೂನಿವರ್ಸಿಟಿ ಇರ್ಬೋದು.
1: ತಳಿ ಇದೆಯಾ ನಿಮ್ಮಲ್ಲಿ?
5: ಇಲ್ಲಿ ತನಕ ನಮ್ಮ ಪಾಪ್ಕಾರ್ನ್ ಬಗ್ಗೆ ಹೆಚ್ಚು ಸಂಶೋಧನೆ ನಾವು ಮಾಡ್ತಾ ಇರಲಿಲ್ಲ. ಇನ್ನು ಮುಂದಿನ ವರ್ಧನೆಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ ಅದನ್ನು. ನಾವು ರೈತ ಬಾಂಧವರಿಗೆ ಸಿಗುವಂಥ ಒಂದು ಮಂಡ್ಯ ಪಾಪ್ಕಾರ್ನ್ ಹೈಬ್ರಿಡ್ ಅಂತ ಅದನ್ನು ನಾವು ಬಿಡುಗಡೆ
1: ಮಾಡಿ.
5: ಈಗ ಖಾಸಗಿ ಕಂಪ್ನಿಗಳು ಹಲವಾರು ಪಾಪ್ಕಾರ್ನ್ ತಳಿಗಳನ್ನು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ, ಅವುಗಳನ್ನು ತಗೊಳ್ಬೋದು.
0: ಬಟ್ ಬೇಸಾಯ ಕ್ರಮಕ್ಕೆ ಬಂದರೆ ಬಿತ್ತನೆ ಬೀಜ 6 ಕಿಲೋ ಪರ್ ಎಕರ್ಗೆ ರೆಕಮೆಂಡ್ ಮಾಡ್ತೇವೆ. ನಮ್ಮ ಯೂನಿವರ್ಸಿಟಿಲಿ ಪ್ಯಾಕೇಜ್ ಇದೆ,
1: 6 ಕೆಜಿ ಬೇಕು
0: ಎಕರೆಗೆ ಮತ್ತು 4 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು 60 ಕೆಜಿ ನೈಟ್ರೋಜನ್ನು ಮತ್ತು 30 ಕೆಜಿ ಮತ್ತು 16 ಕೆಜಿ ರಂಜಕ ಮತ್ತು ಪೊಟಾಷು ಮತ್ತು ಜಿಂಕ್ನು ಆ್ಯಡ್ ಮಾಡೋದು. ಪಾಪ್ಕಾರ್ನ್ ಅಂದರೆ ಸಾಮಾನ್ಯವಾಗಿ ತಿನಿಸುಗಳಾಗಿ ಯೂಸ್ ಮಾಡೋದ್ರಿಂದ ಅದಕ್ಕೆ ಜಿಂಕನ್ನು ಆ್ಯಡ್ ಮಾಡ್ತಾರೆ. ಸೊ ಅದರಿಂದ ಏನಾಗಿದೆ ಪಾಪ್ಕಾರ್ನ್ ಸ್ಪೆಷಾಲಿಟಿ ಕಾರ್ನಿಂದ ಇಲ್ಲಿ ಪ್ರಚಲಿತವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ.
1: ಅವಕಾಶ ಇದೆ
5: ಇಲ್ಲ? ಈಗ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಮತ್ತೆ ಬಂಡೆ ಭಾಗದಲ್ಲಿ ಸುಮಾರು 20-25,000 ಎಕರೆ ಪ್ರದೇಶದಷ್ಟು ಬೆಳೆಸಿ ಅದನ್ನ ಎಲ್ಲ ಬೇರೆ ಭಾಗಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಮೈಸೂರು ಭಾಗದಲ್ಲೂ ಕೂಡ ನಾವು ಕಳೆದ ವರ್ಷಗಳಲ್ಲಿ ಈ ಒಂದು ಚಾಮರಾಜನಗರ ಅನೂರು ಭಾಗ ಅಲ್ಲೆಲ್ಲ ಬೆಳೆಯುವಂತ ಒಂದು ಅವಕಾಶ ಇದೆ. ಎಲ್ಲಿ ನೀರಾವರಿ ಪ್ರದೇಶ ಇದೆ ಹಿಂಗಾರಿನ ಸಮಯದಲ್ಲಿ ಬಿತ್ತನೆ ಬೀಜೋತ್ಪಾದನೆ ಮಾಡೋ ಕೂಡ ಅವಕಾಶ ಈ ನಮ್ಮ ಭಾಗದಲ್ಲಿ.
1: ಬೇಬಿ ಕಾರ್ನ್
0: ಬೆಳೀತಾರೆ ನಮ್ಮ ಭಾಗ.

0: ಅದರಲ್ಲೂ ಬೇಬಿ ಕಾರ್ನ್ ಬರ್ತಾರೆ. ಆದರೆ ಬೇಬಿ ಕಾರ್ನ್ ಏನಂದರೆ ಅದು ವೆರಿ ಶಾರ್ಟ್ ಡ್ಯೂರೇಷನ್ನು, 60-75 ದಿನಗಳ ಅಲ್ಪಾವಧಿ ಬೆಳೆ. ಸೊ ಇದಕ್ಕೂ ಡಿಮ್ಯಾಂಡ್ ಇದೆ ನಮ್ಮ ಸದರನ್ ಸಿಟಿ ಔಟ್ಲೆಟ್ಗಳಲ್ಲೆಲ್ಲ
1: ಬೇಬಿ ಕಾರ್ನ್
0: ಮಂಚೂರಿ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಅದು ಹಾರ್ವೆಸ್ಟ್ ಚೆನ್ನಾಗಿ ಮಾಡಿ ಅದನ್ನ ಬೇಗ ಮಾರುಕಟ್ಟೆಗೆ ಲಭ್ಯತೆಯನ್ನು ಮಾಡಿಕೊಂಡ್ರೆ ಒಳ್ಳೆ ರೇಟ್ ಸಿಗುತ್ತೆ ನಮ್ಮ ರೈತ ಬಾಂಧವರಿಗೆ.
1: ತಳಿ ಬಗ್ಗೆ ಹೇಳಿ ಮಾದೇವರೇ.
2: ಇದರಲ್ಲೂ ಕೂಡ ನಾವು ಈಗ ಒಂದು ಸುಮಾರು ಖಾಸಗಿ ಕಂಪನಿಗಳ ಹೈಬ್ರಿಡ್ಗಳು ಇಲ್ಲಿ ಪ್ರಚಲಿತವಾಗಿದೆ. ಪಯನೀರ್ ಕಂಪನಿದು ಹೆಚ್ಚು ಭಾಗ ಈ ಒಂದು ಚನ್ನಪಟ್ಟಣ ಬಿಡದಿ ರಾಮನಗರ ಭಾಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಒಂದು ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆ ಮಾಡಿದ್ದಾರೆ, ಆದರೆ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ರೆ, ಆದರೆ ನಮ್ಮ ಭಾಗಕ್ಕೆ ಸೂಕ್ತವಾದನ್ನು ಗುರುತಿಸುವಂತಹ ಕಾರ್ಯ ನಾವು ಈ ಪ್ರಸ್ತುತ ಅಂಗಾಂಗಗಳಲ್ಲಿ ಹಾಕೊಂಡಿದ್ದೀವಿ. ನಮ್ಮ ರಾಷ್ಟ್ರ ಮಟ್ಟದ ಸಂಸ್ಥೆಯಾದ IARA ಜೊತೆಗೂಡಿ ನಮ್ಮ ಭಾಗಕ್ಕೂ ಸೂಕ್ತವಾದಂತಹ ಹೈಬ್ರಿಡ್ ಅನ್ನು ಬಿಡುಗಡೆ ಮಾಡಿದ್ವಿ. ಬೇಬಿ ಕಾರ್ನಲ್ಲಿ ಇದು ನಾವು ಇನ್ನೂ ಮಾಡಿಲ್ಲ,
1: ಪಾಪ್ಕಾರ್ನಲ್ಲಿ
2: ಗುರುತಿಸಿದ್ವಿ. ಅದನ್ನ ನಾವು ಈಗ ಬಿಡುಗಡೆಗೆ ನಾವು ಇಲ್ಲಿ ಸಿದ್ಧಗೊಳಿಸ್ತಾ
1: ಇದ್ರಿ.
2: APCH ಅಂತ IARA ಜೊತೆ ಕೂಡಿ APCH ಪಾಪ್ಕಾರ್ನ್ ಹೈಬ್ರಿಡ್ ಅಂತ.
1: ಉಳಿದ ಬೇಸಾಯ ವಿಧಾನ ಬೇಬಿ ಕಾರ್ನ್.
0: ಬೇಬಿ ಕಾರ್ನ್ ಬಂದ್ರೆ ಬಿತ್ತನೆ ಬೀಜ ಒಂದು 16 kg ಪರ್ ಎಕರ್ ಬೇಕಾಗುತ್ತೆ, ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದ್ 4 ಟನ್ ಹಾಕಿ, ಮತ್ತೆ ಸಾರಜನಕ ರಂಜಕ ಪೊಟಾಶ್ ಅನ್ನು 60-30-16 ಆಗಿ ಬಳಸೋದ್ರಿಂದ ಉತ್ತಮವಾದ ಇಳುವರಿಯನ್ನು ಪಡೆದು, ಸೊ ರೈತರು ಇದನ್ನ ಬೇಬಿ ಕಾರ್ನ ಸಿಟಿಗಳು ಸಿಟಿ ಔಟ್ಲೆಟ್ಸ್ ಇರ್ತಾವಲ್ಲ ಅವ್ರಿಗೆ ಕೊಂಡೊಯ್ದು ಮಾರಾಟ ಮಾಡಬಹುದು. ಸರ್,
1: ಸ್ವೀಟ್ ಕಾರ್ನು ಮತ್ತೆ ಬೇರೆ ಕಾರ್ನ್ಗಳಿದಾವಲ್ಲ ಅವುಗಳು?
2: ಸ್ವೀಟ್ ಕಾರ್ನಲ್ಲಿ ಸಾಮಾನ್ಯವಾಗಿ ನಾವು ಬೆಳೀತಾ ಇರುವಂಥದ್ದು ಈ ಒಂದು ಪಟ್ಟಣ ಪ್ರದೇಶಗಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅದಲ್ಲದೆ ನಿರ್ಯಾತ ಮಾಡೋದಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ನಮ್ಮ ಭಾಗದಲ್ಲಿ ದೇವನಹಳ್ಳಿ ಹೊಸಕೋಟೆ ಈ ಭಾಗದಲ್ಲಿ ಹೆಚ್ಚು ಬೆಳೆದು ಅದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಸಾಮಾನ್ಯವಾಗಿ ಈಗ ಹಲವಾರು ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗಳು ಕಾಣ್ತಾ ಇದೆ. ಸುಮಾರು ಕಂಪ್ನಿಗಳು CP ಇರ್ಬೋದು ಅಥವಾ ಸಿಂಜೆಂಟಾದಿರ್ಬೋದು ಅಥವಾ ರುಜಿವೀಡು, ಸುಮಾರು ಕಂಪ್ನಿಗಳ ಒಂದು ಹೈಬ್ರಿಡ್ಗಳು ನಾವು ಕಾಣ್ತಾ ಇದ್ದೀವಿ ಸ್ವೀಟ್ ಕಾರ್ನಲ್ಲಿ. ಆ ಹೈಬ್ರಿಡ್ಗಳು ಹೆಚ್ಚು ಈ ಭಾಗದಲ್ಲಿ ಪ್ರಚಲಿತವಾಗಿದೆ. ನಮ್ಮ ಮಂಡ್ಯ ವಿಭಾಗದಲ್ಲಿ ಈಗ 2nd ಹಂತದ ಒಂದು ಮೌಲ್ಯೀಕರಣ ನಡೀತಾ ಇದೆ. ಅದು ಮುಗಿದ ನಂತರ ನಮ್ಮ ಮಂಡ್ಯದಿಂದ ಕೂಡ ಈ ಮಂಡ್ಯ ಸ್ವೀಟ್ ಕಾರ್ನ್ ಹೈಬ್ರಿಡ್ ಅಂತ ನಾವು ಅದನ್ನು 22-4 ಗುರುತಿಸಿದ್ದೀವಿ. ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾವು ತಯಾರು ಮಾಡಿಕೊಂಡಿದ್ದೇವೆ.
0: ಬೇಸಾಯ ಕ್ರಮಗಳು ಬಂದರು ಶಿಫಾರಸು ಮಾಡಿದ ಬಿತ್ತನೆ ಬೀಜ 6 kg ಪರ್ ಎಕರ್ಗೆ ಶಿಫಾರಸು ಮಾಡಿದರೆ, ಮತ್ತು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಲಿ ಮತ್ತು NPK ಅಂತ ಹೇಳ್ತೀವಿ ಅದನ್ನು ಒಂದು 60-30-16 kg ಪರ್ ಎಕರೆಗೆ ಸೇರಿಸೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನು ಸ್ವೀಟ್ ಕಾರ್ನಲ್ಲೂ ಪಡೆಯಬಹುದು. ಸೊ ಒಳ್ಳೆ ಇಳುವರಿಯೊಂದಿಗೆ ರೈತರು ಲಾಭವನ್ನು ಗಳಿಸ್ಬೋದು.
1: ಕೀಟ ರೋಗಗಳ ಒಂದು ಸಮಗ್ರ ಹತೋಟಿ ಯಾವ ರೀತಿ ಮಾಡಬೇಕಾಗತ್ತೆ ಅಂತೀರಿ ಮುಸ್ಕಿನ ಜೋಳದಲ್ಲಿ?
2: ಮುಸ್ಕಿನ ಜೋಳದಲ್ಲಿ ಮುಖ್ಯವಾಗಿ ಬರುವಂಥ ರೋಗಗಳು ಈ ಒಂದು ಭಾಗದಲ್ಲಿ ಬರುವಂಥ ಒಂದು ಎಲೆ ಅಂಗಮಾರಿ ರೋಗ ಇರ್ಬೋದು ಅಥವಾ ಈ ಒಂದು ಕೆದಿಗೆ ರೋಗ ಇರ್ಬೋದು. ಇವಕ್ಕೆ ಈಗಾಗಲೇ ಹೇಳಿದೆ ಬೀಜೋಪಚಾರ ಮಾಡೋದ್ರಿಂದ ಒಂದು ನಾವು ಹತೋಟಿಯನ್ನು ಮಾಡ್ಬೋದು ಯಾವುದು ಕೆದಿಗೆ ರೋಗಕ್ಕೆ. ಅದೇ ರೀತಿ ಎಲೆ ಅಂಗಮಾರಿ ರೋಗಕ್ಕೆ ನಾನು ಈಗಾಗಲೇ ಹೇಳಿದ್ರೆ ಅಜಾಸ್ಟೋಬಿನ್ ಮತ್ತು ಟ್ರೈಪಿಕನೋಜೋಲ ಅಂತ ಈ ಒಂದು ಕಾಂಬಿನೇಷನ್ ಇರುವಂತಹ ರಾಸಾಯನಿಕವನ್ನು ಉಪಯೋಗಿಸೋದ್ರಿಂದ ಸುಮಾರು ಅದು ಈ ಬೆಳೆಯ ಕೊನೆಯ ಹಂತದಲ್ಲಿ ಬರ್ತದೆ. ಜಾಸ್ತಿ 45-50 ದಿನಗಳ ನಂತರ ಈ ಒಂದು ಎಲೆ ಅಂಗಮಾರಿ ರೋಗ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಸಿಂಪಡಣೆಯಾಗಿ ನಾವು ಪ್ರತಿ ಲೀಟರ್ ನೀರಿಗೆ 1 gram ಈ ಒಂದು ರಾಸಾಯನಿಕವನ್ನು ಅಜಾಕ್ಸಿಟ್ರೋಬಿನ್ ಮತ್ತು ಟೊಬೆಕೋನೋಜೋಲ್ ಏನು ಕಾಂಬಿನೇಷನ್ ಇದೆ ಆ ಒಂದು ರಾಸಾಯನಿಕವನ್ನು ನಾವು ಉಪಯೋಗಿಸೋದ್ರಿಂದ ಈ ಎಲೆ ಅಂಗಮಾರಿ ರೋಗವನ್ನು ತಡೆದುಕೊಳ್ಳಬಹುದು. ಅದೇ ರೀತಿ ಕೇದಿಗೆ ರೋಗಕ್ಕೆ ಈಗಾಗಲೇ ನಾವು ಹೇಳಿದ್ದೇವೆ ಮುಖ್ಯವಾಗಿ ಮೆಟಲಾಕ್ಸಿಲ್ ಆ್ಯಂಡ್ ಮ್ಯಾಂಕೋಸಬ್ ಆ ಒಂದು ಸಿಂಪಡಣೆಯಿಂದ ಮತ್ತು ಬೀಜೋಪಚಾರದಿಂದ ನಾವು ತಡೆಯಬಹುದು.
0: ಕೀಟಗಳಲ್ಲಿ ಪ್ರಮುಖವಾಗಿ ಬಂದರೆ ನಿಮಗೆ ಸೈನಿಕ ಹುಳುವಿನ ಕಾಟ ಜಾಸ್ತಿ ಇರುತ್ತೆ, ಅದನ್ನು ಫಾಲ್ ವಾರ್ಮಿ ವರ್ಮ್ ಅಂತ ಕರೀತಾರೆ. ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಎಮೋವೆಕ್ಟಿನ್ ಬೆಂಜೋಯೇಟ್ ಅಂತ ಬರುತ್ತೆ ಕೆಮಿಕಲ್, ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ
2: 2 ಹಂತದ ಮೊದಲ ಹಂತ ಅಂದರೆ 15-20 ದಿನಗಳು ಹಾಗೂ 2nd ಹಂತದಲ್ಲಿ 25-30 ದಿನಗಳ ಒಳಗಡೆ 2 gram 1 liter ನೀರಿಗೆ ಸಿಂಪರಣೆ ಮಾಡೋದ್ರಿಂದ ಆ ಒಂದು ಕೀಟವನ್ನು ನಾವು ಹತೋಟಿ ಮಾಡ್ಬೋದು.
1: ಬೇರೆ ಇನ್ಯಾವುದಾದ್ರೂ ಮೇಜರ್ ಆಗಿರೋ ಕೀಟ ರೋಗಗಳಿದ್ದಾವೆ ಮುಸ್ಕಿನ ಜೋಳಕ್ಕೆ?
2: ಕಾಂಡ ಕೊರೆಯುವುದು ಕೂಡ ಈಗ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಕಾಣ್ತಾ ಇದೆ. ಜೊತೆಗೆ ಅದಲ್ಲದೆ ಈ ಒಂದು ತೆನೆ ಕೊಳೆ ರೋಗ ಮತ್ತು ಸುಳಿ ರೋಗದ್ದು ಇದು ಫಾಲ್ ಆರ್ಮಿ ವರ್ಮ್ ಇದೆ. ಅದು ಬಿಟ್ಟರೆ ಕಾಂಡ ಕೊರೆಕನ್ನೇ ನಮ್ಮ ಹೆಚ್ಚಿನ ಭಾಗ ನಾವು ಮಾಡೋದು. ಅದಕ್ಕಾಗಿ ಶಿಫಾರಸು ಮಾಡಿರುವಂಥ ಇತ್ತೀಚಿನ ಒಂದು ಥಯೋಮೆಥಾಕ್ಸಾಮ್ ಅಂತ ಏನಿದೆ ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕಾಂಡ ಕೊರೆ ಹುಳುಗೂ ಕೂಡ ಅದು ಹತೋಟಿಯನ್ನು ಕೊಡ್ತದೆ.
1: ಉತ್ಪಾದಕತೆ ಹೆಚ್ಚಳ ಮಾಡೋದಕ್ಕೆ ಮುಸ್ಕಿನ ಜೋಳದ ಒಂದು ಅಭಿವೃದ್ಧಿ ವಿಭಾಗ ಏನು ತಾಂತ್ರಿಕತೆಗಳನ್ನು ಹೇಳುತ್ತೆ?
2: ಉತ್ಪಾದಕತೆ ಅಂತ ಬಂದಾಗ ಹೆಚ್ಚಿನ ಇಳುವರಿ ಕೊಡುವಂಥ ಹೈಬ್ರಿಡ್ಗಳನ್ನು ಮೊದಲನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಕಾಲಕ್ಕೆ ತಕ್ಕಂತೆ ಸೂಕ್ತವಾದ ಹೈಬ್ರಿಡ್ಗಳನ್ನು ಆಯ್ಕೆ. ಈಗ ಕೆಲವು ಬಾರಿ ನಾವು ಹಿಂಗಾರಿಗೆ ಬೇರೆ ಹೈಬ್ರಿಡ್ ಇರ್ತವೆ, ಮುಂಗಾರಿಗೆ ಬೇರೆ ಹೈಬ್ರಿಡ್ಸ್ ಇರ್ತವೆ, ಬೇಸಿಗೆ ಕಾಲದಲ್ಲಿ ಮತ್ತು ಬೇರೆ ಒಂದು, ಮತ್ತು ಅದರ ಜೊತೆಗೆ ಈ ಒಂದು ಅವಧಿ ಮತ್ತು ಕಾಳಿನ ಗುಣಧರ್ಮಕ್ಕೆ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಜೊತೆಗೆ ಉತ್ಪಾದಕತೆಯನ್ನು ಹೆಚ್ಚಲು

0: ಭಾಗವನ್ನು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40% ಭಾಗ ಈಗ ಮುಸ್ಕಿನ ಜೋಳವನ್ನು ನೀರಾವರಿ ಪ್ರದೇಶಕ್ಕೆ ತಂದಿದ್ದಾರೆ.
1: ಅಲ್ಲ, ಹನಿ ನೀರಾವರಿ ಕೇಳ್ತೀವಿ,
0: ಅದರಲ್ಲಿ ಹನಿ ನೀರಾವರಿ ಕೆಲವು ಭಾಗಗಳಲ್ಲಿ ನೀರಿನ ಕೊರತೆ ಇದೆ. ಈಗ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಸುತ್ತಮುತ್ತಲಿನ ಬೆಂಗಳೂರು ಭಾಗದ ಜಿಲ್ಲೆಗಳಲ್ಲಿ ಬೆಳೀತಾ ಇರೋದು ಹೆಚ್ಚಿನ ಭಾಗ ಅವರು ನೀರಾವರಿನಲ್ಲೂ ಕೂಡ ಬೆಳೀತಾ ಇದ್ದಾರೆ. ಹನಿ ನೀರಾವರಿಯನ್ನು ಬೆಳೆಯೋದಕ್ಕೆ ಸ್ವಲ್ಪ ಜೋಡಿ ಸಾಲ ಪದ್ಧತಿಯಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡು ಬೆಳೆಯುವಂತಹ ಒಂದು ಅವಕಾಶವನ್ನು ಕೂಡ ಈಗ ರೈತರು ಪಾಲನೆ ಮಾಡ್ತಿದ್ದಾರೆ.
2: ನಾವು ಇಳುವರಿನ ಜಾಸ್ತಿ ಮಾಡಬೇಕು ಅಂದರೆ ಈಗ ಕಳೆ ನಿರ್ವಹಣೆ ಬಹು ಮುಖ್ಯವಾಗಿ ಮಾಡುತ್ತೆ. ಒಂದು 30-40 ಭಾಗ ಅಷ್ಟು ಇಳುವರಿ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ನಾವೇನಾದ್ರು ಕಳೆಯನ್ನು ನಿರ್ವಹಣೆ ಮಾಡಿಲ್ಲ. ಸೊ ಇವಾಗ ಶಿಫಾರಸು ಮಾಡಿದ ಕೆಮಿಕಲ್ ಇರ್ಬೋದು, ವಿಡಿಸೈಡ್ಸ್ ಇರ್ಬೋದು, ಅದನ್ನು ಸ್ಪ್ರೇ ಮಾಡೋದ್ರಿಂದ, ಎಸ್ಪೆಷಲಿ ಅಟ್ರಜಿನ್ ಇರ್ಬೋದು, ಸೊ ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಳೆ ಸಂಪೂರ್ಣವಾಗಿ ನಿರ್ವಹಣೆ ಆದರೆ ಸೊ ಆಟೋಮೆಟಿಕಲಿ ಅದನ್ನ ಪೊಟೆನ್ಷಿಯಲ್ ಇಲ್ಡು ಅಟೈನ್ ಆಗುತ್ತೆ.
1: ವ್ಯವಸಾಯಿಕ ವಿಧಾನದಿಂದ ಕಳೆ ಹತೋಟಿ ಮಾಡೋಕೆ ಸಾಧ್ಯ ಇಲ್ಲ ಅಂತೀರಾ?
2: ಇಲ್ಲ, ಮಾಡ್ಬೋದು. ಅದು
1: ಏನು ಮಾಡಬೇಕಾಗುತ್ತೆ?
2: ಸೊ ಕ್ರಿಟಿಕಲ್ ವೀಡ್ ಗ್ರೋತ್ ಪೀರಿಯಡ್ ಅಂತ ಇರುತ್ತೆ, ಒಂದು 20-30 ದಿನದೊಳಗಡೆ
1: ಅಂತರ್ ಬೇಸಾಯ ಮಾಡಬಹುದು.
2: ಅಂತರ್ ಬೇಸಾಯವಾಗಿಯೂ ಮಾಡಬಹುದು. ಡಾಕ್ಟರ್ ಮಾದೇವ್ ಅವರು ಹೇಳ್ದಂಗೆ ಬಿಜನ್ ಪಿ ಅಂದ್ರೆ
1: ತೊಗರಿ
2: ಇರ್ಬೋದು,
1: ಹೆಸರು
2: ಇದ್ದು ಅದೆಲ್ಲ ಮಾಡಿ ಅಂತರ್ ಬೆಳೆಯಾಗಿ ನಿರ್ವಹಣೆ ಮಾಡಿ ಎರಡರಿಂದ ನೋಡಿ ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬಹುದು.
0: ಅದು ಬೇಸಾಯ ಕ್ರಮಗಳನ್ನು ಮುಖ್ಯವಾಗಿ ನಾವು ಈಗ ಸಾಲ ಬಿತ್ತನೆ ಮಾಡಿ ಅದರ ಅಂತರ ಒಂದು ಕಾಪಾಡಿಕೊಂಡು ಸಸ್ಯಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಗಿಡಗಳ ಸಂಖ್ಯೆ 1 ಹೆಕ್ಟೇರ್ಗೆ 60,000 ಬರ್ತದೆ, ಅದು ಎಕರೆಗೆ 28-30,000 ಗಿಡಗಳು. ಇದು ಇಷ್ಟು ಗಿಡಗಳ ಸಂಖ್ಯೆ ಇರುವಷ್ಟೇ ನಾವು ನೋಡ್ಕೋಬೇಕು. ಸಾಮಾನ್ಯವಾಗಿ ರೈತರು ಅದನ್ನು ಕಾಪಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವರಿಗೆ ನಿಖರವಾದ ಒಂದು ಬಿತ್ತನೆ, ಏನು ಕೂರಿಗೆ ಆಧಾರಿತ ಬಿತ್ತನೆ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಿರ್ದಿಷ್ಟವಾದ ಆಳಕ್ಕೆ ಬೀಜವನ್ನು ಬಿತ್ತಿ ನಿರ್ದಿಷ್ಟವಾದ ಗಿಡಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದ್ರಿಂದ ಇಳುವರಿನ ನಾವು ಜಾಸ್ತಿ ಮಾಡ್ಕೊಬೋದು.
2: ಸಾಲು ಸಾಲು ನಡುವೆ ರೈತ ಬಾಂಧವರು ಮಾಡ್ತಾ ಇದ್ದಾರೆ, ಬಟ್ ಸಸ್ಯದಿಂದ ಸಸ್ಯ ಅಲ್ಲಿ ಒಂದು ಸ್ವಲ್ಪ ಇಡುತ್ತಾ ಇದ್ದಾರೆ ಅನಿಸ್ತೈತೆ. ಸೊ ಅಲ್ಲಿ 2 ಅಡಿ ಅಂತರ ಸಾಲಿನಿಂದ ಸಾಲಕ್ಕೆ ಮತ್ತು 1 ಅಡಿ ಗಿಡದಿಂದ ಗಿಡಕ್ಕೆ ಇದ್ರ ಉತ್ತಮವಾದ ಒಂದು ಪಾಪ್ಯುಲೇಷನ್ ಅಂತೀವಿ. ಸಸ್ಯ ಸಂಖ್ಯೆಗಳು 1 ಹೆಕ್ಟೇರ್ಗೆ ಜಾಮಿಟ್ರಿ, ಕ್ರಾಪ್ ಜಾಮಿಟ್ರಿ ಇರ್ತೀವಿ, ಅದನ್ನು ಕಾಪಾಡ್ಕೊಳ್ಳೋದ್ರಿಂದ ಇಳುವರಿಯನ್ನು ಪಡಿಬೋದು.
1: ಈಗ ಯಾರೇ ಮುಸ್ಕಿನ ಜೋಳ ಬೆಳೆದ್ರು 3 ಉದ್ದೇಶಕ್ಕಾಗಿರುವಂತಹ ಮುಸ್ಕಿನ ಜೋಳನೇ ಬೆಳೀರಿ ಅನ್ನೋದು ತಮ್ಮ ಸಲಹೆನಾ? ಈಗ ಯಾಕೆಂದ್ರೆ ಮೇವಿಗಾಗಿರುವಂತಹ ಮುಸ್ಕಿನ ಜೋಳದ ತಳಿಗಳು ಕೂಡ ಸಾಕಷ್ಟು ಇದ್ದಾವೆ. ಅಂದ್ರೆ ಈಗ ಅವರು ಉದ್ದೇಶವನ್ನ ಇಟ್ಕೊಂಡು ಬೆಳೆಯೋದು, ಆದ್ರೆ 3 ಉದ್ದೇಶಗಳಿಗಿರುವಂತಹ ಮುಸ್ಕಿನ ಜೋಳ ಬೆಳೆಯೋದು ತಮ್ಮ ಆಯ್ಕೆಯ ದೃಷ್ಟಿಯಲ್ಲಿ ಒಳಿತು ಅಂತ.
0: ಕೇಶಮೂರ್ತಿ ಅವರು, ಈಗ ಏನಾಗಿದೆ, ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೈನುಗಾರಿಕೆ ಬಹಳ ಯಥೇಚ್ಛವಾಗಿ ಜನಪ್ರಿಯವಾಗಿದೆ. ಹೈನುಗಾರಿಕೆ ಮಾಡೋ ಎಲ್ರಿಗೂ ಹಸಿರು ಮೇವಿನ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಕರ್ನಾಟಕದಿಂದ ಹೊರರಾಜ್ಯಗಳಿಗೆ ಸುಮಾರು ಭಾಗ ನಮ್ಮ ಒಂದು ಸೈಲೇಜು ಇದೆಲ್ಲ ಮತ್ತೆ ಹಸಿರು ಮೇವು ಕೂಡ ಹೋಗ್ತಾ ಇದೆ. ಇವುಗಳ ಅವಕಾಶ ಇದೊಂದು. ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಕೆ ರೈತರು ಏನ್ ಮಾಡ್ತಿದ್ದಾರೆ, ಕಾಳಿಗೆ ಸಂದರ್ಭ ಬಂದಾಗ ಕಾಳಿಗೆ ಕಟಾವು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮೇವುಗಾಗಿ ಬೇಡಿಕೆ ಬಂದಾಗ ಮೇವಿಗೂ ಮಾರ್ಕೋಬಹುದು. ಈ ಎರಡು ಅವಕಾಶದಿಂದ ಅವರಿಗೆ ಆದಾಯವನ್ನು ಕೂಡ ಹೆಚ್ಚು ನಿರ್ದಿಷ್ಟವಾಗಿ ತಗೊಳ್ಬಹುದು ಅಂತ. ಈಗ ಸುಮಾರು ಈಗ ಹಸಿರು ಮೇವಿಗೆ ಕಟಾವು ಮಾಡಿದ್ರೆ ಸುಮಾರು 1 20 ಟನ್ ಕಟ್ ಮಾಡಿದ್ರೆ ಇವತ್ತು 1,000 ರೂಪಾಯಿ ಒಂದು ಟನ್ಗೆ ಇದೆ ಅಂದ್ರೆ 60,000 ರೂಪಾಯಿ ಸುಮಾರು 90 ದಿನ ಒಳಗಡೆ ಅವ್ರಿಗೆ ಬಂದ್ಬಿಡುತ್ತೆ ಸೈಲೇಜ್ ಮಾಡೋದಿದ್ರೆ.
1: ಈ ಕಟಾವಿನ ನಂತರದ ತಾಂತ್ರಿಕತೆ, ಕಟಾವು ಮಾಡಿದ್ಮೇಲೆ ಮಾರುಕಟ್ಟೆನಲ್ಲಿ ದರ ಇಲ್ದಲೆ ಇದ್ದಾಗ ಅದನ್ನ ಶೇಖರಣೆ ಮಾಡ್ಬೇಕು.
0: ಹೆಚ್ಚಿನ ಭಾಗ್ಯ ಇವತ್ತು ರೈತರಿಗೆ ನಷ್ಟವಾಗ್ತಾ ಇರೋದು, ಅದು ನಮ್ಮ ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಇವತ್ತು ಸರಿಯಾದ ಒಣಗಿಸಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡುವಂತ ವ್ಯವಸ್ಥೆ ಇಲ್ಲದೆ ರೈತರಿಗೆ ಸುಮಾರು 25-28% ಬಂದಂತ ಉತ್ಪನ್ನ ನಷ್ಟವಾಗ್ತಾ ಇದೆ. ನಾನೇ ಸುಮಾರು ನಾವೊಂದು ಇದರಲ್ಲಿ ಹೋದಾಗ ಮಳೆ ಬಂದ್ಬಿಟ್ಟಿರ್ತದೆ, ಅವ್ರಿಗೆ ಒಣಗಾಕುವಂತ ಕಣಗಳು ಅವ್ರು ಮಾಡ್ಕೊಂಡಿರೋದಿಲ್ಲ, ಜಾಗನೂ ಕೂಡ ಇರೋದಿಲ್ಲ. ದಾವಣಗೆರೆ ಹಾವೇರಿ ಒಂದು ಜಿಲ್ಲೆಯಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೀತಾರೆ, ಅಲ್ಲಿ ಶೇಖರಣೆ ಮಾಡೋಕೆ ಜಾಗಗಳಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಆ ಒಂದು ಯೋಜನೆಯೇ ವಿಶೇಷವಾದ ಯೋಜನೆ ತಂದು ಈಗ ಹೆಚ್ಚಿನ ಮಟ್ಟದಲ್ಲಿ ಶೇಖರಣೆ ಮಾಡೋದಕ್ಕೆ ಮತ್ತು ಅದನ್ನು ಆಧಾರದ ಮೇಲೆ ಸಾಲನೂ ಕೂಡ ಕೊಡುವಂಥ ಒಂದು
1: ಯೋಜನೆ ತಂದಿದೆ.
0: ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಅಥವಾ ವೇರ್ ಹೌಸ್ಗಳ ಮುಖಾಂತರ ತಂದು ಆ ಯೋಜನೆ ಮುಖಾಂತರ ಇವತ್ತು ಮಾಡ್ತಾ ಇದೆ. ಅದಿಲ್ಲದೆ ಕಾಳಗಾಗಿ ಕಟಾವು ಮಾಡೋ ಸಂದರ್ಭದಲ್ಲಿ ಭೂಮಿಯಲ್ಲೇ ಒಣಗಿಸಿ ಬಿಡುವಂಥದ್ದಕ್ಕಿಂತ ಈ ಒಂದು ತೆನೆಯನ್ನು ಕಟಾವು ಮಾಡ್ಕೊಳ್ಳುವಂಥದ್ದು, ತೆನೆ ಕಟ್ ಮಾಡಿ ಅದನ್ನು ಸುಲಿದು ಹೆಚ್ಚಿನ ಭಾಗ ಒಣಗಿಸೋಕೆ ಜಾಗ ಇರೋದಿಲ್ಲ. ಈಗ ಅದಕ್ಕಾಗಿ ಡ್ರೈಯರ್ಸ್ ಕೂಡ ಇವತ್ತು ಬರ್ತಾ ಇದೆ. ಗ್ರೈಂಡ್ ಡ್ರೈಯರ್ಸ್ನ ಪೋರ್ಟಬಲ್ ಡ್ರೈಯರ್ಸ್, ಪೋರ್ಟಬಲ್ ಡ್ರೈಯರ್ಸ್ ಅಂದರೆ ಸುಮಾರು ಒಂದು ಸಾರಿಗೆ 3-4 ಕ್ವಿಂಟಾಲ್ನಷ್ಟನ್ನ ಪ್ರತಿ 2 ಗಂಟೆಗೆ ಒಂದು ಡ್ರೈ ಮಾಡಿ ಆ ಒಂದು ಒಣಗಿಸಿ ಅದನ್ನು ಮಾರಾಟ ಮಾಡೋದ್ರಿಂದ. ಇದಿಲ್ಲದೆ ಇನ್ನೂ ಹೆಚ್ಚಿನ ಭಾಗ ಏನು ಮಾಡ್ತಿದ್ದಾರೆ, ನೇರವಾಗಿ ಕಟಾವು ಮಾಡಿದ್ದನ್ನು ಡ್ರೈಯರ್ಸ್ಗೆ, ಈಗ ನಾವು ಬೀಜೋತ್ಪಾದನೆ ಮಾಡಿದ್ರೆ ಒಂದು ಹೆಚ್ಚು ಅವಕಾಶ ಅದರಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇತ್ತೀಚೆಗೆ ಡ್ರೈಯರ್ಸಿಂದನೇ ಕಾಬನ್ನೇ ಡ್ರೈ ಮಾಡಿ ಒಂದೇ ಸಮನಾಗಿ ಡ್ರೈ ಮಾಡಿ ಬೀಜವನ್ನು ಉತ್ಪಾದನೆ ಮಾಡೋದಕ್ಕೆ ಅದನ್ನು ನಾವು ಉಪಯೋಗಿಸ್ತಾ ಇದ್ದಾರೆ. ಆದರೆ ಕಾಳಿಗಾಗಿ ಉಪಯೋಗಿಸುವಾಗ ಇನ್ನೂ ಅದು ಹೆಚ್ಚಾದ ಯಂತ್ರಗಾರಿಕೆಗಳು ನಮ್ಮ ರಾಜ್ಯದಲ್ಲಿ ಇನ್ನೂ ಬಂದಿಲ್ಲ.
1: ಅದೇ ಕಾಬಿಂದ ಕಾಳನ್ನು ಬೇರ್ಪಡಿಸೋ ಯಂತ್ರ ಬಂದಿದೆ, ಮತ್ತು ಮಧ್ಯದ ಕಾಬನ್ನು ಪಶು ಆಹಾರವಾಗಿ ತಯಾರು

0: ಮಾಡುವಂತಹ ತಾಂತ್ರಿಕತೆಗಳು ಕೂಡ ಲಭ್ಯ ಇದೆ.
1: ಅದಲ್ಲದೆ ಇವತ್ತು ಮುಸ್ಕಿನ್ ಜೋಳದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನು ಇವತ್ತು ನಾವು ಒಂದೊಂದಾಗಿ ಹೇಳುದಾದ್ರೆ, ಈಗ ಸಿಲ್ಕ್ ಅಂತ ಏನ್ ಹೇಳ್ತೀವಿ ಅಥವಾ ಕಾಬ್ನ ತುದಿಯಲ್ಲಿ ಬರುವಂತ ಸಿಲ್ಕ್, ಇವತ್ತು ಸಿಲ್ಕ್ ನ ಟೀ ಮಾಡಿ ನಾವು ಅದು ಬಹಳ ಜನಪ್ರಿಯಗೊಳ್ತಾ ಇದೆ. ಅದು ಆರೋಗ್ಯಕ್ಕೂ ಕೂಡ ಹೆಚ್ಚು, ಅದರಲ್ಲಿ ಪಾಲಿಫಿನಾಲ್ಸ್ ಅದೆಲ್ಲ ಇರೋದು, ಆರೋಗ್ಯಪೂರ್ಣವಾದ ಅಂಶಗಳು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಕಾರನ್ ಸಿಲ್ಕ್ ಟೀ ಆಗಿ ಅದು ಬೇಡಿಕೆ ಬರ್ತಾ ಇದೆ. ಇನ್ನು ಶ್ಯಾಂಕ್ ಅಂತ ಅದು ಮಧ್ಯದಲ್ಲಿ ಕಾಳಿನ ಒಂದು ತೆನೆ ಮಧ್ಯದಲ್ಲಿ ಇರುವಂಥದ್ದನ್ನು ನಾವು ಇವತ್ತು ಪೇಪರ್ ಪ್ಲೇಟ್ಸ್ ಥರ ಏನು ಊಟದ ತಟ್ಟೆಗಳನ್ನು ಉಪಯೋಗಿಸೋದು, ಉತ್ತಮವಾದ ಗುಣಮಟ್ಟದ ಊಟದ ತಟ್ಟೆ ಆ ಶ್ಯಾಂಕ್ ಉಪಯೋಗಿಸೋದ್ರಿಂದ ಬರ್ತಾ ಇದೆ. ಇದಲ್ಲದೆ ನಾವು ಈಗ ಬಯೋಫರ್ಟಿಲೈಸರ್ಸು ಅಥವಾ ಬೇರೆ ಎಲ್ಲವನ್ನು ತಯಾರಿಕೆ ಮಾಡುವಾಗ ಒಂದು ಕ್ಯಾರಿಯರ್ ಮೆಟೀರಿಯಲ್ ಆಗಿ ನಾವು ಇವತ್ತು ಈ ಒಂದು ಶ್ಯಾಂಕನ್ನು ಉಪಯೋಗಿಸ್ತಾ ಇದ್ದೀವಿ. ಅದಲ್ಲದೆ ಕಾಂಡ ಮತ್ತು ಎಲೆಗಳು ಇವುಗಳೆಲ್ಲವನ್ನು ಇವತ್ತು ಬಯೋಮಾಸ್ ಕಾಂಪೋಸ್ಟ್ಗಾರ ಉಪಯೋಗಿಸಬಹುದು, ಇಲ್ಲಾಂದ್ರೆ ಬಯೋಮಾಸ್ ಪಡೆಯೋದಕ್ಕೆ ಇವತ್ತು ಸಿ ಎನ್ ಜಿ ಗ್ಯಾಸ್ ಬಯೋಗ್ಯಾಸ್ ಉತ್ಪಾದನೆಗೆ ಉಪಯೋಗಿಸ್ತಿದ್ದಾರೆ. ಇಷ್ಟು ಅವಕಾಶಗಳು ಇದರಲ್ಲಿ ಇದೆ.
0: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಹಾದೇವ್ ಅವರೇ?
1: ನನ್ನ ಮೊಬೈಲ್ ಸಂಖ್ಯೆ 9945332633.
0: ಇನ್ನೊಂದು ಸರಿ ಹೇಳಿ,
1: 9945332633.
0: ಇನ್ನೂ ಒಂದು ಸರಿ ಹೇಳ್ಬಿಡಿ,
1: 9945332633.
0: ನಿಮ್ದು ಹೇಳಿ ಡಾಕ್ಟರ್ ಮನು ಅವರೇ.
2: ನಂದು 9480211383.
0: ಇನ್ನೊಮ್ಮೆ ಹೇಳ್ತೀರಾ?
2: 9480211383.
0: ಇನ್ನೂ ಒಂದು ಸರಿ ಹೇಳ್ಬಿಡಿ,
2: 9480211383.
0: ಒಳ್ಳೆಯದು ಡಾಕ್ಟರ್ ಮನು ಅವರೇ ಹಾಗೂ ಡಾಕ್ಟರ್ ಮಹಾದೇವ್ ಅವರೇ, ಇದುವರೆಗೂ ಮುಸ್ಕಿನ ಜೋಳದ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
1: ಧನ್ಯವಾದಗಳು.
3: ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಇದುವರೆಗೂ ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎಂ ಮನು ಅವರು. ಮುಂದಿನ ಸೋಮವಾರ June 1 ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಪ್ರಸಾರ ಆಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ ಪಿ ಯೋಗಾನಂದ ಮತ್ತು ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಾರೂಢ ಸಿಂಗಾಡಿ ಅವರು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೇಷ್ಮೆ ರಂಗ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ರೈತ ಬಾಂಧವರೇ, ಈಗ ಕೇಳಿ ಒಂದು ಕೃಷಿ ಗೀತೆ.

ಇದುವರೆಗೂ ಜೋಳದ ಕುರಿತಾದ ಕೃಷಿಗೀತೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಪೂರ್ವ ಸಿದ್ಧತೆ, ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಆತ್ಮೀಯ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
3: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
4: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40%ರಷ್ಟು ಕಚ್ಚಾ ತೈಲ, 90%ರಷ್ಟು ಎಲ್ಪಿಜಿ ಹಾಗೂ 65%ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ಧ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು

0: ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 7:45. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಚಾರ್ಮಿನಾರ್ ಚಿತ್ರದ ಗೀತೆಯನ್ನ. ಸ್ವರ ಸಂಯೋಜನೆ ಮಾಡಿ ಗೀತೆಯನ್ನ ಹಾಡಿದ್ದಾರೆ ಹರಿ. ಸಹಗಾಯಕರು ಅನುರಾಧ ಭಟ್. ಸಾಹಿತ್ಯ ರಚನೆ ಲೋಕೇಶ್ ಕೃಷ್ಣ ಅವರದು.

ಚಿತ್ರ ತಾಜ್ಮಹಲ್, ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಆರ್ ಚಂದ್ರು ಅವರದು, ಸಂಗೀತ ಸಂಯೋಜನೆ ಅಭಿಮಾನ್.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಸೋನು ನಿಗಮ್ ಹಾಗೂ ನಂದಿತಾ ಅವರು ಕೃಷ್ಣ ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಯುವ ಸೆಲೆಬ್ರಿಟಿ, ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ.

0: ಕೇಳುಗರು ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಯುವ ಸೆಲೆಬ್ರಿಟಿ ಅನ್ನುವ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾರ ಒಂದು ಧ್ವನಿಯಲ್ಲಿ ನೀವು ಈ ಒಂದು ಗೀತೆಯನ್ನು ಕೇಳಿದ್ರಿ ಅನ್ನುವ ವಿಚಾರವನ್ನು ಈಗ ವ್ಯಕ್ತಪಡಿಸ್ತಾ ಹೋಗ್ತೀನಿ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರಂಗಭೂಮಿಯ ಹಾಡಿನ ಮೂಲಕ ಆರಂಭವನ್ನು ಕೊಟ್ಟಿದ್ದಾರೆ. ಅವರೇ ನಮ್ಮ ದಿಶಾ ರಮೇಶ್ ಅವರು. ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ನಡೆಸಿರುವಂತಹ ದಿಶಾ ರಮೇಶ್ ಇವತ್ತಿನ ನಮ್ಮ ಯುವ ಸೆಲೆಬ್ರಿಟಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ದಿಶಾ ರಮೇಶ್ ಅವರೇ.
1: ನಮಸ್ಕಾರ ಸರ್.
0: ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್.
0: ಬಹಳ ಖುಷಿ ಆಗ್ತಿದೆ ದಿಶಾ ರಮೇಶ್ ಅವರು ನಮ್ಮ ಮೈಸೂರಿನವರು ಅಂತ ಹೇಳಿಕ್ಕೆ.
1: ಹೌದು ಸರ್, ನಂಗೂ ಅದ್ರ ಬಗ್ಗೆ ಸಖತ್ ಖುಷಿ ಇದೆ.
0: ಈಗ ದಿಶಾ ರಮೇಶ್ ಅಂತ ಅಂದಾಗ ಒಂದು ವಿಚಾರ ಅಂತೂ ಖಂಡಿತ ನಾವು ಅದನ್ನ ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ದಿಶಾ ರಮೇಶ್ ಅವರು ಪ್ರಖ್ಯಾತ ಪೋಷಕ ನಟರ ಒಂದು ಮಗಳು.
1: ಹೌದು ಸರ್.
0: ದಿಶಾ ರಮೇಶ್ ಅಂತ ಇರೋದ್ರಿಂದ ರಮೇಶ್ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ, ಆದ್ರೆ ರಮೇಶ್ ಅಂತ ಹೇಳಿದ್ರೆ ಅಷ್ಟು ಜಲ್ದಿ ಗೊತ್ತಾಗಲ್ಲ ಯಾರು ಅಂತ ಹೇಳಿ. ಮಂಡ್ಯ ರಮೇಶ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ಕನ್ನಡ ಚಲನಚಿತ್ರದಲ್ಲಿ ಬಹಳ ಹೆಸರುವಾಸಿಯಾದಂತಹ ಹಾಸ್ಯ ನಟರು, ಪೋಷಕ ನಟರು, ರಂಗಭೂಮಿ ಕಲಾವಿದರು, ನಿರ್ದೇಶಕರು, ನಮ್ಮ ಮೈಸೂರಿನಲ್ಲೇ ಒಂದು ನಟನ ಅನ್ನುವ ರಂಗ ಶಾಲೆ ನಡೆಸ್ತಾ ಇದ್ದಾರೆ, ಬಹಳಷ್ಟು ಹೆಸರು ಮಾಡಿದಂಥವ್ರು.
1: ಓಕೆ,
0: ಮೊದಲನೇದಾಗಿ ತಾವು ಅವರ ಮಗಳಾಗಿದ್ರಿ.
1: ಎಸ್.
0: ಓಕೆ, ಬಹಳ ಪ್ರೌಡ್ ಫೀಲ್ ಮಾಡ್ತೀರಿ?
1: ಸಖತ್ ಖುಷಿ ಇದೆ ಸರ್ ಅದ್ರ ಬಗ್ಗೆ. ಅಂದ್ರೆ ಒಂದು ಅವ್ರ ಮಗಳಾಗಿ, ಹಾಗೆ ಅವ್ರ ಪತ್ನಿ ಅಂದ್ರೆ ನನ್ನ ತಾಯಿ ಕೂಡ ರಂಗಭೂಮಿ ಕಲಾವಿದನ ಆಗಿರೋದ್ರಿಂದ ಒಟ್ಟು ಅವರಿಬ್ರು ಏನು ಕಲಿಸ್ಕೊಟ್ಟಂತ ಒಂದು ರೀತಿ ದಾರಿ, ಇಂದು ನನಗೂ ಕೂಡ ರಂಗಭೂಮಿನಲ್ಲೇ ಕೆಲಸ ಮಾಡೋ ತರ ನಟನೆಯನ್ನ ರಂಗಭೂಮಿನ ತುಂಬಾ ಮುಖ್ಯ ಭಾಗವಾಗಿ ತಗೊಳ್ಬೇಕು ಅಂತ ಪ್ರೇರೇಪಿಸಿದೆ. ಅದಕ್ಕೆ ಅವರಿಬ್ರು ಬಗ್ಗೆನೂ ಅಷ್ಟು ಖುಷಿ ನನಗಿದೆ ಯಾವಾಗ್ಲೂ.
0: ಈಗ ದಿಶಾ ರಮೇಶ್ ಒಂದು ಪ್ರಶ್ನೆ, ರಂಗಭೂಮಿ ನಟಿಯಾಗಿದ್ದೀರಿ, ಹಾಗೆ ಚಲನಚಿತ್ರದಲ್ಲಿ ಕೂಡ ನಟಿಸಿದ್ದೀರಿ, ಈಗ ತಂದೆ ಮಂಡ್ಯ ರಮೇಶ್ ಆಗಿಲ್ದಿದ್ರೆ ನೀವು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ?
1: ನನಗೆ ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಸರ್. ಯಾಕೆ ಅಂತಂದ್ರೆ ನನ್ನ ಇಡೀ ಚೈಲ್ಡ್ಹುಡ್ ಡೇಸ್ ಏನಿದೆ, ನನ್ನ ಇಡೀ ಬಾಲ್ಯದಷ್ಟು ದಿನಗಳು ಅಪ್ಪ ಅಮ್ಮ ಇಬ್ರು ಕೂಡ ನಾಟಕ, ಸಂಗೀತ, ನಾಟಕದ ನಿರ್ದೇಶಕರು, ಅವ್ರು ಕಲ್ಸ್ಕೊಟ್ಟಂತಹ ನಟನೆ, ಅದರಲ್ಲಿ ಇದ್ದಂಥ ಮ್ಯಾನರಿಸಮ್ಸು, ಬಾಡಿ ಲ್ಯಾಂಗ್ವೇಜು, ವಾಯ್ಸ್ ವೇರಿಯೇಷನ್ಸು, ಮಾಡ್ಯುಲೇಷನ್ಸು, ಇದೆಲ್ಲದನ್ನು ಮಾಡಿಕೊಂಡೇ ಬದುಕಿದಂಥವ್ರು, ನಾಟಕದ ಎಲ್ಲ ಮಾತುಗಳನ್ನ ಕಲಿತಾ ಬದುಕಿದಂಥವ್ರು, ಎಲ್ಲ ಪಾತ್ರಗಳನ್ನ ಅಭ್ಯಾಸ ಮಾಡಿಕೊಂಡು ಬದುಕಿದಂಥವ್ರು ಮನೆಯಲ್ಲೇನೆ, ಯಾಕಂದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ರಿಹರ್ಸಲ್ಸ್ ಇರ್ತಿತ್ತು. ಸೊ ಇದೇನಾಗ್ಬಿಡ್ತು ನನಗೆ ಅದನ್ನೇ ನೋಡ್ಕೊಂಡು ಬೆಳೆದಂಥವಳಿಗೆ ಎಷ್ಟೋ ನಾಟಕದ ಹಾಡುಗಳು ಇವಾಗ ನನಗೆ ಕೇಳಿದ್ರು ಗೊತ್ತಿದೆ, ಅವರು ಅಭಿನಯಿಸಿದ ನಾಟಕಗಳು ತುಂಬಾ ಒಂದು 20-25 ವರ್ಷದ ಮುಂಚಿಂದು, ಈಗಲೂ ನನಗೆ ಕೇಳಿದ್ರೆ ಗೊತ್ತಿದೆ. ಹೇಗೆ ಅಂತ ಹೇಳಿದ್ರೆ ಅದೊಂಥರ ಮಸಲ್ ಮೆಮೊರಿನಲ್ಲಿ ಉಳಿದು ಬಿಟ್ಟಿದೆ ಎಷ್ಟೊಂದು ಹಾಡುಗಳು. ಹಂಗಾಗಿ ಅವರೇ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಈ ತರ ನಾಟಕಗಳಿದೆ, ರಂಗಭೂಮಿ ಅನ್ನೋದು ಎಂಥ ಒಂದು ಮೆಮೊರಿ ಪವರ್, ಅಬ್ಸರ್ವೇಷನ್, ಹಾಗೆ ಎಷ್ಟೋ ಒಂದು ವಿಚಾರಗಳಿಗೆ ಬುನಾದಿ ತುಂಬಾ ಗ್ರೌಂಡೆಡ್ ಆಗಿ ಬದುಕದನ್ನ ಕಲಿಸುತ್ತೆ. ಆ್ಯಂಡ್ ಅದು ಎಲ್ಲರ ಬದುಕು ಕೂಡ ಸಖತ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನೋದು ತುಂಬ ಮನವರಿಕೆ ಮಾಡಿಕೊಟ್ಟಿದ್ದೆ ಅಪ್ಪ ಅಮ್ಮ. ಹಾಗಾಗಿ ಇವರಿಬ್ರು ಬಿಟ್ಟು ಇನ್ನು ಯಾರ ಜೊತೆನಾದರೂ ನಾನು ಇದಾಗ್ಬಿಟ್ಟಿದ್ರೆ ನನಗೆ ಪ್ರಾಬಬ್ಲಿ ಇಷ್ಟು ಸೀರಿಯಸ್ನೆಸ್ಸು ಅಥವಾ ರಂಗಭೂಮಿ ಬಗ್ಗೆ ಇಷ್ಟು ಅರ್ಥ ಆಗ್ತಿತ್ತು ಅಂತ ನನಗೆ ನಿಜವಾಗ್ಲೂ ಅನ್ಸಲ್ಲ ಸರ್.
0: ಬಹಳ ಖುಷಿಯಾಗುತ್ತೆ ಮೈಸೂರಿನಲ್ಲಿ ರಂಗ ಶಾಲೆಯನ್ನು ನಡೆಸ್ತಾ, ಹಾಗೆ ಮಗಳನ್ನು ಕೂಡ ಅದರಲ್ಲೇ ಮೌಲ್ಡ್ ಮಾಡ್ತಾ ಕಲಿತಾ ಹಾಗೆ ಹಾಡನ್ನು ಕೂಡ ಹಾಡ್ತೀರಿ ಅಲ್ವಾ? ರಂಗಭೂಮಿ ಹಾಡುಗಳನ್ನ ಹಾಡ್ತೀರಿ, ಹಾಗೆ ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದೀರಿ. ಅಂದ್ರೆ ರಂಗಭೂಮಿ ಬಂದ್ಮೇಲೆ ಚಲನಚಿತ್ರಕ್ಕೆ ಹೋಗ್ಲೇಬೇಕು ಅಂತ ಅನ್ಸುತ್ತಾ? ಅದೊಂದು ಬೇಸ್ ರಂಗಭೂಮಿ ಅಂತ ಅನ್ಕೊಂಡು ನಮಗೆ ನಟಿಸ್ಲಿಕ್ಕೆ ಒಂದು ಚಲನಚಿತ್ರ ಬೇಸ್ ಆಗುತ್ತಾ, ಹೇಗೆ ಅದು?
1: ರಂಗಭೂಮಿಯಿಂದ ಸಿನಿಮಾ ಅಥವಾ ಸೀರಿಯಲ್ಗೆ ಹೋಗೋದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಬಳಕೆ ಆಗೋದು ಒಂದು ಜನ ಈಗ ಮಾಡ್ತಿರೋ ಕೆಲಸ.
0: ಇನ್ನೊಂದು ಏನಂತಂದ್ರೆ ಬಹಳಷ್ಟು ಜನ ನಮ್ಮ ಮೈಸೂರಿನ ಬಹಳಷ್ಟು ಕಲಾವಿದರು ನಟನದಲ್ಲಿ ಆಕ್ಟ್ ಮಾಡ್ತಾ ಕಲಿತಾ

0: ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಸೀರಿಯಲ್ಸ್ಗಳಲ್ಲಿ ನಟಿಸ್ತಾ ಇದ್ದಾರೆ, ಬಹಳ ಬಹಳ ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ.
1: ಎಷ್ಟೊಂದು ಜನ ಸೀರಿಯಲ್ಸ್ ಅಲ್ಲಿ ಹಾಗೆ ಸಿನಿಮಾದಲ್ಲಿ ನಮ್ಮ ನಟನದವ್ರನ್ನ ನೋಡಿದ ಕೂಡಲೇ ಸಖತ್ತು ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಮ ಜೊತೆಲ್ಲ ಕೆಲಸ ಮಾಡಿದಂಥವ್ರು. ಈಗ ಅವರು ಅವ್ರನ್ನವರು ತುಂಬ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಪಾತ್ರನ ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ತೆರೆದಿಟ್ಕೋತಾರೆ. ಹಾಗೆ ಅದನ್ನ ನಾವು ಅಂದ್ರೆ ಈಗ ನಾನು ನನ್ನ ಜೊತೆಗೆ ಹಾಗೆ ಮೇಘ ಸಮೀರ ಅಂತ ನಟನದ ಪ್ರಾಂಶುಪಾಲರು, ಅವರು ಕೂಡ ರಂಗಭೂಮಿಗಾಗಿ ನಟನ ಜೊತೆಗೆ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಂಥವ್ರು. ನಾವೆಲ್ಲರೂ ಕೂಡ ಅಲ್ಲಿ ಬಂದಂತಹ ಎಷ್ಟೊಂದು ವಿದ್ಯಾರ್ಥಿಗಳನ್ನ ಪೋಷಿಸೋದ್ರ ಮುಖಾಂತರ, ನಟನೆ ಅಂದ್ರೇನು, ರಂಗಭೂಮಿ ಅಂದ್ರೇನು ಅಂತ ಅವ್ರಿಗೆ ಟೀಚ್ ಮಾಡೋದ್ರ ಮುಖಾಂತರ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡೋ ತರದೊಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ನಮ್ದಾಗಿರ್ತಿತ್ತು ಮೊದ್ಲಿಂದನು. ಅವ್ರ ಆಕ್ಟಿಂಗ್ ಅಂತಾನೆ ಅಲ್ಲದೆ ಬಹಳಷ್ಟು ವಿಚಾರಗಳನ್ನ ಅವರೊಂದು ಪಾಕೆಟ್ಗೆ ಅವ್ರ ಬುತ್ತಿಗೆ ಹಾಕೊಂಡು ಹೋಗ್ತಾರೆ ಒಂದ್ ಇಡೀ ವರ್ಷ ಕಲ್ತ್ಕೊಂಡು. ಅದು ನಟನೆ ಜೊತೆಗೆ ಅವರು ಡಿಸೈನ್ ವಿಚಾರ ಆಗಿರಬಹುದು, ಮ್ಯೂಸಿಕ್ ಆಗಬಹುದು, ಅಥವಾ ಡೈರೆಕ್ಷನ್ ಆಗಬಹುದು, ಹೀಗೆ ಬಹಳಷ್ಟು ವೇರಿಯಸ್ ಆಸ್ಪೆಕ್ಟ್ಸ್ ನಲ್ಲಿ ಅವರು ಹೇಗೆ ಬದುಕನ್ನ ಕಟ್ಕೋಬಹುದು ಅನ್ನೋ ಒಂದು ಆಪ್ಷನ್ಸ್ ನ ಅವ್ರಿಗೆ ರಂಗಭೂಮಿ ಕಟ್ಕೊಡುತ್ತೆ. ಆ ಕೆಲಸನ ನಟನ ಕೂಡ ಮಾಡ್ತಿದೆ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಇದೆ ಸರ್.
0: ಈಗ ರಂಗಭೂಮಿ ಅದನ್ನ ಬಿಟ್ಟು ಸ್ವಲ್ಪ ಹೊರತಾಗಿ ಮಾತಾಡೋದಾದ್ರೆ ತಮ್ಮ ಎಜುಕೇಶನ್ ಎಲ್ಲಾಗಿದ್ದು, ಏನ್ ಮಾಡಿದ್ರಿ?
1: ನಾನು ಗೋಕುಲ ಸ್ಕೂಲ್ನಲ್ಲಿ 1-6 ಮಾಡಿದೆ, ಅದಾದ್ಮೇಲೆ ರಾಮಕೃಷ್ಣ ವಿದ್ಯಾಕೇಂದ್ರದಲ್ಲಿ ಹೈಸ್ಕೂಲ್ಸ್ನ ಮಾಡಿದೆ, ಆಮೇಲೆ ಕೌಟಿಲ್ಯ ವಿದ್ಯಾಲಯದಲ್ಲಿ ನನ್ನ ಕಾಲೇಜ್ ಆಯಿತು, ಆಮೇಲೆ ಡಿಗ್ರಿ ನಾನು ಮಹಾಜನಾಸಲ್ಲಿ ಮಾಡಿದೆ. ಜನಾಸಲ್ಲಿ ಮಾಡಾದ್ಮೇಲೆ ನನ್ನ ಮಾಸ್ಟರ್ಸ್ನ, ಅದು ಕೂಡ ಥಿಯೇಟರ್ ಆರ್ಟ್ಸ್ನಲ್ಲೇ ನಾನು ಮಾಸ್ಟರ್ಸ್ ಮಾಡಿದೆ, ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿನಲ್ಲಿ ಮಾಡಿದೆ. ಇಲ್ಲೆಲ್ಲ ಕೂಡ
0: ಥಿಯೇಟರ್ನೇ ಮಾಡಬೇಕು ಅಂತ ಹೇಳಿ ಅದು ಕಲ್ಪನೆ ಹುಟ್ಕೊಂಡಿದೆ ಮನೆಯಿಂದನೇನ ಇಲ್ಲ ಬೇರೆ ಏನಾದರೂ ಮಾಡಿ?
1: ಆಕ್ಚುಲಿ ಲಿಟ್ರೇಚರ್ ನಲ್ಲಿ ಮಾಡ್ಬೇಕನ್ನೋದೇ ಇದ್ದಿತ್ತು, ಬಟ್ ಏನೋ ಗೊತ್ತಿಲ್ಲ ಡಿಗ್ರಿ ಸೆಕೆಂಡ್ ಇಯರ್ ಆಗ್ತಿದ್ದ ಹಾಗೆ ಈ ರಂಗಭೂಮಿ ಒಂದು ತೀವ್ರತೆ ನನ್ನಲ್ಲಿ ಜಾಸ್ತಿ ಆಗಕ್ಕೆ ಶುರು ಆಗೋಯ್ತು. ಅದರಲ್ಲೇ ನಾನು ಅಭ್ಯಾಸ ಮಾಡಬೇಕು, ಅದರಲ್ಲೇ ಮುಂದುವರಿಬೇಕು ಅನ್ನೋ ಒಂದು ತುಂಬಾ ಧ್ಯಾನ ಜಾಸ್ತಿ ಆಗಕ್ಕೆ ಶುರುವಾಯ್ತು. ಅದರಲ್ಲೇ ಇರಬೇಕು ಅಂತ ಅಂದ್ರೆ ಮತ್ತೆ ಅದನ್ನ ತಪ್ಪಿಸ್ಕೋಬೇಕು ಅಂತ. ಇದೆಲ್ಲ ಏನಂದ್ರೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಆಕ್ಚುಲಿ ನಂಗೆ ಇದ್ರ ಬಗ್ಗೆ ಒಂದು ಚೂರು ಆಸಕ್ತಿ ಇರಲಿಲ್ಲ. ಪ್ರಾಬಬ್ಲಿ ಅಪ್ಪ ಅಮ್ಮ ಅದನ್ನೇ ಮಾಡ್ತಿದ್ದು ನನ್ಗೆ ಇನ್ಬಿಲ್ಟ್ ಆಗಿ ಬಂದಿತ್ತು ಅನ್ನೋದು ಬಿಟ್ರೆ ನಾನಾಗ ನಾನೇ ಯಾವುದಕ್ಕೂ ಮುನ್ನುಗ್ತಿರ್ಲಿಲ್ಲ. ಬಹಳ ಇನ್ಫೀರಿಯಾರಿಟಿ ಇದ್ದಂತ ಹುಡುಗಿ ನಾನು. ಅದೇನಾಗ್ಬಿಡ್ತು, ಅವ್ರು ಎಷ್ಟಪ್ಪ ಪುಷ್ ಮಾಡೋರು, ಮನೆಯಲ್ಲೇ ಎಲ್ಲ ಕ್ಲಾಸ್ಗಳು ಆಗ್ತಿದೆ, ಒಂದಕ್ಕೂ ಆಸಕ್ತಿ ತೋರಿಸಲ್ವಲ್ಲ ನೀನು ಅಂತ. ಆಮೇಲೆ 10th ಆದ ನಂತರ ಚೌರಚರಣದಾಸ ಅನ್ನೋ ಒಂದು ನಾಟಕ ಅಪ್ಪಂದ ನಿರ್ದೇಶನದಲ್ಲಿ ಆದಾಗ ಯಾರೋ ಒಬ್ರು ಕೈ ಕೊಟ್ಟರು ಒಂದು ಪಾತ್ರ ಮಾಡಕ್ಕೆ. ಅಲ್ಲಿ ನಾನು ಅಭಿನಯಿಸೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಸಿಕ್ಕಂತ ಚಪ್ಪಾಳೆ ನನಗೆ ಆ ರುಚಿ ಹತ್ತಿಸ್ಬಿಡ್ತು. ಓ, ಇದು ಹೀಗಿದೆ, ಆ ಕಲೆ ಅಂತ ಅನ್ನೋದು ಹೀಗೆ ಸೆಳೆಯುತ್ತೆ ಅಂತ ಅನ್ನೋದು ಅಲ್ಲಿ ಅರ್ಥ ಆಗಕ್ಕೆ ಶುರು ಆದ್ಮೇಲೆ ನಂಗೆ ಒಂದೊಂದೇ ನಾಟಕಗಳು ಮಾಡ್ತಾ ಬೇರೆ ಬೇರೆ ಪಾತ್ರಗಳನ್ನ ಅನುಭವಿಸ್ತಾ ಆ ಪ್ಲೇಸಲ್ಲಿ ನಿಂತ್ಕೊಂಡು ನಾನು ಯೋಚಿಸಿದ್ರೆ ಯಾವ ರೀತಿ ಜಗತ್ತನ್ನ ನೋಡಬಹುದು ಅನ್ನೊಂದು ಆಸ್ಪೆಕ್ಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಸಕ್ಕೆ ಶುರು ಮಾಡ್ತು. ಸೊ ನನಗೆ ತುಂಬ ಗಟ್ಟಿಯಾಗಿ ರಂಗಭೂಮಿನ ತಗೋಬೇಕು ಅಂತ ಅನ್ಸಿದೆ ನನ್ನ ಡಿಗ್ರಿ ಟೈಮಲ್ಲಿ. ಆಕ್ಚುಲಿ ಅದಾದ್ಮೇಲೆ ನಾನು ಮತ್ತೆ ಹಿಂದೆ ನೋಡ್ಲಿಲ್ಲ, ಇನ್ನು ಫಿಕ್ಸ್ ಇನ್ನು ನಾನು ಒಳ್ಳೆ ಪಾತ್ರಗಳು ಬಂದ್ರೆ ಖಂಡಿತ ಸಿನಿಮಾ ಮಾಡ್ತೀನಿ, ಮಾಡ್ಲೇಬೇಕು ಅನ್ನೋ ಡೆಸ್ಪರೇಷನ್ ಇಲ್ಲ, ಒಳ್ಳೆ ಪಾತ್ರಗಳು ಬಂದ್ರೆ ಖಂಡಿತ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಆದ್ರೆ ರಂಗಭೂಮಿನಲ್ಲಿ ಮಾತ್ರ ಇನ್ನಷ್ಟು ಕೆಲಸ ಮಾಡ್ಬೇಕು, ಕಲಿಬೇಕು ಅನ್ನೋ ಒಂದು ಆಸೆ ಹುಟ್ಕೋತು ಸರ್.
0: ಈಗ ಈ ರಂಗಭೂಮಿಯನ್ನ ಬಿಟ್ಟು ನಾವು ಚಲನಚಿತ್ರ ಸಂಬಂಧಪಟ್ಟ ಮಾತಾಡಿದ್ರೆ 2-3 ಚಿತ್ರಗಳಲ್ಲಿ ಕೂಡ ನಟಿಸಿದಿರಿ ನೀವು.
1: ಹೌದೌದು
0: ಅಲ್ವಾ? ಯಾಕೆ ಆಸಕ್ತಿ ಮೂಡಿತು ನಟಿಸ್ಬೇಕು ಅಂತ? ಇಲ್ಲ ಪಾತ್ರ ನಿಮ್ಮನ್ನ ಕರೆದಿದ್ದ, ಇಲ್ಲ ನೀವಾಗೆ ಹೋಗಿದ್ದ ನಾನು ನಟಿಸ್ಬೇಕು ಅಂತ ಹೇಳಿ?
1: ಒಂದು ಮೊದಲನೇ ಸಿನಿಮಾದ ಸಮಯದಲ್ಲಿ ನನಗೆ ಡಿಗ್ರಿ ಮಾಡ್ತಾ ಇದ್ದೆ, ನನಗೆ ರಜಾ ಇತ್ತು. ಸೊ ರಜಾ ಇತ್ತು, ಆಡಿಷನ್ಗೆ ಕಾಲ್ ಮಾಡಿದ್ರು ಸುರೇಶ್ ಸರ್. ಸರಿ ಅಪ್ಪ ಹೇಳಿದ್ರು, ನಿಮ್ಗೇನಾದ್ರು ಅಭಿನಯ ಮಾಡ್ಬೇಕು ಅಂತ ಅನ್ಸಿದ್ರೆ ಸಿನಿಮಾದಲ್ಲಿ ಮಾಡು ಅಂತ. ಸರಿ ಯಾಕೆ ಒಂದ್ಸತಿ ಮಾಡಿ ನೋಡೋಣ ಆಡಿಷನ್ಸ್ ಅಂದ್ರೆ ಹೇಗಿರುತ್ತೆ ಅಂತ. ಅದ್ರಲ್ಲಿ ಆಡಿಷನ್ ಕೊಟ್ಟ ನಂತರ ಅದರಲ್ಲಿ ನಾನು ಸೆಲೆಕ್ಟ್ ಆದೆ. ಅದಾದ್ಮೇಲೆ ನಾನು ಸೆಲೆಕ್ಟ್ ಆದ್ಮೇಲೆ ಅವರು ನನ್ನ ನಾಟಕದಲ್ಲಿ ಮಾಡೋ ಪಾತ್ರ ನೋಡಿ ನನ್ನ ಆಡಿಷನ್ಗೆ ಆಕ್ಚುಲಿ ಸೆಲೆಕ್ಟ್ ಮಾಡಿದ್ದಂತೆ. ಅವ್ರು ನಿನ್ನ ಆಡಿಷನ್ ಕೊಟ್ಟಿದ್ರಲ್ಲಿ ಪಾತ್ರ ಮಾಡಿದೆ, ನಾನು ಚಾಮಚಲುವನ ನಾಟಕದಲ್ಲಿ ಕೊರವಂಜಿ ಪಾತ್ರ ಮಾಡ್ತೇನೆ. ಅದನ್ನ ನೋಡಿ ಬಿ ಸುರೇಶ್ ಸರ್, ಇಲ್ಲ ನೀನು ನನ್ನ ಸಿನಿಮಾದಲ್ಲಿ ನಾಯಕ ನಟಿ ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ದೇವರ ನಾಡಲ್ಲಿ ಅಂತ, ಸುಮಾರು 2014 ಟೈಮಲ್ಲಿ ಶೂಟ್ ಆದಂಥದ್ದು. ಅಲ್ಲಿ ನನಗೇನಾಯ್ತು, ಪಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಅಂದ್ರೆ ಒಂದು ಹಳ್ಳಿ ಹುಡುಗಿ, ಸಖತ್ತು ಸ್ನಿಗ್ಧವಾಗಿ ಮುಗ್ಧವಾಗಿ ಬದುಕುವಂತಹ ಹಳ್ಳಿ ಜನರ ನಡುವೆ ಅವಳು ಅಂಥವಳು ಬಾಯ್ ಫ್ರೆಂಡ್ ಮಾಡಿದಂತ ಒಂದು ಕೆಟ್ಟ ಕೆಲಸನ ಡಿಫೆಂಡ್ ಮಾಡ್ಕೊಳ್ಳದೆ ಅವನಿಗೆ ವಿರುದ್ಧವಾಗಿ ನಿಂತ್ಕೊಂಡು ಅವನಿಗೆ ಪಾಠ ಕಲಿಸ್ತಾಳೆ ಅನ್ನೋ ಒಂದು ಪಾತ್ರ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲ ಇಲ್ಲ, ನನಗೆ ಇದನ್ನ ಮಾಡಬೇಕು ಅಂತ ಆಗ್ಲೇ ಅನಿಸಿ ನಾ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಶೂಟಿಂಗಿಗೆ ಹೊರಟಿದ್ದಿದ್ದಾಯ್ತು. ಸಖತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು. ದೇವರನಾಡಲ್ಲಿ ಪ್ರಕಾಶ್ ರೈ ಸರ್ ಇದ್ರು, ಅಚ್ಯುತ್ ಕುಮಾರ್ ಸರ್ ಇದ್ರು, ಸಿಹಿಕೈ ಚಂದ್ರ ಸರ್ ಇದ್ರು. ಬಹುಮುಖ್ಯವಾಗಿ ನನ್ನ ಅಪ್ಪನ ಜೊತೆನೆ ಅಭಿನಯ ಮಾಡೋ ಒಂದು ಚಾನ್ಸ್ ಸಿಕ್ತು. ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ಸೀನೇ ನನ್ನ ಅಪ್ಪನ ಜೊತೆ ಇದ್ದಿದ್ದು, ಬಸ್ ಅಲ್ಲಿ ಹೋಗ್ತಿರೋದು. ಅವರು ಹಿಂಗ್ ನೋಡ್ತಾ ಇರ್ತಾರೆ, ನನ್ನ ಟೀಚರ್ ಪಾತ್ರ ಅವರು ಸಿನಿಮಾದಲ್ಲಿ ಮಾಡಿದ್ದು. ಸೊ ಅವ್ರು ನನ್ನ ಹಿಂಗ್ ನೋಡ್ತಾ ಇರ್ತಾರೆ, ಏನ್ ಮಾಡ್ತಿದ್ದಳು ಇವಳು ಅಂತ. ಅದೊಂಥರ ನನ್ನ ಅಪ್ಪನಾಗಿ ಯಾವ್ದೋ ಹುಡುಗನ ಜೊತೆ ತಿರುಗಾಡ್ತಿದ್ದಳ ಅಂತ ನೋಡೋ ಒಂದು ಫೀಲ್ ನನಗೆ ಸಿಗ್ತಾ ಇತ್ತು. ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್.
0: ಆರಂಭದಲ್ಲೇ ಕೂಡ ಒಂದು ಒಳ್ಳೆಯ ಒಂದು ಟೀಮ್ ಜೊತೆ ಕೆಲಸ ಮಾಡುವಂತ ಅವಕಾಶ, ದೊಡ್ಡ ದೊಡ್ಡ ನಟರು, ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು.
1: ಹೌದು ಹೌದು.
0: ಅದಾದ ನಂತರ
1: ಅದಾದ್ಮೇಲೆ SLV ಅಂತ ಸೌರಭ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 ಡೇಸ್ ಕಂಪ್ಲೀಟ್ ಮಾಡ್ತು. ಅದು

0: ಒಂದು ಕಮರ್ಷಿಯಲ್ ಎಂಟರ್ಟೈನರ್, ಅದರಲ್ಲಿ ಕಂಪ್ಲೀಟ್ಲಿ ಬೇರೆ ತರದ ಕ್ಯಾರೆಕ್ಟರ್. ಅದು ಆಕ್ಚುಲಿ ಒಂದು 2020 ಮೇಲೆ ಮಾಡಿದ್ದು, ಒಂದು 5-6 ವರ್ಷ ನಾನು ಕಂಪ್ಲೀಟ್ಲಿ ಎಜುಕೇಶನ್, ಮಾಸ್ಟರ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದಾದ್ಮೇಲೆ ಇಲ್ಲ, ಒಂದು ಒಳ್ಳೆ ಪಾತ್ರ ಬಂದಿದೆ, ಕಂಪ್ಲೀಟ್ಲಿ ಚಾಲೆಂಜಿಂಗ್, ಸ್ವಲ್ಪ ಬಜಾರಿ ತರ. ಅವಳು ಪಾರ್ಟ್ನರಿಗೆ ಬೈಯೋದು, ಅಪ್ಪ ಅಮ್ಮ ಇಬ್ರು ಇರಲ್ಲ, ಅನಾಥ ಹುಡುಗಿ ಆಗಿರ್ತಾಳೆ. ಸೊ ಅವಳು ಬಜಾರಿ ಬೈಯೋದು ಆ ಥರದ ಒಂದು ಕ್ಯಾರೆಕ್ಟರ್ ಇರ್ತಾಳೆ. ಸರಿ, ಅದನ್ನ ಮಾಡೋಣ ಅಂತ ಹೇಳಿ 2020 ನಂತರ ಅದನ್ನ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಕೂಡ, ಸಖತ್ ಮಜಾ ಕೊಡ್ತು ನಂಗೆ.
1: ಎರಡನೇ ಚಿತ್ರ ಅದು.
0: ಎರಡನೇ ಚಿತ್ರ.
1: ಇನ್ನೊಂದು ಚಿತ್ರ ಮಾಡಿದ್ರೆ
0: ಇನ್ನೊಂದು ದಿ ಅಂತ, ವಿನಯ್ ಅಂತ ಒಬ್ಬರಿದ್ದಾರೆ, ವಿನಯ್ ವಾಸುದೇವ್ ಅಂತ, ಅವರು ನಿರ್ದೇಶನ ಮಾಡಿದಂತ ಒಂದು ಚಿತ್ರ ದಿ ಅಂತ. ಅದು ಕಂಪ್ಲೀಟ್ಲಿ ಕಾಡಲ್ಲಿ ತೆಗೆದಂತದ್ದು. ಕಾಡ್ನಲ್ಲಿ ಜಿಗಣೆಗಳ ಕೈಲಿ ಕಚ್ಚಿಸ್ಕೊಂಡು ಅಲ್ಲಲ್ಲಿ ಹಾವುಗಳೆಲ್ಲ ಓಡಾಡ್ತಿರ್ತಿತ್ತು. ಅಂದ್ರೆ ಆ ಒಂದು ಅನುಭವನ ಎಕ್ಸ್ಪ್ಲೈನೇ ಮಾಡೋದಕ್ಕೆ ಸಾಧ್ಯ ಅಲ್ಲ. ರಾತ್ರಿ ಎಲ್ಲ ಶೂಟಿಂಗ್ ಇದ್ದಿರ್ತಿತ್ತು, ಅಲ್ಲಿ ಲೈಟ್ ಹುಳಗಳೆಲ್ಲ ಓಡಾಡ್ತಿರ್ತಿತ್ತು. ನನ್ಗೆ ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅಂತ. ನಾನು ಕಂಪ್ಲೀಟ್ಲಿ ಸಿಟಿನಲ್ಲೇ ಬೆಳೆದ ಹುಡುಗಿ, ನನ್ನಮ್ಮ ಶಿರ್ಸಿನವರು, ಆದ್ರೂ ಕೂಡ ರಜೆ ದಿನಗಳಲ್ಲಿ ಹೋಗೋದಕ್ಕೂ ಕಂಪ್ಲೀಟ್ಲಿ ಒಂದು 30-35 ದಿನ ಅಲ್ಲೇ ಬದುಕಿ ಪಾತ್ರಗಳನ್ನ ಕಟ್ಟೋದು ಬೇರೆ ಅನುಭವ ಕೊಡುತ್ತೆ ಅಂತ ನಂಗೆ ಅನ್ಸಿತ್ತು. ಹಾಗಾಗಿ ಅದೊಂದು ಪಾತ್ರ ಮಾಡಿದೆ ನಾನು.
1: ಈ ಮೂರು ಚಿತ್ರಗಳಾದ್ಮೇಲೆ ಯಾವುದು ನಡೆಸಲಿಲ್ಲ?
0: ಈ ಮೂರು ಚಿತ್ರ ಆದ್ಮೇಲೆ ಒಂದಷ್ಟು ಸ್ಕ್ರಿಪ್ಟ್ಗಳು ಬಂತು. ಅಂದ್ರೆ ಅಷ್ಟು ಮಾಡಬೇಕು ಅಂತ ಅನ್ಸೋ ತರ ಯಾವುದು ಪಾತ್ರ ನಂಗೆ ಇದಾಗ್ಲಿಲ್ಲ.
1: ಈಗ ರಂಗಭೂಮಿಲಿ ನಟಿಸ್ತವರು, ರಂಗಭೂಮಿಲಿ ಕೆಲಸ ಮಾಡಿದವರಿಗೆ ಎಲ್ಲಾ ಪಾತ್ರಗಳು ರುಚಿಸಲ್ಲ. ಅವ್ರಿಗೆ ಕೆಲವೊಂದು ಪಾತ್ರಗಳು, ಅಂದ್ರೆ ಈ ತರದ ಪಾತ್ರಗಳು, ನೀವು ಹೇಳದಂತಹ ಕೆಲವು ಪಾತ್ರಗಳು ಇದಾವಲ್ಲ, ಆ ಪಾತ್ರಗಳಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಇನ್ ಕೆಲವು ಮಾಡೆಲ್ ಗರ್ಲ್ ಮತ್ತೆ ಸಿಟಿ ಹುಡುಗಿ ಅಂತ ಆ ತರದ ಸ್ವಲ್ಪ ಅಂದ್ರೆ ಹಿಂದೆ ಹಾಕುವ ಕೆಲಸ ಜಾಸ್ತಿ ಆಗುತ್ತೆ ಅಲ್ವಾ?
0: ಅಂದ್ರೆ ಇದು ಮಾಡಕ್ಕಾಗುತ್ತಾ, ಇದು ಮಾಡಬಹುದಾ ಅಂತ ಕ್ವಶನ್ ಹುಟ್ಟಿಸುವಂತ ಪಾತ್ರಗಳನ್ನ ನಾನ್ ಹೆಚ್ಚು ಯೂಶಲಿ ನೋಡ್ತೀನಿ. ಇಲ್ಲ ಇದು ಮಾಡಬಹುದು ಅಂತ ಅನ್ಸಿದ್ನ ಮಾಡೋದಕ್ಕೆ ನಾನೇ ಬೇಕಿಲ್ಲ, ಇಲ್ಲ ಇಲ್ಲ ಇದು ನಂಗೆ ಯಾಕೋ ಕಷ್ಟ ಆಗ್ತಿದೆ ಅಂತ ಸ್ವಲ್ಪ ಒಂದು ಡೈಲಾಮ ಹುಟ್ಟಬೇಕು. ನಂಗೆ ಕಷ್ಟ ಅನ್ಸ್ತಾ ಹಂಗಿದ್ರೆ ನೀ ಧುಮ್ಕೋದನ್ನ ಮಾಡೋದಕ್ಕೆ ಅಂತ ಅನ್ಸೋ ತರ. ಸೊ ಆ ಹುಡುಕಾಟದಲ್ಲೇ ನಾನು ಇದ್ದೀನಿ.
1: ಓಕೆ, ಕೇಳಿದ್ರೆ ಕೇಳ್ತಾ ಇದ್ರಿ, ಯುವ ಸೆಲೆಬ್ರಿಟಿ ರಂಗಭೂಮಿ ಚಲನಚಿತ್ರದಲ್ಲಿ ನಡೆಸಿರುವಂತಹ ನಟಿ ದಿಶಾ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಈಗ ದಿಶಾ ರಮೇಶ್ ಅವರು ಯಾವ ಗೀತೆಯನ್ನ ಹಾಡ್ತಾರೆ, ರಂಗಭೂಮಿಯ ಯಾವ ಗೀತೆಯನ್ನ ಹಾಡ್ತಾರೆ ಅನ್ನುವ ಕುತೂಹಲದಲ್ಲಿ ನಾನಿದ್ದೀನಿ. ಯಾವ್ದು ಹಾಡ್ತೀರಾ ದಿಶಾ ರಮೇಶ್ ಅವರೇ?
0: ನಾನು ಹಯವದನ ನಾಟಕದ ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕೆ ಆಗೋದಿಲ್ಲ, ಬಿ ವಿ ಕಾರಂತರ ಒಂದು ಸಂಗೀತ ಸಂಯೋಜನೆ, ಅದನ್ನ ನಾನೀಗ ಹಾಡ್ತೀನಿ.
1: ಹಾಡಿ.
0: ನೀರಿ

ಗಂಬಳಿಯ ಮೇಲೆ ಬಿದಿರು ಎಲೆಗಳ ಪಾಚಿ ಚಾಚಿದ ರತ್ನ ಗಂಬಳಿಯ ಮೇಲೆ ಕಪ್ಪೆ ಹಾರಿಸಿ ಕುಣಿದು ಕುಪ್ಪಳಿಸಿ ಕಪ್ಪೆ ಹಾರಿಸಿ ಕುಣಿದು ಕುಪ್ಪ

0: ಬಹಳ ಅದ್ಭುತವಾಗಿತ್ತು ದಿಶಾ ರಮೇಶ್ ಅವರೇ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಈಗ ನೀವು ರಂಗಭೂಮಿಯಲ್ಲಿ ನಟಿಸ್ತಾ ರಂಗ ನಿರ್ದೇಶಕಿಯಾಗಿ ಕೂಡ ಕೆಲಸ ಮಾಡಿದ್ದೀರಾ?
1: ಹೌದು ಸರ್, ಅಂದ್ರೆ ಒಂದು ಎರಡು ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ. ಆದ್ರೆ ನನ್ನ ಗೋಲ್ ಇರೋದು ಇನ್ನೂ ಒಂದಷ್ಟು ಮಾಡಬೇಕು ಅಂತ. ನಾನು ಆ ಒಂದು ಸ್ಟ್ರೀಮ್ ನಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಲೈಟಿಂಗ್ ನಲ್ಲಿ ಹಾಗೆ ಡಿಸೈನಿಂಗ್ ವರ್ಕ್ ನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ.
0: ಮ್ಯೂಸಿಕ್ ಮಾಡಿದ್ದೀರಿ?
1: ಮ್ಯೂಸಿಕ್ ಅದೆಲ್ಲ ಮಾಡಿದ್ದೀನಿ. ಆದ್ರೆ ಡೈರೆಕ್ಷನ್ ಅಲ್ಲಿ ನನ್ನ ನಾನು ಕಂಪ್ಲೀಟ್ ಕೊಟ್ಕೊಳ್ಳಕ್ಕೆ ಇನ್ನೂ ಸ್ವಲ್ಪ ಹಿಂಜರಿಕೆ ನಂಗೆ. ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ ಅವಾಗ ಎಲ್ಲರೂ ಮಾಡೋ ಚೆನ್ನಾಗಿ

0: ಮಾಡಬೇಕು ಅಂತ ಹೇಳಿದಾಗ ಈಗ ಟ್ರೈನಿಂಗ್ ಹೋಗ್ತಾರೆ ಅಲ್ವಾ, ಟ್ರೈನಿಂಗ್ ಹೋಗಿ ಕಲಿಯುವಂಥದ್ದು. ಆದರೆ ರಂಗಭೂಮಿಯಲ್ಲೇ ಕಲಿತು ರಂಗಭೂಮಿಯಲ್ಲೇ ನಟಿಸ್ತಾ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಬಹಳ ಜನ ನಟರಿದ್ದಾರೆ
1: ಅಲ್ವಾ,
0: ಆ ನಟರು ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲರೂ ರಂಗಭೂಮಿಯಲ್ಲಿ ನಾನು ಒಂದು ವರ್ಷ ಕೆಲಸ ಮಾಡ್ತೀನಿ, ಒಂದು ವರ್ಷ ಆ್ಯಕ್ಟ್ ಮಾಡ್ತೀನಿ, ಇಲ್ಲ ಅದ್ರ ಕೆಲಸಗಳನ್ನ ಕಲಿತೀನಿ ಅನ್ನೋದು ಬಹಳಷ್ಟು ಈಗಿನ ಟ್ರೆಂಡ್ ಆಗಿಬಿಟ್ಟಿದೆ. ಹೌದಲ್ವಾ?
1: ಹೌದು ಸರ್.
0: ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ
1: ಸರ್? ಅದೇ ನಂಗೆ ತುಂಬಾ ಖುಷಿಯಾಗಿದೆ ಆ ವಿಚಾರ. ನಟನ ಜೊತೆಗೆ ಬಹಳಷ್ಟು ಸಂಸ್ಥೆಗಳು ಆ ಕೆಲಸ ಮಾಡ್ತಿವೆ. ನಟನದಲ್ಲಂತೂ ಬಹಳಷ್ಟು ಫ್ರೀಡಂನ ನಾವು ನಟರಿಗೆ, ಅಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಅವ್ರು ಯೋಚನೆ ಮಾಡೋ ದೃಷ್ಟಿಯಿಂದ ಒಂದು ಸರ್ಕಲ್ ಅಂತ ಮಾಡಿ ಕೂರಿಸಿದಾಗ ನೀನ್ ಇದೇ ತರ ಮಾತಾಡಬೇಕು, ನೀನ್ ಇದು ಬಿಟ್ಟು ಬೇರೆ ತರ ಮಾತಾಡಬಾರ್ದು ಅನ್ನೋ ಒಂದು ಬೌಂಡ್ರಿ ಹಾಕೊಡಲ್ಲ. ಅಂದ್ರೆ ಇಲ್ಲಿ ಲಿಮಿಟೇಷನ್ಸ್ ಅಂತ ಇಲ್ಲ. ಹಾಗಾಗಿ ಅವರು ಯಾವ ರೀತಿ ಬೇಕಾದ್ರೂ ಯೋಚಿಸಬಹುದು. ಅವ್ರ ಅಬ್ಸರ್ವೇಷನ್ಗೆ, ಅವ್ರ ಇಮ್ಯಾಜಿನೇಷನ್ಗೆ, ಹಾಗೆ ಅವ್ರ ಮೆಮೊರಿ ಪವರ್ನ ತುಂಬಾ ವೃದ್ಧಿಗೊಳಿಸೋದ್ರಲ್ಲಿ ಕೆಲಸ ಮಾಡುತ್ತೆ ರಂಗಭೂಮಿ. ಆಮೇಲೆ ಅವರು ಯಾವಾಗ್ಲೂ ಕೂಡ ತುಂಬಾ ನೆಲದಲ್ಲಿ ಬದುಕಬೇಕು. ಅಂದ್ರೆ ರಂಗಭೂಮಿ ಅನ್ನೋದು ಹೇಗೆ ಭೂಮಿ ಅಂತ ಹೇಳ್ತಾ ಇದೆ. ನಾನು ಏನೇ ಯೋಚಿಸಿದ್ರು, ಏನೇ ನನಗೆ ಗೊತ್ತಿದೆ ವಿಚಾರ ಅಂತಿದ್ರೆ ವಾಪಸ್ ನಾನು ಜೀರೋ ಸ್ಟೇಟಿಗೆ ಬಂದು ಮತ್ತೆ ಹೊಸ ವಿಚಾರನ ಕಲ್ತ್ಕೋಬೇಕು ಅಂತ ಹೇಳೋದಾಗಿರಬಹುದು. ಹಾಗೆ ಪ್ರತಿಯೊಂದು ವಿಚಾರನು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕು ಅಂತನ್ನೋದು. ಈಗ ಸ್ಪಂದಿಸೋ ಗುಣನೇ ಹೋಗ್ಬಿಟ್ಟಿದೆ. ತುಂಬಾ ನಿಧಾನಗತಿಲಿ ನಾವು ಏನೇನು ಗಳಿಸ್ಕೋಬಹುದು ಅಂತನ್ನೋದನ್ನ ಕಲಿಸದೆ ರಂಗಭೂಮಿ. ಯಾವುದು ಸಸ್ಟೈನ್ ಆಗ್ಬೇಕು ಅಂತಿರುತ್ತೋ ಅದನ್ನ ನಾವು ನಿಧಾನವಾಗಿ ಕಲ್ತ್ರೇನೆ, ನಿಧಾನವಾಗಿ ನಾವು ದಕ್ಕಿಸ್ಕೊಂಡ್ರೇನೆ ಅದು ಆಗೋ ಥರದ್ದು. ತುಂಬಾ ಬೇಗ ಸಿಗೋದು, ಬೇಗ ಉಳಿಯೋದಿಲ್ಲ ಅಂತ ನಮ್ಗೆ ಕಲಿಸುತ್ತೆ ರಂಗಭೂಮಿ.
0: ಖಂಡಿತವಾಗ್ಲೂ. ಯಾಕೆಂತಂದ್ರೆ ನಿಮಗೆ ಸಡನ್ ಅಲ್ಲಿ ಸಕ್ಸಸ್ ಸಿಕ್ಬಿಟ್ರೆ ಆ ಸಕ್ಸಸ್ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ.
1: ಹೌದು ಹೌದು.
0: ಇವತ್ತು ಸಕ್ಸಸ್ ಸಿಗಬಹುದು, ನಾಳೆ ಆ ಸಕ್ಸಸ್ ಅನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಲ್ಲ.
1: ಹೌದು ಹೌದು.
0: ಅವಾಗ ನಿಮ್ಮ ಎಬಿಲಿಟಿ ಟೆಸ್ಟ್ ಆಗುತ್ತಲ್ಲಿ.
1: ನಿಜ ನಿಜ ಸರ್.
0: ನಿಮ್ಮ ಎಬಿಲಿಟಿ ಟೆಸ್ಟ್ ಮಾಡ್ಕೊಂಡೆ ನೀವು ಹೊಂಟೋಗ್ಬಿಟ್ಟಾಗ ಸಕ್ಸಸ್ ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಿಮಗೆ ಆ ಸ್ವಾದವನ್ನ ತಗೊಳ್ಲಿಕ್ಕೆ ಶುರು ಆಗ್ತದೆ. ಆ ಸ್ವಾದ ನಿಮ್ಮ ಜೀವನ ಪೂರ್ತಿ ಇರುತ್ತೆ.
1: ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ ಸರ್ ಎಲ್ರು. ಅಂದ್ರೆ ಈಗ ಬರೋ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಈಗ ಬಂದಿದ್ದೀನಲ್ವಾ, ನಾಳೆ ನಾನು ಹೀರೋ ಆಗ್ಬೇಕು, ಈಗ ಬಂದಿದ್ದೀನಲ್ಲ ನಾಳೆ ಹೀರೋಯಿನ್ ಆಗ್ಲೇಬೇಕು ಅಂತ.
0: ಇದೇ ಮಾತನ್ನ ನಿಮ್ಮ ತಂದೆಯವರು ಕೂಡ ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ.
1: ನನ್ಗೆ ನಾವು ನೋಡ್ತಿರ್ತೀವಲ್ಲ ಎಲ್ಲರೂ, ಅಯ್ಯೋ ಏನಿಷ್ಟು ಅರ್ಜೆಂಟ್ ಅಲ್ಲಿ ಇದಾರೆ, ಅಯ್ಯೋ ಹಂಗ್ ಮಾಡಕ್ ಆಗಲ್ಲ, ಇದು ತುಂಬಾ ಕಷ್ಟದ ಕೆಲಸ, ನೀವು ಇಷ್ಟಪಟ್ಟು ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅದು ಅದಕ್ಕೊಂದು ಲಾಂಗ್ ಪ್ರೊಸೆಸ್ ಇದೆ, ನಿಧಾನವಾಗಿ ನಿನ್ ಕಾಯ್ತಿ ಆಗುತ್ತೆ ಅಂತ ಹೇಳುತ್ತೆ ಸರ್.
0: ಈಗ ರಂಗಭೂಮಿಗೆ ಸೇರಿಸುವಂತ ಅಂದ್ರೆ ಹೆಚ್ಚು ನಮ್ಮ ಈಗಿನ ಪೋಷಕರು ಏನಿದ್ದಾರೆ ಮಕ್ಕಳನ್ನ ರಂಗಭೂಮಿಗೆ ಸೇರಿಸ್ತಾರೆ. ಅಂದ್ರೆ ರಜಾ ಸಮಯದಲ್ಲಿ ಬಹಳಷ್ಟು ರಂಗ ಚಟುವಟಿಕೆಗಳು ನಡೀತಾ ಇರ್ತವೆ, ಎಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಬೇರೆ ಬೇರೆ ಒಂದು ರಂಗ ಶಾಲೆಗಳಲ್ಲಿ ನಡೀತಾ ಇರ್ತವೆ. ಅವ್ರು ಸೇರಿಸೋದೇ ಅದು, ಇವತ್ತು ಸೇರಿಸ್ತಾ ಇದ್ದೀನಿ ನಮಗೆ ಇರೋಕ್ತಾನಲ್ವಾ
1: ಎಕ್ಸ್ಪೆಕ್ಟೇಷನ್
0: ಅಲ್ಲ. ಆಕ್ಚುಲಿ ಇದನ್ನ ಏನ್ ಮಾಡ್ತಿದ್ದಾರೆ ಪೋಷಕರು ಅಂತ ಹೇಳಿದ್ರೆ, ಈ ತರ ಮಾಡೋದ್ರಿಂದ ತನ್ನ ಮಕ್ಕಳನ್ನ ಅವ್ರು ನಿಜವಾಗ್ಲೂ ಅವರು ಕಾನ್ಫಿಡೆಂಟ್ ಅನ್ನು ತುಂಬಾ ಲೋ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಹೀರೋ ಆಗ್ಲಿಲ್ಲ ಅಂದ್ರೆ ಏನಾಗ್ತಾನೆ,
1: ಕೋಟ್ಯಾಂತರ ಜನ ಎಲ್ಲರೂ ಆಕ್ಟಿಂಗ್ ಮಾಡೋರು ಹೀರೋನೇ
0: ಆಗಲ್ಲ,
1: ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಲ್ಲ ಪೋಷಕರು.
0: ಎಲ್ಲರೂ ಕೂಡ ರಾಜ್ಕುಮಾರ್ ಆಗ್ಲಿಕ್ಕೆ ಆಗಲ್ಲ, ಮಂಡ್ಯ ರಮೇಶ್ ಆಗ್ಲಿಕ್ಕೆ ಆಗಲ್ಲ, ದರ್ಶನ್ ಆಗ್ಲಿಕ್ಕೆ ಆಗಲ್ಲ.
1: ಬಟ್ ನೀವು ಆಗ್ಲೇ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಏನಂದ್ರೆ ರಂಗಭೂಮಿ ಅಂತನ್ನೋದು ಹೇಗೆ ಅಂತಂದ್ರೆ ಅದನ್ನ ಶುರು ಮಾಡಿ ಆನಂತರ ಅವರು ಒಂದಷ್ಟು ದುಡಿಮೆಗಾಗಿ, ಯಾಕಂದ್ರೆ ರಂಗಭೂಮಿ ದುಡ್ಡನ್ನು ಕೊಡಲ್ಲ,
0: ಖಂಡಿತ ಕೊಡಲ್ಲ.
1: ಹಾಗಾಗಿ ಅವರು ಸಿನಿಮಾಗೆ ಹೋಗಿ ಆನಂತರ ವಾಪಸ್ ಈಗ ಒಂದಷ್ಟು ಸಾಧನೆ ಮಾಡಿರೋರು ಬಂದು ಮತ್ತೆ ರಂಗಭೂಮಿನಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನಿದ್ದಾರೆ, ಅವ್ರು ಯಾಕೆ ಮಾಡ್ತಾರೆ ಅಂತ ನಾವು ಕ್ವಶನ್ ಹುಡುಕೊಂಡು ಹೊರಟಾಗ ಸಿಗೋ ಉತ್ತರ ಒಂದೇನೆ, ಅದು ತುಂಬಾ ನೆಮ್ಮದಿ ಕೊಡುತ್ತೆ ಅಂತ. ಯಾಕಂದ್ರೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದ್ರೆ ಸಿನಿಮಾ ಆ ಮೀಡಿಯಂ ಅಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಒಂದಷ್ಟು ಫ್ರೀಡಮ್ ಸಿಗದೇ ಇದ್ದಿರಬಹುದು. ಆದ್ರೆ ಇಲ್ಲೇನಾಗ್ಬಿಡುತ್ತೆ, ನಾವು ಕಸ ಗುಡಿಸೋದ್ರ ಮುಖಾಂತರ, ಹಾಗೆ ಬೇರೆ ಬೇರೆ ಕೆಲಸ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಪಾತ್ರಗಳನ್ನ ಹೇಗೆ ಕಟ್ಟೋದು ಅಂತ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ಇಂದ ರಂಗಭೂಮಿ ಕಲ್ಸಿಕೊಡುತ್ತೆ. ನ್ಯೂಆನ್ಸಸ್ನ ಕಲಿಸೋದೇ ರಂಗಭೂಮಿ. ಹಾಗಾಗಿ ವಾಪಸ್ ಅವರು ಎಷ್ಟು ಸಿನಿಮಾಗಳು ಮಾಡಿದ್ರು, ಎಂತೆಂತ ಕೆಲಸಗಳು ಮಾಡಿದ್ರು, ಇಲ್ಲ ನಾನು ವಾಪಸ್ ರಂಗಭೂಮಿ ಮಾಡ್ಬೇಕಪ್ಪ ಅಂತ ಬಹಳಷ್ಟು, ಇಲ್ಲಿ ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿ ಇಂಡಸ್ಟ್ರಿಯಿಂದ ಬಹಳಷ್ಟು ಬೇರೆ ಬೇರೆ ಇಂಡಸ್ಟ್ರಿಯಿಂದೆಲ್ಲ ವಾಪಸ್ ರಂಗಭೂಮಿಗೆ ಬಂದು ಅಲ್ಲಿ ಕೆಲಸ ಮಾಡಬೇಕು. ನಾನು ಏನ್ ಕಲ್ತಿದ್ದೀನಿ ಅದು ವಾಪಸ್ ರಿವೈಸ್ ಮಾಡ್ಕೋಬೇಕು, ಸ್ಕ್ರಿಪ್ಟ್ಗಳನ್ನ ಓದಬೇಕು. ಹೆಚ್ಚು ಓದು ಅನ್ನೋದೇ ಹೋಗ್ಬಿಟ್ಟಿದೆ, ಯಾರು ಪುಸ್ತಕ ಎಲ್ಲ ಓದೋದೆ ಇಲ್ಲ,
0: ಕಡಿಮೆ ಆಗಿದೆ.
1: ಹಾಗಾಗಿ ರಂಗಭೂಮಿಗೆ ಬರೋದ್ರ ಮುಖಾಂತರ ಹೆಚ್ಚೆಚ್ಚು ಪುಸ್ತಕಗಳ ಒಂದು ಪರಿಚಯ ಆಗುತ್ತೆ. ಆ ಪರಿಚಯ ಆಗೋದ್ರಿಂದ ಬೇರೆ ಬೇರೆ ಪಾತ್ರಗಳ ಒಂದು ಸೃಷ್ಟಿ ಅವ್ರ ತಲೆನಲ್ಲಿ ಆಗಕ್ ಶುರು ಆಗುತ್ತೆ. ಅದೆಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತನ್ನೋದು ಅರ್ಥ ಆಗುತ್ತೆ.
0: ಮಂಡ್ಯ ರಮೇಶ್ ಅವರು ದೊಡ್ಡ ನಟರು, ಬಹಳ ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ರಂಗಾಯಣದಲ್ಲಿ ಆಗಿರ್ಬೋದು, ಹಾಗೆ ಕೂಡ ಬಹಳ ಚಿತ್ರರಂಗಗಳನ್ನು ನಡೆಸ್ತಾ ಇದ್ರು. ನೀವು ಆಕ್ಟಿಂಗ್ ಹೋದಾಗ ಮಂಡ್ಯ ರಮೇಶ್ ಮಗಳು ಅಂತ ಹೇಳಿ ಅವಕಾಶಗಳು ಹೆಚ್ಚು ಸಿಗ್ತದ?
1: ಇಲ್ಲ ಸರ್, ಹಂಗಾಗಿದ್ರೆ ಎಷ್ಟೊತ್ತಿಗೆ ಎಷ್ಟು ಮಾಡ್ಬೇಕಿತ್ತು, ಆ ಥರ ಎಲ್ಲ ಏನು ಇಲ್ಲ. ಒಂದು ನಾನು ಪ್ರಾಬಬ್ಲಿ ಅದ್ರ ಮೇಲೆ ನಂಬಿಕೆ ಇಡ್ತಿರ್ಲಿಲ್ಲ. ಅದೃಷ್ಟ ಅಂತನ್ನೋದು ಇರಬೇಕು ಅಂತನ್ನೋದು, ಪ್ರತಿಭೆ ಇರಬೇಕು, ಪ್ರತಿಭೆ ಜೊತೆಗೆ ಒಂದಷ್ಟು ಅದೃಷ್ಟನೂ ಬೇಕು, ಜೊತೆಗೆ ಯಾವ ಒಂದು ಕಾಲ್ ತಗೊಂಡ್ರೆ ಅದಾಗುತ್ತೆ ಅಂತನ್ನೋದು ನಂಗೂ ಗೊತ್ತಿಲ್ಲ. ಪ್ರಾಬಬ್ಲಿ ನಾನು ಅದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ದಿರೋದು ನಂದು ಕಾರಣ ಇದೆ. ನಾನು ಅದಕ್ಕೆ ಒಂದು ದುಂಬಾಲ್ ಬಿಡದೆ ನನಗೆ ಬೇಕು, ನನಗೆ ಅವಕಾಶ ಬೇಕು ಸಿನಿಮಾದಲ್ಲಿ ಅಂತ ಹೋಗಿದ್ರೆ ಒಂದಷ್ಟು ಸಿನಿಮಾ ನಾನು ಮಾಡ್ತಿದ್ನೇನೋ. ಆದರೆ ನಾನೇನು ಮಾಡಿಬಿಟ್ಟೆ, ಕಂಪ್ಲೀಟ್ಲಿ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡು ತುಂಬ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲೇ ಮಾಡೋದಕ್ಕೆ ಸಿಗ್ತಿದೆ. ಅಫ್ಕೋರ್ಸ್ ಅಲ್ಲಿ ದುಡ್ಡು ಜಾಸ್ತಿ ಸಿಗ್ಬೋದು, ಬಟ್

0: ನೆಮ್ಮದಿ ಇಲ್ಲಿದೆ, ನಾನು ಯಾಕೆ ಸಿನಿಮಾಗೆ ಹೋಗ್ಬೇಕು ಅಂತ ಅಷ್ಟು ಹಠ ಹಿಡಬೇಕು, ಒಳ್ಳೆ ಪಾತ್ರ ಬಂದ್ರೆ ಮಾಡೋಣ ಅನ್ನೋದಿಟ್ಕೊಂಡೆ. ಆಮೇಲೆ ಯಾರು ಕೂಡ ಇವ್ರ ಮಗಳು ಅಥವಾ ಹಂಗೆ ಅದೇ ನೆಪೋಟಿಸಮ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ನಿಟ್ಟಿನಲ್ಲಿ ಹೆಚ್ಚು ಟೈಮ್ ವರ್ಕ್ ಮಾಡೋದಕ್ಕೆ ಆಗಲ್ಲ ಸರ್. ಯಾಕಂತಂದ್ರೆ ಅವರು ನಿರ್ದೇಶಕರ ದೃಷ್ಟಿಕೋನನ ಬೇರೆ ಇರುತ್ತೆ, ಅವ್ರಿಗೆ ಯಾವ ಪಾತ್ರ ಬೇಕು ಅಂತ ಅನ್ಸುತ್ತೋ ಪಾಪ ಅವ್ರು ಅದನ್ನ ಆಯ್ಕೆ ಮಾಡ್ಕೋತಾರೆ, ಅವ್ರಿಗೆ ಇಷ್ಟ ಆಗ್ಲಿಲ್ಲ ಬೇಡ ಅಂತಾನೆ ಡೈರೆಕ್ಟ್ ರಿಜೆಕ್ಟ್ ಮಾಡಿಬಿಡ್ತಾರೆ.
1: ಈಗ ಮಂಡ್ಯ ರಮೇಶ್ ಅವರು ಆಕ್ಟರ್ ಆಗಿರೋದ್ರಿಂದ ಎಲ್ಲ ಗುರುತಿಸ್ತಾರೆ, ಈಗ ದಿಶಾ ರಮೇಶ್ ಅನ್ನ ಮಂಡ್ಯ ರಮೇಶ್ ಮಗಳು ಅಂತ ಹೇಳ್ತಾರ, ದಿಶನಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂತ ಅನ್ಸುತ್ತ.
0: ಖಂಡಿತವಾಗ್ಲೂ ದಿಶಾ ರಮೇಶ್ನ ಮಂಡ್ಯ ರಮೇಶ್ ಮಗಳು ಅಂತ ಗುರುತಿಸ್ತಾರೆ. ಆ್ಯಂಡ್ ಅದಕ್ಕೆ ಮೊದಮೊದಲಿಗೆ ನಾನು ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ, ಅಯ್ಯಯ್ಯೋ ನಂದೊಂದು ಐಡೆಂಟಿಟಿ ಇಲ್ವಲ್ಲ ಏನಿದು ಹಿಂಗಾಗ್ತಿದೆ ಅಂತ, ಆದರೆ ಈಗ ನಾನು ಖಂಡಿತವಾಗ್ಲೂ ಹಾಗನ್ಸಲ್ಲ. ಬಟ್ ಬಹಳಷ್ಟು ಜನ ನನ್ನ ನಾಟಕದಲ್ಲಿ ನೋಡಿದಂಥವ್ರು, ಆಚೆ ಕಡೆ ನೋಡಿದಂಥವ್ರು, ನನ್ನ ಹಾಡನ್ನು ಕೇಳಿಸ್ಕೊಂಡಂಥವ್ರು, ನಿಮ್ಮ ಹಾಡನ್ನ ನಾನು ಕೇಳಿದೆ ಅಂತ, ಮೇಜರ್ ಆಗಿ ನಾಟಕಗಳನ್ನ ನೋಡಿದೆ ಅಂತ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬರು ಮೇಡಮ್ ಹೇಳಿದ್ರು ಇಲ್ಲೇನೆ ಇದ್ದವರು, ಹಂಗೆ ಹೇಳಿದ ತಕ್ಷಣ ನನಗೆ ಬಹಳ ಒಂದು ತೃಪ್ತಿ ಆಗುತ್ತೆ. ನಾಟಕದಲ್ಲಿ ಮಾಡ್ತಿದ್ದನ್ನ ಕೂಡ ಗುರುತಿಸೋಕ್ಕೆ ಶುರು ಮಾಡಿದ್ದಾರೆ, ನಾಟಕಕ್ಕೆ ಪ್ರೇಕ್ಷಕರು ಬರ್ತಿದ್ದಾರೆ ಅನ್ನೋ ಒಂದು ಎಲಿಮೆಂಟ್ ತುಂಬಾ ನಂಗೆ ಖುಷಿ ಕೊಡುತ್ತೆ. ಆಮೇಲೆ ಮೇಜರ್ ಆಗಿ ಏನಂದ್ರೆ ಸರ್, ಈ ಸಕ್ಸಸ್ ಅಂತ ಅನ್ನೋದು ಯಾವ ಮಾನದಂಡದ ಮೇಲೆ ನಾವು ಅಳಿತಿದೀವಿ ಅಂತನ್ನೋದು ಬೇರೆ ಬೇರೆ ತರ. ಅಂದ್ರೆ ಸಿನಿಮಾದಲ್ಲಿ ಮಾಡಿದ ಕೂಡಲೇ ಸಕ್ಸಸ್ಫುಲ್ ಅಂತಲ್ಲ, ಅಥವಾ ರಂಗಭೂಮಿನಲ್ಲಿ ಇದ್ರು ಅಂದ ತಕ್ಷಣ ಅವ್ರು ಫೇಲ್ಯೂರ್ ಅಂತನ್ನೋದು ತುಂಬಾ ತಪ್ಪು ಕಲ್ಪನೆ ಅಂತಾನೆ ಅನ್ಸುತ್ತೆ. ನಾನು ಇಲ್ಲಿದ್ದು ನಾನು ಏನೇನು ಹೆಚ್ಚೆಚ್ಚು ಕ್ರಿಯೇಟಿವ್ ಆಗಿ ಕೆಲಸ ಮಾಡಬಲ್ಲೆ, ಎಷ್ಟು ಪ್ರೊಡಕ್ಟಿವ್ ಆಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಬಲ್ಲೆ ಅಂತ ಯೋಚಿಸೋದೇನೆ ನಾನು ತುಂಬ ದೊಡ್ಡ ಹಾದಿಲಿ ಚಲಿಸೋದಕ್ಕೆ ಸಾಧ್ಯತೆಗಳನ್ನ ದೂಡ್ತಿದೆ ಅಂತ ಅನ್ನೋದು ನಾನು ಅನ್ಕೋತೀನಿ. ಸೊ ಇಲ್ಲಿ ಅಪ್ಪನ ಹೆಸರು ಹೇಳಿದಾಗ ಇವಾಗ ನನಗೆ ಖುಷಿ ಆಗುತ್ತೆ, ಏ ಅಪ್ಪ ಎಷ್ಟು ಸಾಧನೆ ಮಾಡಿದ್ದಾರೆ, ಅವ್ರ ಮಗಳು ಅಂತ ಹೇಳೋದಕ್ಕೆ ನಾನು ಬೇಜಾರಾಗಿ ಯಾಕಾಗಬೇಕು, ಖುಷಿ ಪಟ್ಕೋಬೇಕು, ಮಂಡ್ಯ ರಮೇಶ್ ಅಂತ ಕರೆಕ್ಟ್ ಅಲ್ವಾ, ಮಂಡ್ಯ ರಮೇಶ್ ಅವ್ರ ಮಗಳು ನಾನು ಅಂತ ಇವಾಗ ನನಗೆ ಖುಷಿ ಆಗುತ್ತೆ ಹೇಳಿದ್ರೆ. ಜೊತೆಗೆ ಅವ್ರ ಹಾಗೇನೆ ಸಾಧನೆ ಮಾಡಬೇಕು ಅಂತ ನನಗೆ ಯೋಚಿಸೋದಕ್ಕಿಂತ, ಇಲ್ಲ ನಾನು ಏನಾದರೂ ಮಾಡಬೇಕು ಅಂತನೋ ಒಂದು ಛಲ ಮಾತ್ರ ನನಗೆ ಗಟ್ಟಿ ಆಗುತ್ತೆ ಸರಿ.
1: ಅವ್ರು ಮಾಡದ್ದೇ ಮಾಡಬೇಕು ಅಂತಿಲ್ಲ, ನಂದೇ ಒಂದು ಐಡೆಂಟಿಟಿ ಹೊಸ್ತ ಉಟ್ಕೋಬೇಕು ಅನ್ನೋದು ಬಹಳ,
0: ಅದು ಪ್ರತಿ ದಿನದ ಒಂದು ಹೋರಾಟ. ನಾನು ಏನಾದರೂ ಮಾಡಬೇಕು, ಈ ದಿನ ನಾನು ಏನು ಕಲಿತೆ, ನಾಳೆ ಏನು ಮಾಡಬೇಕು, ನೆಕ್ಸ್ಟ್ ಯಾವ ನಾಟಕ ತೊಗೋಬೇಕು, ನೆಕ್ಸ್ಟ್ ಯಾವ ನಾಟಕ ಮಾಡಬೇಕು, ಯಾವ ಪಾತ್ರ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದೇ ಯೋಚನೆಲೆ ಬದುಕ್ತಾ ಇರೋದು ನಾವು.
1: ಓಕೆ, ಇದ್ರಿಗೆ ಎಷ್ಟು ನಾಟಕಗಳನ್ನು ಮಾಡಿದಿರಿ ದಿಶಾ?
0: ಆ್ಯಕ್ಚುಲಿ ನಾನು ಲೆಕ್ಕನೇ ಹಾಕಿಲ್ಲ ಸರ್, ಹಾಗೆ ಮಾಡ್ಕೊಂಡು ಬಂದಿದ್ದು ಅಂದರೆ ಹಿಂದೆ ತಿರುಗಿ ನೋಡಿ ಎಷ್ಟೆಷ್ಟು. ನಾನು ತುಂಬ ಜನ ಕೇಳಿದ್ದಾರೆ ಇದು ನೀವು ಕೇಳಿದ ಪ್ರಶ್ನೆನ, ನಾನು ನೀವು ಈಗ ಹೇಳಿದಿರಲ್ವಾ ನಾನು ನೆಕ್ಸ್ಟ್ ಲೆಕ್ಕ ಹಾಕ್ತೀನಿ, ತುಂಬ ಆಗ್ಬಿಟ್ಟಿದೆ. ಅದೇ ಎಷ್ಟೊಂದ ನಾನು ಎಷ್ಟು ಶೋಸ್ ಅಂತಲೂ ಕೇಳ್ತಾರೆ, ಎಷ್ಟು ಶೋಸ್ ಮಾಡಿದರೆ ಎಷ್ಟು ನಾಟಕ, ಅಯ್ಯೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಯ್ತು 1,000 ಆಗಿದೆ ಅಂತಾರೆ. 1,000 ಖಂಡಿತ ದಾಟಿದೆ, ಆದರೆ ಅದಾದ್ಮೇಲೆ ಮತ್ತೆ ಎಷ್ಟು ನಾನು ಲೆಕ್ಕ ಹಾಕಿಲ್ಲ. ಯಾಕೆ ನಮ್ಮದು ಚೋರಚಣದಾಸ ಅಂತ ಹೇಳಿದ್ನಲ್ಲ, ಆ ನಾಟಕನೇ ಈಗ 299 ಶೋ ಆಯಿತು, ನೆಕ್ಸ್ಟ್ ಆದರೆ 300 ಶೋ. ಚಾಮ ಚಲುವೆ ಅಂತ ಅನ್ನೋದು ಹತ್ತತ್ರ 150 ಶೋ ಆಗಿದೆ. ಇನ್ನೊಂದು ನಾಯಿ ತಿಪ್ಪ ಅಂತ, ಅದರಲ್ಲಿ ನಾನು ಬ್ಯಾಕ್ ಸ್ಟೇಜ್ ಸಿಂಗಿಂಗ್ನಲ್ಲಿದ್ದೆ, ಅದರದೊಂದು 100 ಶೋ. ಹಂಗೆಲ್ಲ ಲೆಕ್ಕ ಹಾಕೊಂಡ್ರೆ ತುಂಬ ಶೋಸ್ ಆಗ್ಬಿಟ್ಟಿದೆ, ಆದರೆ ಪರ್ಟಿಕ್ಯುಲರ್ ಆಗಿ ಇದಾದ್ಮೇಲೆ ಇದು ಅಂತ ಲೆಕ್ಕ ಇಟ್ಟು ಚಿಕ್ಕ ವಯಸ್ಸಿಂದ ಶುರು ಆಗಿದ್ದಲ್ಲ ಸರ್ ಜರ್ನಿ, ಸೊ ಏನು ಬರೆದಿಟ್ಕೊಳ್ಳಿಲ್ಲ. ಅದೊಂದು ನೀಟಾಗಿ ನಾನು ಪ್ಲಾನ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನಂಗೆ ಗೊತ್ತಾಗ್ತಿತ್ತು ಇಷ್ಟಿದೆ ನನ್ನ ಬಂಚಲ್ಲಿ ಅಂತ.
1: ಓಕೆ, ದಿಶಾ ರಮೇಶ್ ಅವರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನಿಮ್ಮ ಮಾತುಗಳನ್ನು ನಮ್ಮ ಬಹಳಷ್ಟು ಯಂಗ್ಸ್ಟರ್ಸ್ ಕೇಳ್ತಾ ಇರ್ತಾರೆ, ಯುವ ಸಮೂಹ ಕೇಳ್ತಾ ಇರುತ್ತೆ, ಅವ್ರಿಗೆ ತಾವ್ ಏನ್ ಮಾಡ್ಬೇಕು ಅನ್ನೋ ಗೋಲ್ ಇರೋದಿಲ್ಲ ಅಲ್ವಾ. ಈಗ ಆಕ್ಟರ್ ಆಗಬೇಕು ಅಂದ್ರೆ ಆಕ್ಟರ್ ಆಗಬೇಕು, ಅದಕ್ಕೆ ಪರಿಶ್ರಮ ಪಡಲೇಬೇಕಾಗುತ್ತೆ ಅಲ್ವಾ. ಈಗ ಆ ನಿಟ್ಟಿನಲ್ಲಿ ನೀವು ನಮ್ಮ ಯಂಗ್ಸ್ಟರ್ಸ್ಗೆ ನಿಮ್ಮ ಕಿವಿ ಮಾತು ಏನು?
0: ಇನ್ನೇನಿಲ್ಲ ಸರ್, ತಾಳ್ಮೆ ಬೇಕು, ಫೋಕಸ್ ಇರಬೇಕು, ಎಲ್ಲದೂ ಅರ್ಜೆಂಟಲ್ಲೇ ಆಗಬೇಕು ಅಂತ ಏನಿವಾಗ ನಡೀತಾ ಇದೆ ಅದು ಖಂಡಿತವಾಗ್ಲೂ ಸಸ್ಟೈನ್ ಆಗದೆ ಇರೋ ಥರದ್ದೇನೆ. ಹಂಗಾಗಿ ತಾಳ್ಮೆಯಿಂದ ಬಹಳ ಕಾನ್ಸಂಟ್ರೇಟ್ ಮಾಡಿ ತುಂಬ ವಿನಯದಿಂದ ಬದುಕ್ತೀವಿ ಅಂತಿದ್ರೆ ಖಂಡಿತವಾಗ್ಲೂ ಅವ್ರು ಏನನ್ಕೊಂಡಿದ್ದಾರೆ ಅದನ್ನು ಅವ್ರು ಮಾಡ್ತಾರೆ. ಅದು ರಂಗಭೂಮಿನಲ್ಲಾದರೂ ಆಗಬಹುದು ಅಥವಾ ಅವ್ರು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು, ಸಿನಿಮಾಗೆ ಹೋಗ್ತಾರೆ ಅಂತಂದ್ರು ಅಲ್ಲಿಗೆ ಅದ್ರದ್ದಾದ ಒಂದು ಸ್ಟ್ರಗಲ್ ಇದೆ. ಸ್ಟ್ರಗಲ್ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸರ್, ಎಲ್ಲ ಮನೆಗಳಿಗೆ ಹೋಗಂಗಿದ್ರೆ ಕೆಲಸ ಮಾಡ್ತೀನಿ ನಾನು, ಪಾತ್ರ ತೊಳಿತೀನಿ, ಹಂಗಿದ್ರೆ ಅಲ್ಲಿ ಕಷ್ಟಪಟ್ಟರೆ ನಾನು ಹಂಗಿದ್ರೆ ದೊಡ್ಡ ಸ್ಟಾರ್ ಆಗ್ಬೋದಾ? ಹಂಗಾಗಲ್ಲ. ನೀನು ಯಾವ ಸ್ಟ್ರೀಮಲ್ಲಿ ನೀನು ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಸ್ಟ್ರೀಮಲ್ಲೇ ನೀನು ಕೆಲಸ ಮಾಡಬೇಕಾಗಿರುತ್ತೆ, ಆ ಸ್ಟ್ರೀಮಲ್ಲಿ ನೀನು ಸ್ಟ್ರಗಲ್ ಪಡಬೇಕಾಗುತ್ತೆ, ಬಯಸ್ಕೋಬೇಕಾಗುತ್ತೆ, ಕೆಟ್ಟದಾಗ ಬಯಸ್ಕೋಬೇಕು ಸರ್, ಅವಾಗಲೇ ಅದು ಒಳ್ಳೇದಾಗೋದು ಅಂತ. ಈಗಿನ ಜನರೇಷನ್ ಅವ್ರಿಗೆ ಬೈದೇ ಇದ್ರು ಅಂತೂ ಆಗೋದೇ ಇಲ್ಲ. ಅಲ್ಲ, ನಾನು ಈಗಿನ ಜನರೇಷನ್, ನಾನೇನು ಒಂದು 60 ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ 2000 ನಂತರ ಹುಟ್ಟಿದ್ದವರೆಲ್ಲ ಇವಾಗ ಏನಾಗ್ಬಿಟ್ಟಿದೆ, ಜೆನ್ಸಿ ಅಂತ ಹೇಳ್ತಾರೆ.
1: ಜೆನ್ಸಿ
0: ಕಿಡ್ಸ್ಗೆಲ್ಲ ಇನ್ನೊಂದಷ್ಟು ನಮ್ಗೆ ಅವ್ರ ಬಗ್ಗೆ ಆತಂಕ. ರಜಾಮಜದ ಮಕ್ಕಳುಗಳಲ್ಲಿ ನೋಡಿದ್ರೇನೆ ಅವರು ಯೋಚನೆ ಮಾಡೋ ರೀತಿ ಎಲ್ಲದೂ ಎಷ್ಟು ಒಳ್ಳೇದಿದೆಯೋ, ಎಷ್ಟು ಕ್ರಿಯೇಟಿವ್ ಆಗಿದೆಯೋ ಅಷ್ಟೇ ಭಯಾನಕವಾಗೂ ಇದೆ. ಅಂದ್ರೆ ಅವ್ರು ಯುದ್ಧದ ಬಗ್ಗೆನೂ ಮಾತಾಡ್ತಾರೆ, ಹಾಗೆ ಇನ್ನೊಂದು ಮೆನೋಪಾಸ್ ಬಗ್ಗೆನೂ ಮಾತಾಡ್ತಾರೆ, ಪೀರಿಯಡ್ಸ್ ಬಗ್ಗೆನೂ ಮಾತಾಡ್ತಾರೆ, ಹಾಗೆ ಇನ್ನೂ ಬಹಳ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಮಾತಾಡ್ತಾರೆ. ಸೊ ಯಾವ ವಿಚಾರ ಮಾತಾಡುವಾಗ ಹೇಗೆ ಮಾತಾಡಬೇಕು ಅಂತನ್ನೋದನ್ನ ತಿಳ್ಕೊಳ್ಳೋ ಥರ ಆಗ್ಬಿಟ್ರೆ ತುಂಬ ಒಳ್ಳೆಯದು. ಅದಕ್ಕೆ ಸಹಾಯ ಮಾಡೋದು ರಂಗಭೂಮಿ. ಹಾಗಾಗಿ ಎಲ್ರಿಗೂ ರಂಗಭೂಮಿ ಇಡೀ ವರ್ಷ ಕಲಿಯೋಕ್ಕೆ ಸಾಧ್ಯತೆ ಆಗದಿದ್ರು ಅವರು ಸುತ್ತಮುತ್ತ ಒಂದಷ್ಟು ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡೋದ್ರ ಮುಖಾಂತರ ಬಹಳ ಗ್ರೌಂಡೆಡ್ ಆಗಿರೋದಕ್ಕೆ, ಕ್ರಿಯೇಟಿವ್ ಆಗಿ ಯೋಚಿಸೋದಕ್ಕೆ, ನಮ್ಮ ನಾವು ಎಂಗೇಜ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲರೂ ಒಂದಷ್ಟು ತಾಳ್ಮೆನ ಇಟ್ಕೊಂಡು ಬದುಕ್ತಾರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಸುತ್ತೆ.
1: ಬಹಳ ಸಂತೋಷ ದಿಶಾ ರಮೇಶ್ ಅವರೇ, ಇಷ್ಟೊತ್ತು ಯುವ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ಜರ್ನಿ ಬಗ್ಗೆ,

0: ಕೂಡ ಏನು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೀರಿ ರಂಗಭೂಮಿಲಿ ವಿಭಿನ್ನವಾಗಿನಾದರೂ ಪ್ರಯತ್ನ ಮಾಡಬೇಕು ಅಂಥೇಳಿ. ನೀವು ಈಗಿನ ಜನ್ರೇಷನ್ ಆಗಿರೋದ್ರಿಂದ ಯಾಕೆಂದರೆ ಬೇಕು ನಮಗೆ ಆ ಥರದ ಜನ್ರೇಷನ್ನು, ಹೊಸತನವನ್ನು ಯೋಚನೆ ಮಾಡುವಂತಹ ಒಂದು ಯುವ ಪೀಳಿಗೆ ಹುಟ್ಕೊಂಡಾಗಲೇ ಕೂಡ ನಮ್ಮ ಏನು ರಂಗಭೂಮಿ ಅಳಿವಿನ ಅಂಚಿನಲ್ಲಿದ್ದಂತಹ ರಂಗಭೂಮಿ ಇತ್ತೀಚೆಗೆ ಚಿಗುರುಕೊಂಡು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಿದೆ, ಇನ್ನೂ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಆಕಾಶವಾಣಿ ಮೈಸೂರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್,
0: ನಮಸ್ಕಾರ.
2: ಇದುವರೆಗೆ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 8:30. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸಿಲ್ಸಿಲಾ ಚಿತ್ರದ ಈ ಗೀತೆಯನ್ನು.

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ವಸಂತ ಮಹಲ್ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಗಮನಿಸಿ. 2026-27 ಶೈಕ್ಷಣಿಕ ಸಾಲಿನ ಡಿಇಎಲ್ಇಡಿ ದಾಖಲಾತಿ ಪ್ರಕ್ರಿಯೆ ಆರಂಭಗೊಂಡಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 50%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 45% ಅಂಕಗಳು ಪಡೆದಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050003344 ಮತ್ತೊಂದು 8105949644. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಸುಲ್ತಾನ್ ಚಿತ್ರಕ್ಕಾಗಿ ನೇಹಾ ಭಾಸಿನ್ ಅವರು ಹಾಡಿರುವ ಗೀತೆಯನ್ನ ಕೇಳೋಣ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಈಗ ಸಮಯ 9:30. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ಟಿಎಸ್ ತಾತಾಚಾರ್ ಅವರ ವಯೋಲಿನ್, ಮೃದಂಗ ಸಹಕಾರ ಎಂಎಸ್ ರಾಮಯ್ಯ, ಖಂಜೀರ ಎಸ್ ಶೇಷಗಿರಿ ರಾವ್. ಆರಂಭದಲ್ಲಿ ವಾಲಾಜಪೇಟೆ ವೆಂಕಟರಮಣ ಭಾಗವತರ್ ಅವರ ರಚನೆ ಕನುಲಾರ ಕಂಟಿನಿ, ಧನ್ಯಾಸಿರಾಗ, ರೂಪಕತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ರೀತಿಗೌಳರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ಚರರವದೇಮಿರ ರಾಮಯ್ಯ

ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯಿ ಗಾಯ

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರ ಯುಗಳ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಟಿಎಸ್ ತಾತಾಚಾರ್ ಅವರ ವಯೋಲಿನ್, ಎಂಎಸ್ ರಾಮಯ್ಯ ಅವರ ಮೃದಂಗ, ಖಂಜಿರ ಸಹಕಾರ ಎಸ್ ಶೇಷಗಿರಿ ರಾವ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 10:01.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಕಲಾವಿದರ ತಪ್ಪುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ಒಡೆಯರವರು ಕಲಾವಿದರ ಮನಸ್ಸಿಗೆ ನೋವಾಗದ ಹಾಗೆ ಅದನ್ನು ಸರಿಪಡಿಸಿದ ವಿಚಾರವನ್ನು ನಂಜುಂಡಸ್ವಾಮಿಯವರ ಮಾತಿನಲ್ಲಿ ಈಗ ನಾವು ಕೇಳೋಣ.
3: ಏನಾದರೂ ಹೇಳಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದೀರಿ. ಶಿವಪೂಜೆ ಸಂದರ್ಭ, ದರ್ಬಾರಾಲು, ತೊಟ್ಟಿಲ್ ಸಂಗೀತ ಸಂದರ್ಭ, ಇವುಗಳಲ್ಲಿ ಕಲಾವಿದರು ಏನು ಮಾಡ್ತಾಯಿದ್ರು, ವಾದ್ಯಗಳಲ್ಲಿ ಕೆಲವು ಸಲ ಪೂರ್ತಿ ಚರಣ ಸಾಹಿತ್ಯ ತಿಳಿಯದೆ ನುಡಿಸಿದ್ದನ್ನೇ 2-3 ಸಲ ನುಡಿಸ್ತಾ ಇದ್ರು. ಸೂಕ್ಷ್ಮವಾಗಿ ಆ ಚರಣದ ಸಾಹಿತ್ಯ ಹೇಗಿದೆ ಸ್ವಲ್ಪ ಬೇಕಲ್ಲ ಅಂತ ಮಾರನೇ ದಿನ ಕೇಳ್ತಾ ಇದ್ರು. ಇದನ್ನು ಅಲಿತು ಸಾಹಿತ್ಯ ಮರೆತು ಒಂದೇ ಸಾಹಿತ್ಯದ ನೆರವಲ್ಲೂ ಸ್ವರಪ್ರಸ್ತಾರ ಮಾಡ್ತಾನೂ ಇದ್ರು. ಅದನ್ನೂ ಕೂಡ ಒಡೆಯರು ಗಮನಿಸ್ತಾ ಇರ್ತಾರೆ ಎಂಬ ಒಂದು ಮೆಸೇಜು ಕಲಾವಿದರಿಗೆ ತಿಳಿದು ಚೆನ್ನಾಗಿ ಗಟ್ಟು ಮಾಡಿಕೊಂಡು ನಿಗಾವಹಿಸಿ ಕೃತಿ ಪ್ರಸ್ತುತ ಪಡಿಸುತ್ತಾ ಇದ್ದದ್ದು ಸೂಕ್ಷ್ಮತೆ ಬಗ್ಗೆ ಒಂದು ಘಟನೆ.
2: ಶ್ರೀಚಕ್ರದ ವರ್ಣನೆಯನ್ನು ಲಲಿತಾ ಸಹಸ್ರನಾಮದ ನಾಮಗಳೊಂದಿಗೆ ಮಹಾತ್ರಿಪುರ ಸುಂದರಿಗೆ ಕಲ್ಯಾಣಿ ರಾಗದಲ್ಲಿ ಅರ್ಪಿಸಿದ್ದಾರೆ ಒಡೆಯರವರು. ಈ ಕೃತಿ ಸಾಹಿತ್ಯವನ್ನು ಆಲಿಸಿದವರಿಗೆ ಲಲಿತಾ ಸಹಸ್ರನಾಮದ ಶುಭ ಫಲ ದೊರೆಯಲಿ ಎಂಬುದು ಒಡೆಯರವರ ಮಹದಾಸೆ ಮನದಾಸೆ.
4: ಸಂಗೀತ ಸಾಮವೇದದ ಉಪವೇದ, ಗಾಂಧರ್ವ ವೇದ ಎಂಬುದನ್ನು ಹಾಗೂ ಅದರ ಮಹಿಮೆಯನ್ನು ಸರಸ ಸಂಗೀತ ತೋಷಿತ ಸಾಮವೇದವಿನುತೆ ಎಂಬ ಪದಪ್ರಯೋಗದಲ್ಲಿ ಬಿಂಬಿಸಿದ್ದಾರೆ ಕರ್ಣರಂಜನ ಮಧುರ ಭಾಷಿಣಿ, ಶ್ರೀವಿದ್ಯಾರೂಪಿಣಿ, ಕರ್ಣಾನಂದಕರ ನಾದರೂಪಿಣಿ ಕಲ್ಯಾಣಿ ಎಂಬ ಈ ಸೊಗಸಾದ ಸಾಹಿತ್ಯದಿಂದ ಕೃತಿ ಸಂಪನ್ನಗೊಂಡು ಒಡೆಯರವರ ಸಂಗೀತ ಭಕ್ತಿಗೆ ಕನ್ನಡಿ ಹಿಡಿದಂತಾಗಿದೆ. ಈ ಕಲ್ಯಾಣಿ ರಾಗದ ಸಾಹಿತ್ಯದಲ್ಲಿ ಸಂಗೀತ ನೃತ್ಯ ವಾಗ್ಗೇಯ ದರ್ಶನ ಕೂಡ ಆಗಲಿದೆ. ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ಕಲಾದೀಪ್ತಿ ಎಷ್ಟು ಸುಂದರ ಎಂಬುದನ್ನು ಮಾರ್ಮಿಕವಾಗಿ ಕೃತಿ ಸಾಹಿತ್ಯದಲ್ಲಿ ಕಂಗೊಳಿಸುವಂತೆ ಮಾಡಿದ್ದಾರೆ ಒಡೆಯರ್.

0: ಮಾಳವಿ ಎಂಬುದು ಒಂದು ರಾಗದ ಹೆಸರು. ಇಲ್ಲಿ ಮಾಳವಿ ಶಬ್ದದ ಅರ್ಥವನ್ನು ಬೃಹತ್ ಎಂದು ಸೂಚ್ಯವಾಗಿ ಬೃಹನ್ನಾಯಕಿ ಎಂಬ ಪದ ಚರಣದ ಸಾಹಿತ್ಯದಲ್ಲಿ ಒದಗಿ ಬಂದಿದೆ. ಆಕೆಯನ್ನು ಅನಾಥ ರಕ್ಷಕಿ ಎಂದು ಭಕ್ತಿಯಿಂದ ಕೊಂಡಾಡಿದ್ದಾರೆ. ಒಡೆಯರವರು ಪರಿಸರ ಪ್ರೇಮಿ, ಹೀಗಾಗಿ ದಟ್ಟವಾದ ಹಸಿರು, ಪ್ರಕೃತಿ ಮಾತೆಯನ್ನು ಉಳಿಸಿ ಬೆಳೆಸಿ ಎಂಬ ಸಂದೇಶವನ್ನು ಶಾಕಂಬರಿ, ಶಾತೋದರಿ, ಶಾಪ ವಿಮೋಚನಕರಿ, ಶ್ಯಾಮಲ ಸುಂದರಿ ಎಂಬ ಸಾಹಿತ್ಯದಲ್ಲಿ ಹೊರಹೊಮ್ಮಿಸಿದ್ದಾರೆ. ಮಾಳವಿ ರಾಗದ ಈ ಕೃತಿಯ ರಚನೆಯ ಸಂದರ್ಭದ ಘಟನೆಯನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ನೆನಪಿಸಿಕೊಂಡಿದ್ದು ಹೀಗೆ.
1: ಮಾಳವಿ ರಾಗದ ಒಂದು ಘಟನೆ. ಶಂಕರಿ ಸದಾನಂದಲಹರಿ ಪಾಹಿ. ಜಯಚಾಮರಾಜೇಂದ್ರ ಒಡೆಯರವರು ಶಂಕರಿ ಸದಾನಂದಲಹರಿ ಪಾಹಿ ಎಂಬ ಈ ಮಾಳವಿ ರಾಗದ ಕೃತಿಯ ರಚನೆಯಲ್ಲಿ ತೊಡಗಿದ್ದರು. ಗುರುಗಳಾದ ಮೈಸೂರು ವಾಸ್ತವ್ಯಾಚಾರ್ಯರು ಆ ಸಂದರ್ಭದಲ್ಲಿ ಅವರ ಮೊಮ್ಮಗ ಎಸ್ ಕೃಷ್ಣಮೂರ್ತಿಗಳನ್ನು ಕರೆದು ಆ ಕೃತಿಯ ಸ್ವರಪ್ರಸ್ತಾರ ಬರೆದುಕೊಳ್ಳಲು ತಿಳಿಸಿದರು. ಮಾಳವಿ ರಾಗದ ಸಂಚಾರ ಹಾಗೂ ಆ ರಾಗದಲ್ಲಿ ರಚಿತವಾಗಿರುವ ಇನ್ನಿತರ ಕೃತಿಗಳ ಬಗೆಗೆ ಸವಿಸ್ತಾರವಾಗಿ ಚರ್ಚಿಸಿದರು. ರಾಮೋತ್ಸವ ಸಮಯ ಆಗ ಬಿಡಾರಂ ಕೃಷ್ಣಪ್ಪನವರ ಸೀತಾರಾಮ ಮಂದಿರದಲ್ಲಿ ಪ್ರತಿ ವರ್ಷ ಹಾಡಲು ಬರುತ್ತಿದ್ದ ಮಧುರೈಮಣಿ ಅಯ್ಯರವರು ಬಂದಿದ್ದರು. ಮಾಳವಿ ರಾಗದ ನಿರೂಪಣೆಗೆ ಪ್ರಖ್ಯಾತರಾಗಿದ್ದ ಮಧುರೈ ರಾಜಂ ಭಾಗವತರು ಹಾಗೂ ಸುಬ್ರಾಂ ಭಾಗವತರಿಂದ ಪಾಠವಾಗಿದ್ದ ವಿಚಾರ ಪ್ರಸ್ತಾಪಕ್ಕೆ ಬಂತು. ಈ ಎಲ್ಲ ಹಿನ್ನೆಲೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರವರ ಸಮ್ಮುಖದಲ್ಲಿ ಆಗತಾನೇ ರಚಿತವಾಗಿದ್ದ ಒಡೆಯರವರ ಈ ಮಾಳವಿ ಕೃತಿಯನ್ನು ಮಧುರೈಮಣಿ ಅಯ್ಯರ್ ಹಾಡಲು ವ್ಯವಸ್ಥೆ ಕೂಡ ಆಯಿತು. ರಾಗ, ಕಲ್ಪನಾಸ್ವರಗಳು ಇವುಗಳನ್ನು ಆಲಿಸಿ ಒಡೆಯರವರು ಪ್ರಶಂಸಿಸಿದರು. ಇದಕ್ಕೆ ಉತ್ತರವಾಗಿ ಅಯ್ಯರವರು ಅತ್ಯಂತ ವಿನಯದಿಂದ ಪ್ರಭುಗಳು ರಚಿಸಿದ ಕೃತಿಯನ್ನು ಅವರ ಸಮ್ಮುಖದಲ್ಲೇ ಹಾಡಿ ಅವರಿಂದಲೇ ಬಂದ ಈ ಮೆಚ್ಚುಗೆಗೆ ಬೆಲೆಯೇ ಕಟ್ಟಲಾಗದು, ಇದು ನನ್ನ ಸೌಭಾಗ್ಯ ಎಂದರಂತೆ.
2: ಇತ್ತೀಚೆಗೆ ಬಂಡೀಪುರ ಮುಂತಾದ ಅರಣ್ಯಗಳಲ್ಲಿ ಕಾಡ್ಗಿಚ್ಚು ಆಗಿ ಸಾವಿರಾರು ಹಸಿರು ಮರಗಳು ಆಹುತಿಯಾಗುತ್ತಿರುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ. ಒಡೆಯರ್ ಇವುಗಳನ್ನೆಲ್ಲ ಆಗಲೇ ಮನಗೊಂಡು ಅಗ್ನಿದೇವನನ್ನು ಸುಪ್ರೀತಗೊಳಿಸಲು ಹಲವಾರು ಯಜ್ಞ ಯಾಗಗಳನ್ನು ಮಾಡಿ ಹಸಿರು ಪರಿಸರವನ್ನು, ಕಾಡನ್ನು ಉಳಿಸು ಎಂದು ಕೃತಿಯ ಮೂಲಕವೂ ಕೂಡ ಅಗ್ನಿದೇವನನ್ನು ಬೇಡಿದ್ದಾರೆ. ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೆ ಫೋಟೋಸಿಂಥಸಿಸ್ ಎಷ್ಟು ಅವಶ್ಯ ಎಂಬುದನ್ನು ಸಹಸ್ರ ಕಿರಣಾದಿ ಸುರಗುಣ ಪಾಲಿನಿ ಸಹಸ್ರ ಸೂರ್ಯ ಪ್ರಕಾಶಿನಿ ಎಂಬ ಸಾಹಿತ್ಯ ಮಹಾರಾಜರ ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ. ಮಹಾರಾಜರಾಗಿದ್ದರೂ ಕೂಡ ಹಗಲು ಇರುಳು ಮೋಕ್ಷವೇ ಅವರ ಗುರಿಯಾಗಿತ್ತು. ಅಹರ್ನಿಶಿ ಕೈವಲ್ಯಾನಂದದಾಯಿನಿ ಎಂದರೆ ಅವರ ಈ ಚಿಂತನೆ ಸದಾ ಹಸಿರಾಗಿರಲಿ ಎಂದು ಆಶಿಸೋಣ.

0: ಜಗನ್ಮೋಹಿನಿ ಇದು ರಾಗದ ಹೆಸರು. ಜಗನ್ಮೋಹಿನಿ ರಾಗದಿಂದಲೇ ಶ್ರೀ ರಾಜರಾಜೇಶ್ವರಿ ರಾಜಯೋಗಿನಿಗೆ ನಮಿಸುತ್ತಾರೆ ಒಡೆಯರವರು. ಲಲಿತಾ ಸಹಸ್ರನಾಮದ ರಾಜರಾಜಾರ್ಚಿತೆ ಎಂಬ ನಾಮದ ಸ್ಮರಣೆ ಈ ಕೃತಿ ಸಾಹಿತ್ಯಕ್ಕೆ ಒದಗಿ ಬಂದಿದೆ.
1: ಅನುಪಲ್ಲವಿ ಸಾಹಿತ್ಯ ಯೋಗ ಪಟ್ಟಾಭಿರಾಮಂ ಎಂಬಲ್ಲಿ ಒಡೆಯರ್ ಶ್ರೀರಾಮನನ್ನು ಕುರಿತು ಕೃತಿ ರಚಿಸದಿದ್ದರೂ ಲಕ್ಷ್ಮೀನಾರಾಯಣ ಸ್ವರೂಪರಾದ ಯೋಗ ಮಾತೆ ಸೀತಾಮಾತೆಯನ್ನು ರಾಮ

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಹಲೋ, ಇಸ್ ಇಟ್ 251-258?
3: ಯೆಸ್,
4: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
5: ಸರ್, ಒಂದು ಹಾಡು ಬೇಕಿತ್ತು.
6: ಕೇಳು ಕೊಡುವೆ ನಿನಗೆ ನಾನೀಗ.
7: ಕರೆಗೊಂದು ಗೀತೆ,
8: ಕರೆಗೊಂದು ಗೀತೆ.
9: ನಿಮ್ಮ ಅಪೇಕ್ಷೆಯ ಗೀತೆಗಳು
10: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
11: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ.
7: ಪ್ರತಿ ಮಂಗಳವಾರ ಬೆಳಿಗ್ಗೆ

0: 8:30
1: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
2: ಕರೆ ಮಾಡಿ
3: 2512582
2: ಅಥವಾ 2515089
0: ಎಸ್ಟಿಡಿ ಕೋಡ್ 0821.
4: ಹಲೋ, ಮೋಹನ್ ಸ್ಪೀಕಿಂಗ್.
2: ನಿಮ್ಮ ಮೆಚ್ಚಿನ ಗೀತೆ
3: ಕೇಳಿ
0: ಆನಂದಿಸಿ.

FM 100.6 ಆಕಾಶವಾಣಿ ಮೈಸೂರು. ಸಮಯವಾಗಿದೆ 10:30. ಇನ್ನೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮಲ್ಲಮ್ಮನ ಪವಾಡ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆ. ರಾತ್ರಿ 8 ಗಂಟೆಗೆ ಬಿತ್ತರಗೊಳ್ಳಲಿರುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ಒಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಹಾಗೂ ಬಿಎಸ್ ಮಠ್ ಅವರ ವಯಲಿನ್ ವಾದನವನ್ನು ಆಲಿಸಬಹುದು. ರಾತ್ರಿ 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗಲಿದೆ. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿನ್ನದ ಗೊಂಬೆ ಚಿತ್ರಕ್ಕಾಗಿ ಸೂಲಮಂಗಲಂ ರಾಜಲಕ್ಷ್ಮಿ ಅವರು ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

ವಿಜಯಭಾಸ್ಕರ್ ಅವರ ಸ್ವರಕಲ್ಪನೆಯಲ್ಲಿ ಮೂಡಿಬಂದ ಈ ಗೀತೆ ಲಗ್ನಪತ್ರಿಕೆ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಎಲ್ ರಾಘವನ್. ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಕಾರ್ಯಕ್ರಮವಿದೆ. ವಿಷಯ ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ. ಭಾಗವಹಿಸುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಹೆಚ್ಎಂ ಮತ್ತು ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್. ಗೀತಪ್ರಿಯ ಅವರ ಸಾಹಿತ್ಯವಿರುವ ಹೂವು ಮುಳ್ಳು ಚಿತ್ರದ ಗೀತೆಯನ್ನ ಆಲಿಸೋಣ. ಸತ್ಯಂ ಅವರ ಸ್ವರ ಕಲ್ಪನೆಯಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ಗಮನಿಸಿ, ನಾಳೆ ಬೆಳಿಗ್ಗೆ 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಅನಂತರ ಕರೆಗುಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಳೆ ಮಧ್ಯಾಹ್ನ 12:05 ನಾಟಕ ನಾವು ಸೂಪರ್ ವಿಮೆನ್ನೆ, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:45 ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಇನ್ನು ಮುಂದೆ ಗಾಳಿಗೋಪುರ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವ ಗೀತೆ, ಜಿವಿ ಅಯ್ಯರವರ ಸಾಹಿತ್ಯ, ರಾಗ ಸಂಯೋಜನೆ ಮಾಡಿದ್ದಾರೆ ಟಿಜಿ ಲಿಂಗಪ್ಪ.

ಶ್ರೋತೃಗಳೇ ಗಮನಿಸಿ, ಇದೇ ಮೇ 27ರಂದು ಬುಧವಾರ ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್, ಮೈಸೂರು. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯವಿರುವ ಮುಕುಂದ ಚಂದ್ರ ಚಿತ್ರದ ಗೀತೆಯನ್ನ ಆಲಿಸೋಣ. ಜಿಕೆ ವೆಂಕಟೇಶ್ ಅವರ ಸ್ವರಕಲ್ಪನೆಯಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಗಮನಿಸಿ, ನಾಳೆ ಬೆಳಿಗ್ಗೆ 6:35 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಗಮನಿಸಿ, ಈ ಕಾರ್ಯಕ್ರಮದ ಎರಡನೆಯ ಭಾಗ ನಾಳೆ ಸಂಜೆ 5:40 ಪ್ರಸಾರವಾಗಲಿದೆ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ನಾಳೆ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಮುಂಗಾರಿಗೆ ಪೂರ್ವ ಸಿದ್ಧತೆ. ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸವಿನೆನಪು ಕಾರ್ಯಕ್ರಮದ ಕಡೆಯ ಗೀತೆ ಮುಗಿಯದ ಕತೆ ಚಿತ್ರದಿಂದ ಆಲಿಸೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಇದುವರೆಗೂ ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಸೇವಾ ವಾಹಿನಿ 7:30. ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಿಗ್ಗೆ 7:45, ಮಧ್ಯಾಹ್ನ 2:40 ಹಾಗೂ ಸಂಜೆ 5:30. 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಅನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 10:00 ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ನಾವು ಸೂಪರ್ ವಿಮೆನ್ನೆ, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಶ್ರೀರಾಮಾಂಜನೇಯ ಯುದ್ಧ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುರು ನಾಯ್ಡು. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ. ಭಾಗವಹಿಸುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಹೆಚ್ಎಂ ಮತ್ತು ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು, ಪ್ರಸ್ತುತಿ ಚಿನ್ಮಯಿ ಕೆಎಸ್. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ, 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಮುಂಗಾರಿಗೆ ಪೂರ್ವ ಸಿದ್ಧತೆ. ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ವಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಮತ್ತು ಬಿಎಸ್ ಮಠ್ ಅವರ ವಯೋಲಿನ್ ವಾದನ. 8:30 ರಂಗಗೀತೆಗಳು ಬಿಎಸ್ ಸ್ವಾಮಿಗೌಡ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು. ಇದುವರೆಗೆ ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು. ಸಮಯ 11:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by Kiran Jha. President Draupadi Murmu today conferred Padma Awards to 66 eminent personalities for the year 2026 at the civil investiture ceremony held at Rashtrapati Bhavan. Of them, two were conferred with Padma Vibhushan, six with Padma Bhushan, and 58 personalities were conferred with Padma Shri. Noted film actor Dharmendra Singh Deol has been honored with the Padma Vibhushan posthumously for his contribution in the field of art. The actor's wife and Lok Sabha MP Hema Malini received the award. The legendary Indian violin maestro Dr. N. Rajam were also honored with Padma Vibhushan. During the ceremony, Vice President C.P. Radhakrishnan, Prime Minister Narendra Modi, Union Ministers Amit Shah, Gajendra Singh Shekhawat and H.D. Kumaraswamy were also present on the occasion. In Jammu and Kashmir, all tourists stranded in cabins of the Gulmarg Gondola ropeway were rescued safely after a major technical snag halted operations at the famous tourist resort. Officials today said more than 300 tourists were trapped inside 65 cabins of the cable car, some hanging nearly 500 feet above the ground, triggering panic among tourists, including women and children. Emergency evacuation protocols were activated immediately. A massive 7-hour rescue operation was launched jointly by teams of NDRF, SDRF, Jammu and Kashmir Police, Army's Chinar Corps and local administration. All passengers were brought to safety without any injuries. Jammu and Kashmir Lieutenant Governor Manoj Sinha said he monitored the rescue operation continuously and directed senior officials, including the DGP, to oversee rescue efforts on the ground. Chief Minister Umar Abdullah announced a probe into the malfunction and said actions would be taken if any lapses were found. Union Finance Minister Nirmala Sitharaman has launched a set of strategic portals and initiatives aimed at strengthening the MSME ecosystem, enhancing last-mile credit delivery and accelerating the modernization of rural industries. Speaking at an event in Mumbai to mark the 37th anniversary of the Small Industries Development Bank of India, SIDBI today, Mrs. Sitharaman called for increased focus on the three Fs, fuel, fertilizer and forex, amid the ongoing West Asia crisis, while asserting that the Indian economy remains resilient.
2: The West Asia crisis not only is a diplomatic or a geopolitical issue. For businesses and common people, it can mean higher fuel cost, delayed cargo, costlier shipping, shortage of inputs, pressure on working capital and uncertainty in export orders. All of them coming together, it's a big challenge, not just for India, for many other countries. We must also recognize that India's domestic economic situation remains positive and resilient even today.
1: External Affairs Minister Dr. Ajay Shankar will host the Quad Foreign Ministers meeting in New Delhi tomorrow. Foreign Minister of Australia Penny Wong, Foreign Minister of Japan Toshimitsu Motegi and Secretary of the State of United States Marco Rubio will participate in the meeting. The ministers will exchange views on advancing Quad cooperation across priority areas, review progress on ongoing Quad initiatives and reflect on recent development in the Indo-Pacific region and other international issues of mutual concern. Home Minister Amit Shah will visit India's border region over the next few days and hold security-related meetings. Sources said he will reach Bikaner, Rajasthan tonight and will visit the BSF's Sanshu border outpost in the morning tomorrow, where he will interact with the security forces and inaugurate welfare schemes for them. In the afternoon, he will review the security situation in the border region of Bikaner. Officials said the Home Minister and the Rajasthan government, BSF officials along with the district collectors and superintendent of police from five borders district will attend the meeting. At Asian Under 23 Wrestling Championships in Da Nang, Vietnam, Indian wrestlers put up a dominant show, securing 2 gold medal today. And that's the end of the news bulletin.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಾಳಿನ ಪ್ರಸಾರ ಕಾರ್ಯ ಎಫ್ಎಂ ಕಂಪನಾಂಕ 100.6 ಎಂದಿನಂತೆ ಬೆಳಿಗ್ಗೆ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿ ಸಖಿ ಕೀರ್ತಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.